0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ರೇಡಿಯೋ ಕುಂದಾಪುರದ ಮುರಳಿ ಗಾನದಲ್ಲಿ ಮಲಾರೆ ಮೌನಮ್ಮ ಹಾಡು ಕೊಳಲಿನಲ್ಲಿ ನುಡಿಸುತ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ, ಗಂಗೊಳ್ಳಿ.

0: ಹಾಯ್ ಎಲ್ರಿಗೂ ಅಡ್ಬಿದ್ದಿ. ನೀವು ಕೇಂತಾ ಇದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಸುಪ್ರೀತಾ ಪುರಾಣಿಕ. ಬದುಕಿನ ಸಂಗೀತವಿ ಸುಪ್ರೀತಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಬನ್ನಿ ಬನ್ನಿ ಕುಕಣಿಯಿಂದಲೇ ಸ್ವಾಗತಿಸ್ಕಂತಿದ್ದೆ. ದೊಡ್ಡವ್ರು ಹೇಳ್ತ್ರ, ನಾವು ಮೊದಲಿಗೆ ಹವ್ಯಾಸವನ್ನು ಬೆಳೆಸ್ಕೊಂಡ್ಕಂಬ್ರ, ಆಮೇಲೆ ಆ ಹವ್ಯಾಸವೇ ನಮ್ಮನ್ನು ಬೆಳೆಸುತ್ತಂಬ್ರ. ಹಂಗಾರೆ ನನ್ನ ಜೊತೆಗೆ ಇವತ್ತು ವಿಶೇಷವಾಗಿ ಒಬ್ಬರು ಅತಿಥಿ ಇದ್ರು. ಅವರ ಹವ್ಯಾಸವನ್ನು ಹ್ಯಾಂಗೆ ಬೆಳೆಸ್ಕೊಂಡ್ರ, ಆ ಹವ್ಯಾಸ ಅವ್ರನ್ನ ಹ್ಯಾಂಗೆ ಬೆಳೆಸ್ತ ಅಂಬುದನ್ನು ಅವರನ್ನು ಮಾತಾಡ್ಸ್ಕೊಂತ ಅವರ ಬಾಯಲ್ಲೇ ಆ ಮಾತನ್ನೆಲ್ಲ ಕೇಂತ ಹೋಪ ಅವರನ್ನು ಮೊದಲು ಮುಂಚೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಂಬ. ಅವರು ಯಾರೂ ಅಲ್ಲ, ನೀವೆಲ್ಲ ಕೇಂದಿಪ್ರಿ, ಇದೇ ನಮ್ಮ ಕುಂದಾಪುರದವರು ನಳಿನಿ ವೆಂಕಟರಮಣ ರಾವ್. ಅವರನ್ನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕಂತಿದ್ದೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ವಿದುಷಿ ನಳಿನಿ ವೆಂಕಟರಮಣ ರಾವ್ ಕುಂದಾಪುರದವರು. ಅವರು ಬರೀ ಶಾಸ್ತ್ರೀಯ ಸಂಗೀತ ಅಲ್ಲ, ಲಘು ಸಂಗೀತ, ಸುಗಮ ಸಂಗೀತ, ಜನಪದ ಸಂಗೀತ, ಹೀಗೆ ಬೇರೆ ಬೇರೆ ಸಂಗೀತದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸ್ಕಂತ ಸಾಧನೆಯನ್ನು ಮಾಡಿದವರು. ಇವತ್ತವ್ರು ನಮ್ಮ ಜೊತೆಗಿದ್ರು, ಅವರನ್ನು ಮಾತಾಡ್ಸ್ಕಂತ ಹೋಪ. ಅವ್ರಿಗೆ ಈ ಸಂಗೀತದಲ್ಲಿ ಆಸಕ್ತಿ ಹ್ಯಾಂಗೆ ಬೆಳೀತು? ಬಾಲ್ಯದಲ್ಲಿ ಆ ಸಂಗೀತ ಆಸಕ್ತಿ ಇದ್ದಿತ್ತ ಮೇಡಮ್ ನಿಮಗಿದೆ?
1: ಹಾಂ ಹೌದು, ಬಾಲ್ಯದಿಂದ ನಾನು 3ನೇ ಕ್ಲಾಸಿಂದ ಹಾಡ್ತಾ ಇದ್ದೀನಿ.
0: ಸಂಗೀತ ಹಾಡ್ತಾ ಹಾಡ್ತಾ ಆವಾಗಲೇ ಕಲೀಲಿಕ್ಕೆ ಪ್ರಾರಂಭಿಸಿದ್ರೆ ಅಥವಾ ಮುಂದಿನ ದಿನದಲ್ಲಿ ನೀವು ಸಂಗೀತ ಕಲಿಕ್ ಹೊರಟ್ರೆ?
1: ಸುಮ್ಮನೆ ಹೀಗೇ ಹಾಡೋದು. ಕೊನೆಗೆ ನಾನು ಮದುವೆ ಆದಮೇಲೆ ಶಾಸ್ತ್ರೀಯವಾಗಿ ಕರೆಕ್ಟಾಗಿ ಕಲಿತಿದ್ದು. ಅದ್ರ ಮೊದಲು ಸುಮ್ಮನೆ ಹೀಗೆ ಸಿನಿಮಾ ಸಾಂಗು, ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ ಹೀಗೆ ಹಾಡ್ಕೊಂಡು ಹಾಡಿಕೊಂಡು ಬೆಳೆದವಳು.
0: ನೀವು ಮಾತಾಡುವಾಗಲೇ ನಮ್ಗೆ ಗೊತ್ತಾಗ್ತ ನೀವು ಕುಂದಾಪುರ ಬದಿಯವರು ಅಲ್ಲ ಅಂದೇಳಿ. ನಿಮ್ಮ ಬಾಲ್ಯ ಎಲ್ಲಿ, ನೀವು ಹುಟ್ಟು ಅಥವಾ ನಿಮ್ಮ ಶಿಕ್ಷಣ ಎಲ್ಲ ಎಲ್ಲಿ ನಡೀತ ಅಂದೇಳಿ?
1: ನಮ್ಮ ಬಾಲ್ಯ ಎಲ್ಲ ತೀರ್ಥಹಳ್ಳಿ ಹತ್ರ ಕೋಣಂದೂರು ಅಂತ, ಅಲ್ಲಿ 3ನೇ ಕ್ಲಾಸ್ವರೆಗೆ ಕಲಿತು. ನಂತರ ನಾನು ತೀರ್ಥಹಳ್ಳಿಯಲ್ಲಿ ನನ್ನ ವಿದ್ಯಾಭ್ಯಾಸ ಕಂಟಿನ್ಯೂ ಮಾಡಿ ಡಿಗ್ರಿ ಎಲ್ಲ ಶಿವಮೊಗ್ಗ DVS ಕಾಲೇಜಲ್ಲಿ ಡಿಗ್ರಿ ಮುಗಿಸಿದೆ. ಕೊನೆಗೆ ಹಾಗೆ 3 ವರ್ಷ ವಿಜಯ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದೆ ಬೆಂಗಳೂರಲ್ಲಿ. ಕೊನೆಗೆ ಮದುವೆ ಆಯಿತು. ಮದುವೆ ಆದಮೇಲೆ ನನ್ನ ಪತಿ ವೆಂಕಟರಮಣ್ ರಾವ್ ಅಂತ, ಅವರು ಕರ್ನಾಟಕ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದರು ಕುಂದಾಪುರದಲ್ಲಿ ಆವಾಗ ಹಂಗಳೂರು ಬ್ರಾಂಚಲ್ಲಿ. ಅವರು ನನಗೆ ಸಂಗೀತ, ನಂದು ಕೆಲಸ ರಿಸೈನ್ ಮಾಡಬೇಕು ಅಂದರು. ಆವಾಗ ನಾನು ಕೆಲಸ ಬಿಟ್ಟೆ. ನಂತರ ನಾನು ಸಂಗೀತ ಕಲೀಲಿಕ್ಕೆ ಆವಾಗ ಅಲ್ಲಿಂದ ಶುರು ಮಾಡಿದೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾಲೇಜ್ ಲೆವೆಲಲ್ಲೆಲ್ಲ ತುಂಬ ಸ್ಟೇಟ್ ಲೆವೆಲ್ಲು, ಹೀಗೆ ಜಿಲ್ಲಾ ಮಟ್ಟ ಸ್ಟೇಟ್ ಲೆವೆಲಲ್ಲೆಲ್ಲ ಭಾವಗೀತೆ ಭಕ್ತಿಗೀತೆ ಹೀಗೆ ಹಾಡಿಕೊಂಡು ಪ್ರೈಸ್ ತಗೊಂಡು ಹೀಗೆ ಹಾಡ್ತಾ ಇದ್ದಿದ್ದು.
0: ಹೀಗೆ ಹವ್ಯಾಸ ಇದ್ದಿದ್ದು ಕಲಿಕೆ ಪ್ರಾರಂಭ ಆದ್ದು ಮದುವೆ ಆದಮೇಲೆ ಅಂತೇಳಿ ಹೇಳ್ತಿದ್ರಿ.
1: ನನ್ನ ಗಂಡನ ಪ್ರೋತ್ಸಾಹದಿಂದ ಸಂಗೀತಕ್ಕೆ ಮಂಗಳೂರಲ್ಲಿ ಕಲಾನಿಕೇತನ ಪ್ರಿನ್ಸಿಪಾಲ್ ಗೋಪಾಲಕೃಷ್ಣ ಅಯ್ಯರ್, ವಿದ್ವಾನ್ ಗೋಪಾಲಕೃಷ್ಣ ಅಯ್ಯರ್ ಅಂತ, ಅವರಲ್ಲಿ ನಾನು ಸಂಗೀತ ವಿದ್ವತ್ವರೆಗೆ ಪಾಠ ಮಾಡಿಕೊಂಡೆ. ಸುಮಾರು ಒಂದು 10-12 ವರ್ಷ ಕಲಿತು. ಅದರ ಮೊದಲು ನಂಗೊಬ್ಬರು ಶ್ರೀನಿವಾಸ ಉಡುಪರು ಅಂತ ಬೇಸಿಕ್ ಸುರಾಗಿದ್ದು ಅಲ್ಲಿಂದ ಶ್ರೀನಿವಾಸ ಉಡುಪರು ಅಂತ. ಆಮೇಲೆ ನಂತರ ಇವರು ಗೋಪಾಲಕೃಷ್ಣ ಅಯ್ಯರ್ ಅಂತ, ಅವ್ರ ಹತ್ರ ವಿದ್ವತ್ ಪಾಠ ಎಲ್ಲ ಮುಗೀತು. ಕೊನೆಗೆ ನಾನು ವಿದ್ವತ್ತನ್ನ ಬೆಂಗಳೂರಲ್ಲಿ ಕಟ್ಟಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಯಿತು ವಿದ್ವತ್ತು. ಕೊನೆಗೆ ವಿದ್ವತ್ ನಂತರವೂ 3 ವರ್ಷ ಡಾಕ್ಟರ್ ನಾಗವಲ್ಲಿ ನಾಗರಾಜ್ ಅಂತ ಅವರಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಕಲಿತೆ. ಅವರು ದೊಡ್ಡ ವಿದ್ವಾಂಸರು. ಹಾಗೆ ಅಂದರೆ ನನ್ನ ಗಂಡನಿಗೆ ಊರೂರಿಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು. ತುಮಕೂರಲ್ಲಿ 3 ವರ್ಷ, ದಾವಣಗೆರೆ 3 ವರ್ಷ. ಆಮೇಲೆ
0: ಅದ್ರ ಮಧ್ಯೆ ಕಲಿಕೆ ಹೇಗಾಯ್ತು, ಹೇಗೆ ಸುಗಮ ಆಯ್ತು?
1: ಸುಗಮ ಸಂಗೀತ ನಾನು ಮೊದಲಿಂದ ಹಾಡ್ಕೊಂಡಿದ್ದೆ. ಮಂಗಳೂರಿಗೆ ಬಂದ ಕೂಡಲೇ ನಾನು ರೇಡಿಯೋ BA Grade ಇದರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಹಾಡಿದೆ B Grade ಆರ್ಟಿಸ್ಟ್ ಆಗಿ
0: ಮಂಗಳೂರು ಆಕಾಶವಾಣಿ.
1: ಸುಮಾರು ಒಂದು 18-20 ವರ್ಷದವರೆಗೆ ಮಂಗಳೂರು ಆಕಾಶವಾಣಿಯಲ್ಲಿ ಹಾಡಿದೆ. ಆಮೇಲೆ ಮಂಗಳೂರಲ್ಲಿ 10 ವರ್ಷ 10-12 ವರ್ಷ ಇದ್ವಿ. ಕೊನೆಗೆ ತುಮಕೂರಲ್ಲಿ 3 ವರ್ಷ, ದಾವಣಗೆರೆ 3 ವರ್ಷ, ಶಿವಮೊಗ್ಗದಲ್ಲಿ 3 ವರ್ಷ, ಹಾಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಅಲ್ಲೆಲ್ಲ ನಾನು ತುಂಬ ಪಬ್ಲಿಕ್ ಕಾನ್ಸರ್ಟ್, ಶಾರದೋತ್ಸವ, ರಾಮೋತ್ಸವ, ಗಣೇಶೋತ್ಸವ ಹೀಗೆ ಅಲ್ಲಿ ಎಲ್ಲ ತುಂಬ ಜಾಸ್ತಿ. ಅದು ಒಂದೊಂದು ತಿಂಗಳು ಇಡ್ತಾರೆ ಎಲ್ಲ ಗಣಪತಿ ಎಲ್ಲ. ಹಾಗೆ ಅಲ್ಲೆಲ್ಲ ಕ್ಲಾಸಿಕಲ್, ಕರ್ನಾಟಕ ಕ್ಲಾಸಿಕಲ್ ಅದು ನಾನು ಪ್ರೋಗ್ರಾಮ್ ಎಲ್ಲ ಕಾನ್ಸರ್ಟ್ ಎಲ್ಲ ಕೊಡ್ತಾ ಇದ್ದೆ ತುಂಬ. ಹಾಗೆ ಒಂದು 500 ಕಾನ್ಸರ್ಟ್ ಕೊಟ್ಟಿದ್ದೀನಿ ರಾಜ್ಯಾದ್ಯಂತ ಎಲ್ಲ ಕಡೆಯಲ್ಲೂ, ಕ್ಷೇತ್ರಗಳಲ್ಲಿ, ಶೃಂಗೇರಿ, ಧರ್ಮಸ್ಥಳ, ಹೊರನಾಡು, ಹೀಗೆ ಕೊಲ್ಲೂರು ಎಲ್ಲ ಕಡೆಯಲ್ಲೂ ನಾನು ಸಂಗೀತ ಶಾಸ್ತ್ರೀಯ ಕಾರ್ಯಕ್ರಮ ಕೊಟ್ಟಿದ್ದೀನಿ. ಆಮೇಲೆ ಹೈದರಾಬಾದಲ್ಲಿ ಸಂಗೀತ ಸಭೆಯಲ್ಲಿ, ಆಮೇಲೆ ಬಿರ್ಲಾ ಟೆಂಪಲಲ್ಲಿ ಹೀಗೆ ಕಾನ್ಸರ್ಟ್ ಕೊಟ್ಟು ಕೊನೆಗೆ ನಮ್ಮ ಮನೆಯವರಿಗೆ.
0: ನಿಮ್ಮ ಇಷ್ಟೆಲ್ಲ ಸಾಧನೆ ಕೇಳೋದು ಒಂದು ಪ್ರಶ್ನೆ ನಂದು, ಮತ್ತೆಂತ ಇಲ್ಲ, ಈಗ ಮದುವೆ ಆದ್ಮೇಲೆ ಈಗ ಮಕ್ಳು ಮರಿ ಅಂತ ಜವಾಬ್ದಾರಿ ಇರುತ್ತೆ, ಅದೆಲ್ಲ ಇದ್ದು ಕೂಡ ಇಷ್ಟೆಲ್ಲ ಸಾಧಿಸೋಕೆ ಹೆಂಗೆ ಸಹಕಾರ ಹೆಂಗೆ ಸಿಕ್ತು ನಿಮಗೆ, ಅಥವಾ ನಿಮಗೆ ಹೇಗೆ ಅದು ಸಾಧ್ಯ ಆಯ್ತು ಅಂದೇಳಿ ಕೇಳ್ಬೋದು.
1: ಹಾಂ, ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ ಮೇಲೆ ನಾನು ಸಂಗೀತ ಕ್ಲಾಸಿಗೆ ಹೋಗಿ ಸಂಗೀತ ಕಲಿಸ್ಕೊಂಡು ಮಕ್ಕಳು ಬರೋದ್ರೊಳಗೆ ಮನೆಗೆ ಬರ್ತಿದ್ದೆ. ತುಮಕೂರಿಂದ ಬೆಂಗಳೂರಿಗೆ ವಿದ್ವತ್ ಆದಮೇಲೆ ತುಮಕೂರಿಂದ ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಮತ್ತೆ ಇನ್ನೊಂದು ಬಸ್ ಹಿಡ್ಕೊಂಡು ಮಲ್ಲೇಶ್ವರಕ್ಕೆ ಹೋಗಿ ನಾಗವಲ್ಲಿ ನಾಗರಾಜರಲ್ಲಿ 3 ವರ್ಷ ಕಲಿತೆ. ಕೊನೆಗೆ ಇವರಿಗೆ ಟ್ರಾನ್ಸ್ಫರ್ ಆಯ್ತು ನಮ್ಮ ಮನೆಯವರಿಗೆ.
0: ಬಹುಶಃ ಆಸಕ್ತಿ ಇದ್ರೆ ಯಾವುದು ಕಷ್ಟ ಅಲ್ಲ ಅಂದೇಳಿ ನಿಮ್ಮನ್ನ ಕಂಡು ಕಲೀಲಕ್ಕಂತ ಹೇಳಿ.
1: ತುಂಬ ಆಸಕ್ತಿ ಸಂಗೀತ ಅಂದರೆ, ಹಾಗೆ ನಾನು ಅದರೊಟ್ಟಿಗೆ ನನ್ನ ಗಂಡನೂ ತುಂಬ ಪ್ರೋತ್ಸಾಹ ಕೊಡ್ತಿದ್ರು. ನಾನು ಮಕ್ಕಳು ಸ್ಕೂಲಿಗೆ ಹೋದ ಕೂಡಲೇ ಬರೋದ್ರೊಳಗೆ ಮನೆ ಸೇರ್ಕೊಳ್ತಿದ್ದೆ.
0: ಈಗ ಮಕ್ಕಳು ಯಾರಾದರೂ ಆ ದಾರಿಯಲ್ಲಿ ಮುಂದುವರಿದ್ರ ಸಂಗೀತ?
1: ನನಗೆ 2 ಹೆಣ್ಮಕ್ಕಳು, ದೊಡ್ಡವಳು ಅಶ್ವಿನಿ ಅಂಥೇಳಿ, ಎರಡನೇ ಅವಳು ಅನ್ನದ ಅಂತ. ಅವರೆಲ್ಲ ಈಗ ಮದುವೆ ಆಗಿ ಅವರಿಗೆ ಮಕ್ಕಳಾಗಿ ಎಲ್ಲ ದೊಡ್ಡವರಾಗಿದ್ದಾರೆ. ನಂದು 2ನೇ ಮಗಳು ಸಂಗೀತ ವಿದ್ವತ್ತೆಲ್ಲ ಮಾಡಿ ಅವಳು ಅಮೇರಿಕಾದಲ್ಲಿ ಇದ್ಲು 1 ವರ್ಷ, ಅಲ್ಲಿ ಪಾಠ ಎಲ್ಲ ಮಾಡ್ತಿದ್ಲು, ಪ್ರೋಗ್ರಾಮ್ ಎಲ್ಲ ತುಂಬ ಕೊಟ್ಟಿದ್ದಾಳೆ ಅವಳು. ಈಗ ಬೆಂಗಳೂರಲ್ಲಿ ನೆಲೆಸಿದ್ದಾರೆ ಬಂದು.
0: ಅಂತೂ ಮಗಳು ಕೂಡ ಆ ದಾರಿಯಲ್ಲಿ ಮುಂದುವರಿತಾ ಇದ್ರು, ಆ ಒಂದು ಶಾಸ್ತ್ರೀಯ ಕಲೆಯನ್ನು ತಮ್ಮ ದಾಯಿಸಿಕೊಂಡಿದ್ರು. ಎಲ್ಲಕ್ಕೇಂತ ಖುಷಿ ಆತಿತ್ತು. ಹಾಗೆ ನಿಮ್ಮ ಬಾಯಲ್ಲಿ ಇನ್ನೊಂದು ಕೃತಿಯನ್ನು ಕೇಂಬಾಮಗಾತಿತ್ತು. ಹಂಗಾಗಿ ನಮಗೋಸ್ಕರ, ನಮ್ಮ ಎಲ್ಲ ಕೇಳೋರಿಗೋಸ್ಕರ ಒಂದು ಕೃತಿಯನ್ನು ನೀವು ಹಾಡಬಹುದಾ ಅಂತ ಕೇಳ್ಕೊಂತ ನಿಮ್ಮ ಸಮ್ಮತಿಯನ್ನು ಬೇಡ್ಕೊಂತಿದ್ದೆ. ಹಾಗೆ ಇದೀಗ ನಿಮಗಾಗಿ ನಳಿನಿ ವೆಂಕಟರಮಣ ರಾವ್ ಕುಂದಾಪುರ ಇವರು ಹಾಡ್ತಾ ಇದ್ದಾರೆ ಕಮಲಾಪ್ತ ಕುಲ ಎನ್ನುವಂತಹ ತ್ಯಾಗರಾಜರ ಕೃತಿ. ಕೀಬೋರ್ಡ್ನಲ್ಲಿ ರವೀಂದ್ರ ಐತಾಳ್ರು ಕೋಟೇಶ್ವರ, ಹಾಗೆ ತಬಲಾದಲ್ಲಿ ಶ್ರೀನಿವಾಸ್ ಶೇಟ್ ಕುಂದಾಪುರ ಇವರು ಸಹಕಾರವನ್ನು ನೀಡಲಿದ್ದಾರೆ.
1: ರಾಗ ಬೃಂದಾವನ ಸಾರಂಗ.

0: ಸುಖ ಭಾವ ರಾಗದಲ್ಲಿ ಮೈಮರೆತು ಕವಿತೆಯೇನು, ಯಾರು ಹಾಡಿದರೇನು ಜೀವಸ್ಪಂದನೆಗೆ. ಹೊನಲಂತೆ ಹರಿವ ಆ ಗೀತೆ ಎದೆ ತುಂಬುವುದು ಸಂಗೀತ ಸೌರಭೋ ಮುದ್ದುರಾಮ ಅಂಥೇಳಿ ಕೆ ಸಿ ಶಿವಪ್ಪನವರು ಹೇಳಿದರು. ಹಾಗೆ ಈ ಸಂಗೀತಕ್ಕೆ ಏಂತಿದ್ರೆ ನಮ್ಮನ್ನು ನಾವು ಮರಿತು ಸುತ್ತಲಿನ ವಾತಾವರಣ ಒಂದು ರೀತಿ ಶಕ್ತಿ ತುಂಬತ್ತೆ ಅಂತ ಹೇಳಕ್ಕ ಈಗ ನಮ್ಮ ಮನಸ್ಸಿಗೂ ಅಷ್ಟೇ ಖುಷಿ ಕೊಟ್ಟಿದ್ರಿ ಅಂತ ಹೇಳ್ತಾ, ಈ ಸಂಗೀತ ನೀವು ಕಲಿಕೆ ಅಂತ ನಿಮ್ಗೆ ಯಾಕೆ ಅನಿಸ್ತು, ಅಥವಾ ಯಾರಾದರೂ ಇದಕ್ಕೆ ನಿಮಗೆ ಪ್ರಭಾವ ಬೀರದಿತ್ತ, ಈ ಸಂಗೀತ ನಿಮಗೆ ಇಂಥವ್ರನ್ನ ಕಂಡು ನಾನು ಪ್ರೇರೇಪಿತೆ ಆದೆ ಅಂತೇಳಿ ಹೇಳುವಂಥದ್ದು ಏನಾದರೂ ಉದಾಹರಣೆಗಳಿತ್ತ?
1: ಅಂದರೆ ಸಣ್ಣದಿಂದ ತುಂಬ ಸಂಗೀತ ಕೇಳೋದು ನಾವು, ರೇಡಿಯೋ ಅವಾಗೆಲ್ಲ ಬರೀ ರೇಡಿಯೋ, ನಮಗೆ ರೇಡಿಯೋದಲ್ಲಿ ಒಳ್ಳೊಳ್ಳೆ ಹಾಡುಗಾರರೆಲ್ಲ ತುಂಬ ಹಾಡ್ತಿದ್ರು, ಅವಾಗ ಅದು ಕೇಳಿ ನಾನು ತುಂಬ ಕಲಿತಿದ್ದೆ. ಭಾವಗೀತೆ ಎಲ್ಲ ಹೆಚ್ ಆರ್ ಲೀಲಾವತಿ, ಪಿ ಸುಶೀಲ ಎಲ್ಲ ಹಾಡ್ತಿದ್ರು, ಅವರಿಂದ ತುಂಬ ಭಾವಗೀತೆ. ಸೊ ಅವಾಗ ತುಂಬ ಅಲ್ಲಿಗೆ ಘಟದ ಮೇಲೆ ನಾವು ಬೆಳೆದಿದ್ದಲ್ಲ, ಅಲ್ಲಿ ತುಂಬ ಭಾವಗೀತೆ, ಜನಪದ ಗೀತೆ ಇದಕ್ಕೆಲ್ಲ ತುಂಬ ಪ್ರೋತ್ಸಾಹ. ಹಾಗೆ ಎಲ್ಲ ಕಾಂಪಿಟೇಷನಲ್ಲಿ ಹೈಸ್ಕೂಲು ಕಾಲೇಜು ಲೆವೆಲಲ್ಲಿ ಹೀಗೆ ತುಂಬ ನನಗೆ ಅಭಿರುಚಿ ಜಾಸ್ತಿ, ಎಲ್ಲ ಭಾಗವಹಿಸೋದು, ಕಾಂಪಿಟೇಷನ್ ಹೋಗೋದು, ಹೀಗೆ ಎಲ್ಲ ಬಹುಮಾನ ತಗೊಂಡು ಬರೋದು ಹೀಗೆ. ಆಮೇಲೆ ನನಗೆ ಶಾಸ್ತ್ರೀಯ ಸಂಗೀತ, ಅದ್ರ ಮೊದಲು ನಾವು ಬೆಂಗಳೂರಲ್ಲಿ ವಿಜಯ ಬ್ಯಾಂಕಲ್ಲಿ ಕೆಲಸ ಮಾಡ್ತಿರುವಾಗ ವೀಣೆ ಕಲಿಬೇಕಂತ ಆಸೆ ಆಯಿತು. ಒಂದು ವೀಣೆ ಕಲಿತು 3 ವರ್ಷ ಜೂನಿಯರ್ ಮಾಡಿಕೊಂಡೆ. ಆಮೇಲೆ ಯಾಕೋ ವೋಕಲ್ಲೇ ಒಳ್ಳೆಯದು ಅಂತ ಅದರಲ್ಲಿ ಇಂಟ್ರೆಸ್ಟ್ ಬಂತು. ಮತ್ತು ಕೊನೆಗೆ ಮದುವೆ ಆಯಿತು. ಮದುವೆ ಆದಮೇಲೆ ಕೆಲಸ ರಿಸೈನ್ ಮಾಡಿದ್ಮೇಲೆ ಹಾಗೆ
0: ಸಂಗೀತ ಪಯಣ ಪ್ರಾರಂಭ ಆಯಿತು.
1: ಸಂಗೀತ ನೀಟಾಗಿ ಜೂನಿಯರ್ ಸೀನಿಯರ್ ವಿದ್ವತ್ತೆಲ್ಲ ಗೋಪಾಲಕೃಷ್ಣ ಅಯ್ಯರ್ ಅವರಲ್ಲಿ ಮಾಡಿದೆ. ನಂತರ ಮತ್ತು ಇವರಿಗೆ ಟ್ರಾನ್ಸ್ಫರ್ ಆಯ್ತಲ್ಲ, ಅಲ್ಲಿ ನಾನು ಬೆಂಗಳೂರಿಗೆ, ತುಮಕೂರಿಂದ ಬೆಂಗಳೂರಿಗೆ ಓಡಾಡಿ ಒಂದು 3 ವರ್ಷ ಮೇಡಮ್ ಹತ್ರ ಕಲಿತೆ. ಆಮೇಲೆ ನಮಗೆ ಹೀಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು ಬೇರೆ ಬೇರೆ, ದಾವಣಗೆರೆ, ಶಿವಮೊಗ್ಗ, ಕೊನೆಗೆ ನಾವು ಕುಂದಾಪುರಕ್ಕೆ ಬಂದ್ವಿ ನಮ್ಮ ಊರಿಗೆ.
0: ಅಂದ್ರೆ ಸಂಗೀತ ಈಗ ನಾನು ಕಲಿಲೇಬೇಕು, ನೀವು ಹೇಳಿದ್ರೆ ವೋಕಲ್ ಬಗ್ಗೆ ನಂಗೆ ಇಂಟ್ರೆಸ್ಟ್ ಆಯ್ತು ಅಂತೇಳಿ ಹೇಳ್ರಿ. ಸಂಗೀತ ಕಲಿಕೆ ಅಂತ ಅನ್ಸೋಕೆ ಯಾರದ್ದಾದ್ರೂ ಹಾಡು ಕೇಳಿ ಇನ್ಸ್ಪೈರ್ ಆದ್ರೆ ನೀವು?
1: ಎಂ ಎಸ್ ಸುಬ್ಬಲಕ್ಷ್ಮಿ, ಬಾಲಮುರಳಿ ಕೃಷ್ಣ ಅವ್ರದ್ದೆಲ್ಲ ತುಂಬಾ ಕೇಳ್ತಿದ್ದೆ ನಾನು. ಶಾಸ್ತ್ರೀಯ ಸಂಗೀತ ತುಂಬಾ ಕೇಳ್ತಿದ್ದೆ, ಹಾಗೆ ಕಲೀಲೇಬೇಕು. ಕಲಿತ ಮೇಲೆ ಅದನ್ನ ಕಂಪ್ಲೀಟ್ ಮಾಡ್ಬೇಕು ಅಂತ ಹಠ ಕಟ್ಟಿ ಮಕ್ಕಳಿಗೆಲ್ಲ ಮಾಡಿ ಅವರು ಸ್ಕೂಲಿಗೆ ಹೋದ್ರಂತ ನಾನು ಸಂಗೀತ ಕಲೀಲಿಕ್ಕೆ ಹೋಗಿ ಸಾಧನೆ ಮಾಡಿ ವಿದ್ವತ್ ಮಾಡಿ.
0: ಖಂಡಿತ ಸಾಧನೆ ಅಂತ ಹೇಳಕ್ಕೆ, ಅಂತಕ್ಕಂದ್ರೆ ಸಣ್ಣ ಮಕ್ಕಳು ಹಿಡ್ಕೊಂಡು ಆ ಸಂಗೀತ ಅಷ್ಟು ಬೇಗ ಒಲಿಯುದಂತ ಅಲ್ಲ, ಅದು ಅಂಥದ್ದು ನಿಮಗೆ ಒಲ್ದಿತ್ತಂತಂದ್ರೆ ಅದು ಬಹುಶಃ ನೀವು ಹಠ ಕಟ್ಟಿ ಹಿಡಿದು ಸಾಧನೆ ಅಂತ ಹೇಳಕ್ಕೆ. ಹೌದು, ಅದನ್ನ ಅದಕ್ಕೆ
1: ಕಟ್ಟಿ ಮಾಡಿದಕ್ಕೆ ಆಯ್ತು. ಇಲ್ಲದಿದ್ರೆ ಶಾಸ್ತ್ರೀಯ ಸಂಗೀತ ತುಂಬಾ
0: ಕಷ್ಟ ಕಲಿಯುವುದು. ಹೌದು, ತಾಳ್ಮೆ ಬೇಕು, ಅಷ್ಟೇ ಅಭ್ಯಾಸ ಕೂಡ ಬೇಕು ಅದಕ್ಕೆ. ಅದು ಎರಡನ್ನ ಮೈಗೂಡಿಸಿಕೊಂಡು ಅದನ್ನು ತಮ್ಮದಾಗಿಸಿಕೊಂಡದಕ್ಕೆ ಅಭಿನಂದನೆ ತಿಳಿಸಿಕೊಳ್ತಾ, ಮತ್ತೆ ನಿಮಗೆ ಈಗ ಸಂಗೀತ ಕಲ್ತ್ರಿ ಅಲ್ಲ, ಸಂಗೀತದಲ್ಲಿ ನಿಮಗೆ ಯಾವ ರಾಗಗಳು ತುಂಬ ಇಷ್ಟ ಆಯ್ತು, ಈಗ ಇಂಥ ರಾಗ ನಂಗೆ ತುಂಬ ಇಷ್ಟ ಅಂತ ಹೇಳಿ ಹೇಳುವಂಥದ್ದು ಯಾವುದಾದ್ರೂ ರಾಗ?
1: ಈಗ ನಾನು ಹಾಡಿದ್ದೆ ಬೃಂದಾವನ ಸಾರಂಗ, ಆಮೇಲೆ ಪಂತುವರಾಳಿ ಹೀಗೆ, ಮತ್ತೆ ಹಿಂದೋಳ ಹೀಗೆ ಎಲ್ಲ, ಮೋಹನ ರಾಗ ಎಲ್ಲ ತುಂಬ ಇಷ್ಟ.
0: ಆ ರಾಗಗಳೆಲ್ಲ ಇಷ್ಟ ಆಗ್ತಾ ಹೋಗ್ತು. ಮೋಹನ ರಾಗ ಅದರದೊಂದು ಆರೋಹಣ ಆರೋಹಣ ಈಗ ಪರಿಚಯ, ರಾಗದ ಪರಿಚಯ ಮಾಡೋದಾದ್ರೆ ಹೇಳ್ಬೋದ ನಮ್ಮ ಕೇಳುಗರಿಗೆ?
1: ಆಯ್ತಾಯ್ತು. ಸರಿ ಗ ಪ ದ ಸ ಸದ ಪ ಗ ರಿ ಸ,
0: ಆ ರಾಗದ ಹಾಡು ಯಾವುದಾದ್ರೂ ಸುಮ್ಮನೆ

0: ಸದಾಶಿವ ರಚಿಸಿದ್ದು ತುಂಬಾ ಫೇಮಸ್ ಕೃತಿ ಇದು.
1: ಸದಾಶಿವ ರಾಯರ ರಚಿಸಿದ್ದು ಅಂತ ಹೇಳಿದ್ರೆ, ಈಗ ಸದಾಶಿವ ರಾಯರ್ ಅಂತ ಹೇಳುವಾಗ ನಂಗೊಂದು ಶಿವನ ನೆನಪಾಯ್ತು. ಸದಾಶಿವ ಅಂದ್ರೆ ಶಿವ, ಆ ಶಿವನ ನೆನಪಾದಾಗ ನಂಗೊಂದು ಜನಪದ ಗೀತೆ, ಶಿವನ ಮೇಲೆ ಎಷ್ಟೆಷ್ಟು ಚಂದ ಜನಪದ ಗೀತೆ, ಹಾಗೆ ಒಂದು ಜನಪದ ಗೀತೆನ ನಮಗೋಸ್ಕರ ಪ್ರಸ್ತುತಿ ಪಡಿಸುಕಾತ ಅಂತ.
0: ಆಯ್ತು, ಮುಕ್ಕಣ್ಣನೆಲ್ಲರೂ ಕೊಂಡಾಡಿರೋ ಶರಣಿಕಿ ಸೊಮೆ.

0: ಒಂದು ಚಂದದ ಜನಪದ ಗೀತೆಯನ್ನು ಪ್ರಸ್ತುತಪಡಿಸಿದ್ರಿ. ಹಾಡಿದವರು ವಿದುಷಿ ನಳಿನಿ ವೆಂಕಟರಮಣರಾವ್ ಕುಂದಾಪುರ, ಕೀಬೋರ್ಡ್ನಲ್ಲಿ ರವೀಂದ್ರ ಐತಾಳ್ರು ಕೋಟೇಶ್ವರ, ತಬಲಾದಲ್ಲಿ ಶ್ರೀನಿವಾಸ್ ಶೇಟ್ ಕುಂದಾಪುರ. ಮೇಡಮ್, ಈ ಗೀತೆಗೇಂತ ಇದೊಂದು ಜನಪದ ಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋದ್ರಿ ಅಂತ ಹೇಳಕ್ಕೆ ಚಂದದ ಒಂದು ಪ್ರಸ್ತುತಿ. ನೀವು ಹಿಂಗೆ ಕಾರ್ಯಕ್ರಮ ಜನಪದ ಅಥವಾ ಸುಗಮ ಸಂಗೀತ ಅಥವಾ ಶಾಸ್ತ್ರೀಯ ಸಂಗೀತದಲ್ಲಿ ಹಲವು ಕಡೆ ಕಾರ್ಯಕ್ರಮ ಕೊಟ್ಟಿದ್ರಿ, ಅದು ನೀವೀಗ ಕರ್ನಾಟಕ ಮಾತ್ರವಾದ ಹೊರ ರಾಜ್ಯದಲ್ಲೂ ಕೂಡ ಕಾರ್ಯಕ್ರಮ ನೀಡಿದ್ರಿಯ?
1: ಹೌದು, ಹೈದರಾಬಾದಲ್ಲಿ ಸಂಗೀತ ಸಭೆ ನಾಟ್ಯರಂಗ ಅಂತ, ಅಲ್ಲಿ ಕ್ಲಾಸಿಕಲ್ ಮ್ಯೂಸಿಕ್ ಕಾನ್ಸರ್ಟ್ ಕೊಟ್ಟಿದ್ದೀನಿ. ಆಮೇಲೆ ಅಲ್ಲಿ ಬಿರ್ಲಾ ಟೆಂಪಲ್ ಇದೆ ಹೈದರಾಬಾದಲ್ಲಿ, ಅಲ್ಲಿಯೇ ಒಂದು ಕಾನ್ಸರ್ಟ್ ದೇವರಿಗೆ ಸೇವೆ ಕೊಟ್ಟಿದ್ದೀನಿ.
0: ಹಾಗೆ ಮತ್ತೆ ಕರ್ನಾಟಕದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು,
1: ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರಲ್ಲಿ, ಕನ್ನಡ ಸಂಸ್ಕೃತಿ ಇಲಾಖೆ
0: ಇಲಾಖಾ ಕಾರ್ಯಕ್ರಮಗಳು
1: ಅಲ್ಲಿ ಸುಮಾರು, ಕಾವ್ಯ ಕಾವೇರಿ, ತುಮಕೂರಲ್ಲಿ ಕ್ಲಾಸಿಕಲ್ಲು, ಆಮೇಲೆ ಭಾವಗೀತೆ ಕಾರ್ಯಕ್ರಮ, ದಾವಣಗೆರೆಯಲ್ಲಿಯೂ ಹಾಗೆ ಕಾವ್ಯ ಕಾವೇರಿ ಅಂತ ಅಲ್ಲಿ ಕಾರ್ಯಕ್ರಮ ಮಾಡಿದ್ದೀನಿ ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರಲ್ಲಿ.
0: ಎಲ್ಲೆಲ್ಲಿ ಹೋದ್ರೆ ಅಲ್ಲಲ್ಲಿ ಈ ಸಂಗೀತದ ಒಂದು ಕಂಪನ್ನ ಪಸರಿಸ್ತಾ ಬಂದ್ರಿ ಅಂತ ಹೇಳಕ್ಕೆ. ನಿಮ್ಮ ಈ ಎಲ್ಲ ಒಂದು ಪರಿಚಯನ ಓದುವಾಗ ನಾನು ಕಂಡ್ಕೊಂಡದ ತುಂಬ ಕಡೆ, ಸುಮಾರು 500ಕ್ಕೆ ನೀವು ಹೇಳಿದಾಗ 500ಕ್ಕೆ ಹೆಚ್ಚು ಕಾರ್ಯಕ್ರಮ ನಡೆತಾ ಬಂದಿದ್ರಿ. ಅದಕ್ಕೆ ನಿಮ್ಮನ್ನು ತುಂಬ ಪ್ರೀತಿಯಿಂದ ನಾವು ಅಭಿನಂದಿಸ್ಕೊಳಕ್ಕೆ, ಯಾಕಂತ ಹೇಳಿದರೆ ಕಲಿತದ್ದೇ ಒಂದು ವಯಸ್ಸಲ್ಲಿ ಕಲಿಯುವಾಗಲೇ ಅದು ಒಂದು ಹಠ ಕಟ್ಟಿ ಗುರಿ ಮುಟ್ಲೇಬೇಕಂತ ಕಲಿತದ್ದು ಬೇರೆ, ಅದ್ರ ಮೇಲೆ ಒಂದಿಷ್ಟು ಕಾರ್ಯಕ್ರಮವನ್ನು ಕೂಡ ಅದೇ ಆಸಕ್ತಿಯಿಂದ ಕೊಡ್ತಾ ಬಂದ್ರಿ, ಅದಕ್ಕೆ ಅಭಿನಂದಿಸ್ತಾ. ಹಾಗೆ ಈಗ ಕುಂದಾಪುರದಲ್ಲಿ ಬಂದೆ ಅಂತ ಹೇಳಿದ್ರಿ, ಇಲ್ಲಿ ಕೂಡ ನೀವು ನಿಮ್ಮದೇ ಒಂದು ಸಂಗೀತ ತರಗತಿನ ಕೂಡ ನಡೆಸ್ತಾ ಇದ್ರಿ ಅಂದೇಳಿ ಕೇಳಲ್ಪಟ್ಟೆ, ಅದ್ರ ಬಗ್ಗೆ ಹೇಳೋದಾದ್ರೆ ಎಷ್ಟು ವರ್ಷದಿಂದ ತರಗತಿ ನಡೀತಾ ಇತ್ತು?
1: ನಾನಿಲ್ಲಿ ಸಂಗೀತ, ನಾವು ಇಲ್ಲಿಗೆ ಬಂದು 25 ವರ್ಷ ಆಯಿತು. 25 ವರ್ಷದಿಂದ ಶ್ರುತಿಲಯ ಸಂಗೀತ ಶಾಲೆ ಅಂತ ಕುಂದಾಪುರದಲ್ಲಿ ಕರ್ನಾಟಕ ಕ್ಲಾಸಿಕಲ್ಲು ಸುಗಮ ಸಂಗೀತ ಎಲ್ಲ ಮಕ್ಕಳಿಗೆ, ಸುಮಾರು 1,000 ಮಕ್ಕಳ ಜಾಸ್ತಿ ಆಗಿರ್ಬೋದು, ಎಲ್ಲ ಕಲಿಸಿ ಅವರೆಲ್ಲ ಈಗ ದೊಡ್ಡ ಡಾಕ್ಟ್ರು, ಇಂಜಿನಿಯರ್, ಎಲ್ಲ ಕಡೆ
0: ಬೇರೆ ಬೇರೆ ಕ್ಷೇತ್ರದಲ್ಲಿ ಇದ್ರು
1: ಎಲ್ಲ ಕಡೆ. ಇಲ್ಲಿ ಎಲ್ಲ ತುಂಬ ಕಡೆ ಕಾರ್ಯಕ್ರಮ ಮಾಡಿದ್ದೀವಿ, ಕುಂದೇಶ್ವರ ಟೆಂಪಲ್ಲು, ಆಮೇಲೆ ಸಾಲಿಗ್ರಾಮ.
0: 25 ವರ್ಷದ ಹಿಂದೆ ಕುಂದಾಪುರ ಅಂತ ಹೇಳಿದಾಗ ಈಗ ಎಲ್ಲಿ ಕಂಡ್ರು ಒಂದು ಸಂಗೀತ ತರಗತಿಗಳು ಸಿಕ್ಕತ್ತೆ ನಮ್ಗೆ?
1: ಅವಾಗ ಇರ್ಲಿಲ್ಲ,
0: ಅವಾಗ ಇರ್ಲಿಲ್ಲ.
1: ಕುಂದಾಪುರಕ್ಕೆ ಬರುವಾಗ ಕರ್ನಾಟಕ ಕ್ಲಾಸಿಕ್ ಅಲ್ಲಿಲ್ಲ, ಹಿಂದೂಸ್ತಾನಿಯೇ ಇದ್ದಿದ್ದು. ನಾನು ಬಂದು ಇಲ್ಲಿ ಕರ್ನಾಟಕ ಶುರು ಮಾಡಿದ್ದು. ಅವಾಗ ತುಂಬಾ ಎಲ್ಲ ಕಲಿಯೋರು, ತುಂಬಾ ಜನ, ತುಂಬಾ ಸ್ಟೂಡೆಂಟು, ಎಲ್ಲರಿಗೆ ಆಸಕ್ತಿ, ಎಲ್ಲ ತುಂಬಾ ಮಕ್ಕಳು ಬರ್ತಿದ್ರು. ಸುಮಾರು 50 ಮಕ್ಕಳು ಕ್ಲಾಸಿಗೆ ನಾನು ಹೇಳ್ಕೊಡ್ತಾ ಇದ್ದೆ,
0: ಹೇಳಿಕೊಡ್ತಾ ಇದ್ದೆ.
1: ಅವೆಲ್ಲ ಮಕ್ಕಳನ್ನ ಕರ್ಕೊಂಡೋಗಿ ಎಲ್ಲ ಕಡೆ ಹಾಡಿಸ್ತಿದ್ವಿ.
0: ಎಲ್ಲಿ ಕುಂದಾಪುರದಲ್ಲಿ ಶ್ರುತಿ ಸಂಗೀತ ತರಗತಿ ನಿಮ್ಮದು ಎಲ್ಲಿ ಕುಂದಾಪುರದಲ್ಲಿ ಎಲ್ಲಿದೆ ಅದು?
1: ಅದು
0: ನಮ್ಮ ಕೇಳುಗರಿಗೋಸ್ಕರ.
1: ಆ ಮೊದಲು ಗೀತಾಂಜಲಿ ಟಾಕೀಸ್ ಅಂತ ಇತ್ತು, ಈಗ ಹೊಸ ಬಸ್ ಸ್ಟ್ಯಾಂಡ್ ಇದೆ ಅಲ್ಲ, ಅಲ್ಲಿ ಆಗತ್ತೆ. ಪಣಂಬೂರ್ ಗಾರ್ಡನ್ ಅಂತ ನಮ್ಮ ಮನೆ ಹೆಸರು, UBMC ಸ್ಕೂಲ್ ಚರ್ಚ್ ರೋಡ್ ಅಲ್ಲಿ ಉಂಟು.
0: ಹಾ, ಅಲ್ಲಿ ತರಗತಿ ನಿರಂತರ ನಡೆಸ್ತಾ
1: ಇರ್ತೀವಿ, ಅಲ್ಲೇ ನಡೆಯೋದು ಕುಂದಾಪುರದಲ್ಲಿ.
0: ಈಗ ಸಂಗೀತ ತರಗತಿಗೆ ಮಕ್ಕಳೆಲ್ಲ ಬರ್ತಾರಲ್ಲ, ಈಗ ಕಲ್ತ ನೀವು ಹೇಳಿದ್ರೆ ಬೇರೆ ಬೇರೆ ಕಡೆ ಹೋದ್ರು ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡ್ರು ಅಂತೇಳಿ, ಯಾವಾಗ್ಲೂ ಅವ್ರು ಸಿಕ್ಕಿದಾಗ ಅವ್ರು ಗುರುತಿಸಿ ಅಥವಾ ನಿಮ್ಮನ್ನ ಯಾವ ರೀತಿ ಅದನ್ನ ಅವರು ನಿಮ್ಮನ್ನ ಟ್ರೀಟ್ ಮಾಡ್ತಾರೆ, ಅಥವಾ ಆ ಸಂಗೀತ ಶಿಕ್ಷಕಿಯಾಗಿ ನಿಮ್ಮ ಅನುಭವ ಎಂತ ಇತ್ತಂತ?
1: ಅವ್ರ ಮಕ್ಕಳು ಎಲ್ಲ ಬೇರೆ ಬೇರೆ ಕಡೆ, ಬೆಂಗಳೂರು ಅಲ್ಲಿ ಇಲ್ಲಿ ಕೆಲ್ಸಕ್ಕೆಲ್ಲ ಹೋದ್ರಲ್ಲ, ಬಂದವಾಗ ಬಂದು ಮೀಟ್ ಮಾಡ್ತಾರೆ ಕೆಲವರು, ಕೆಲವರೆಲ್ಲ ಮದುವೆ ಆಗಿ ಬೇರೆ ಬೇರೆ ಕಡೆ ಗೋವಾ ದೂರ ಹೋದವರು, ಹೀಗೆ ಅಲ್ಲಿ ಅದು ಫಂಕ್ಷನ್ ಅಲ್ಲಿ ಅಲ್ಲಿ ಇಲ್ಲಿ
0: ಸಿಕ್ಕ. ಈಗಿನ ಶಿಕ್ಷಣ, ಈಗ ಸಂಗೀತ ನಿಮ್ಮಲ್ಲಿ ಕಲೀಲಿಕ್ಕೆ ಮಕ್ಕಳೆಲ್ಲ ಬತ್ತರಲ್ಲ, ಅವರನ್ನ ನೋಡುವಾಗ ನೀವು ಕಲಿಯುವಾಗಿದ್ದ ಆಸಕ್ತಿಗೂ ಈಗ ಮಕ್ಕಳಲ್ಲಿ ಇರುವ ಆಸಕ್ತಿಯನ್ನ ಕಂಡ್ರೆ ಹೇಗಿದೆ ಈಗ? ಆ ಒಂದು ತುಡಿತ ಇತ್ತ ಅಥವಾ ಕೆಲವರು ಈಗ ಕಲಿಬೇಕಂತ ಬತ್ತರು ಬಿಟ್ರೆ ಅದನ್ನ? ಹಾ, ಹಾಗೆ ಅಂದ್ರೆ ಆ ಒಂದು
1: ಮನೇಲಿ ತಂದೆ ತಾಯಿ ಒತ್ತಾಯ ಮಾಡಿ ಕಳಿಸ್ತಾರೆ, ಏನಾದ್ರೂ ಒಂದು ಹಾಬಿ ಇರ್ಲಿ ಮಕ್ಕಳಿಗೆ, ಸಂಸ್ಕಾರ ಸಂಗೀತ ಬರ್ಲಿ ಅಂತ ತಂದೆ ತಾಯಿ ಒತ್ತಾಯಕ್ಕೆ ಬರ್ತಾರೆ. ಕೆಲವ್ರು ಇದ್ದಾರೆ ಚಂದ ಕಲಿತಾರೆ, ಸೀನಿಯರ್ ಆಗುವಾಗ ಅವರು ಕಲಿತಾಗತ್ತೆ, ಇಲ್ಲಿ ಬೇರೆ ಕಡೆ ಹೋಗ್ತಾರೆ, ಅವಾಗ ಅಲ್ಲಿ ಕಟ್ ಆಗತ್ತೆ. ಹಾಗೆ
0: ಅಂದ್ರೆ ಒಂದು ಒಂದಿಷ್ಟು ಟೈಮ್ ಬರ್ತಾರೆ ಕಲಿಬೇಕಂತ.
1: ಮತ್ತು ನಾನು ಆ ಮಕ್ಕಳಿಗೆ ಎನ್ಕರೇಜ್ ಆಗಲಿ, ಸ್ವಲ್ಪ ಇಂಟ್ರೆಸ್ಟ್ ಬರಲಿ ಅಂತ ಎಲ್ಲ ಕಡೆ ಹಾಡಿಸ್ತೀನಿ, ಕರ್ಕೊಂಡೋಗಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹಾಡಿಸ್ತೀನಿ, ಅವರನ್ನೇ ಕೂರಿಸ್ತೀನಿ. ಮೊದಲು ನಾನು ಹಾಡ್ತಿದ್ದೆ, ಈಗ ಅವರೊಟ್ಟಿಗೆ ನಾನು ಸಹ ಹಾಡ್ತೀನಿ. ಮೊದಲು ಮಕ್ಕಳನ್ನೇ ಸ್ಟೇಜಲ್ಲಿ ಕೂರಿಸ್ತಿದ್ದೆ, ಅಷ್ಟು ಮಕ್ಕಳೆಲ್ಲ ಚಂದ ಚಂದ ಹಾಡ್ತಿದ್ರು.
0: ಮಕ್ಕಳಿಗೂ ಕೂಡ ವೇದಿಕೆ ಅಭ್ಯಾಸ ಆಯ್ಲಿ ಅಂತ.
1: ಎಲ್ಲ ಮಕ್ಕಳಿಗೂ ಈಗಲೂ ಹಾಗೆ, ಮಕ್ಕಳಿಗೆಲ್ಲ ವೇದಿಕೆ ಮೇಲೆ ಸ್ಟೇಜ್ ಫಿಯರ್ ಬರಬಾರ್ದು ಅಂತ ಅವರನ್ನು ನಾನು ಕರ್ಕೊಂಡು ಹೋಗಿ ತಯಾರು ಮಾಡ್ತೀನಿ, ಮತ್ತು ಮುಂದೆ ಬೆಳೆಸೋದು ಅವರಿಗೆ ಬಿಟ್ಟಿದ್ದು.
0: ಖಂಡಿತ, ಗುರುಗಳು ಒಂದು ಮಾರ್ಗ ದರ್ಶನ ಕೊಡುವಂಥದ್ದು ಅಥವಾ ಒಂದು ಮಾರ್ಗದಲ್ಲಿ ಅವ್ರನ್ನ ತೋರಿಸಿ ಬಿಡುವಂಥದ್ದು ಕೆಲಸ ಗುರುಗಳು ಮಾಡುವಂಥದ್ದು.
1: ಮತ್ತು ಬರೀ ಕಲಿತು ಸುಮ್ಮನೆ ಇದ್ರೆ ಏನು ಪ್ರಯೋಜನ ಆಗಲ್ಲ ಸಂಗೀತ ಅನ್ನೋದು.
0: ಹೌದು ಹೌದು ಹೌದು,
1: ಒಂದು ಹೊರಗೆ ಬರ್ಬೇಕು
0: ಅಂದ್ರೆ ಬರುವಂತ ಶಿಷ್ಯಂದರಿಗೆ ನೀವು ಸಂಗೀತ ಹೇಳಿಕೊಡ್ತಾ ಜೊತೆ ಜೊತೆಗೆ ಒಂದಿಷ್ಟು ವೇದಿಕೆ ಕೂಡ ಅವ್ರಿಗೆ ಕಲ್ಪಿಸಿ ಕೊಡ್ತಾ ಹೋಗುದು, ಯಾಕಂದ್ರೆ ಧೈರ್ಯ ಬರಲಿ, ಹಾಡಿ ಹಾಡಿ ಧೈರ್ಯ ಬರಲಿ ಅಂತ.
1: ಮತ್ತೆ ಅಲ್ಲಿ ಇಲ್ಲಿ ಎಲ್ಲ ಕಾಂಪಿಟೇಷನ್ ಇದೆ, ಹೋಗಿ ಹಾಡ್ತಾರೆ ಎಲ್ಲ. ನಾನು ಸ್ಟೂಡೆಂಟು ಹೋದ್ಮೇಲೆ ಅವರು ಫಸ್ಟ್ ಪ್ರೈಜೇ ತಗೊಂಡು ಬರೋದು, ಹಾಗೆ ಅವ್ರಿಗೆ ಟ್ರೈನ್ ಅಪ್ ಮಾಡ್ತೀನಿ.
0: ಒಂದು ರೀತಿ ಅದು ಗುರುಗಳಿಗೆ ಒಂಥರ ಹೆಮ್ಮೆ ಅಲ್ಲ ಅದು. ಹೌದು,
1: ಸ್ಟೂಡೆಂಟ್ ಆ ರೀತಿ ಬಂದ್ರೆ ನಮ್ಗೆ ಹೇಳಿಕೊಟ್ಟಿದ್ದಕ್ಕೆ
0: ಸಾರ್ಥಕ
1: ಮನ್ಸಿಗೆ ಸಂತೋಷ
0: ಖುಷಿ ಇದೆ. ಆ ಖುಷಿ ಎಲ್ಲವನ್ನ ಒಗ್ಗೂಡಿಸಿಕೊಂಡ್ರೆ ಅದೇ ಖುಷಿಯಲ್ಲಿ ನಮಗೋಸ್ಕರ ಒಂದು ವಚನವನ್ನ ಪ್ರಸ್ತುತಿ ಪಡಿಸುಕಾತ.
1: ಬಸವಣ್ಣನ ವಚನ ಹಾಡ್ತೇನೆ, ರಾಗ ವಾಸಂತಿ ಅದು.

0: ಹಾಡಿದವರು ವಿದುಷಿ ನಳಿನಿ ವೆಂಕಟರಮಣರಾವ್ ಕುಂದಾಪುರ, ಕೀಬೋರ್ಡ್ನಲ್ಲಿ ರವೀಂದ್ರ ಐತಾಳ್ರು ಕೋಟೇಶ್ವರ, ತಬಲಾದಲ್ಲಿ ಶ್ರೀನಿವಾಸ್ ಶೇಟ್ ಕುಂದಾಪುರ. ಮೇಡಮ್, ಈಗ ಆಕಾಶವಾಣಿ ಬಿ ಗ್ರೇಡ್ ಕಲಾವಿದೆ ಆದೆ ಅಂತ ಹೇಳಿದ್ರಿ, ಅಲ್ಲಿಯ ಪಯಣ ಹೆಂಗಾಯ್ತು, ಅಲ್ಲಿಗೆ ಹೆಂಗೆ ಅವಕಾಶ ನಿಮಗೆ ದೊರೀತು?
1: ಅಲ್ಲಿ ನಾನು 1986 ಅಲ್ಲಿ ಅಲ್ಲಿ ಆಡಿಷನ್ಗೆ ಅಪ್ಲೈ ಮಾಡಿದೆ. ಅವಾಗೆಲ್ಲ ಪೂರ ಮ್ಯಾನ್ಯಲ್, ಈಗೆಲ್ಲ ಆನ್ಲೈನಲ್ಲಿ ಮಾಡುವಂಥದ್ದು. ಅವಾಗ ನಾವು ಆವಾಗ ಆಫೀಸಿಗೆ ಹೋಗಿ ಅಪ್ಲಿಕೇಶನ್ ತಗೊಂಡು ಆಡಿಷನ್ಗೆ ಕರೀತಾರವ್ರು. ನಾವು ಜನವರಿಗೆ ಅಪ್ಲೈ ಮಾಡಿದರೆ ಜುಲೈ ಹಾಗೆ ಆಡಿಷನ್ ಆಗುತ್ತೆ. ಕೊನೆಗೆ ಸೆಲೆಕ್ಟ್ ಆದೆ ನಾನು. 3 ತಿಂಗಳಿಗೆ 2 ಸಿಟ್ಟಿಂಗ್ ಮಾಡ್ಕೊಂಡು ರೆಕಾರ್ಡ್ ಎಲ್ಲ ಮಾಡಿ, ಅದು ಹಾಗೆ ಸಾಮಾನ್ಯ ಒಂದು 20 ವರ್ಷ ಹಾಗೆ ನಾನು ಹಾಡ್ಕೊಂಡೇ ಇದ್ದೆ ಅಲ್ಲಿ. ಇವರಿಗೆಲ್ಲ ಟ್ರಾನ್ಸ್ಫರ್ ಆಗಿ ನಾವು ಮುಂದೆ ಹೋದ್ಮೇಲೆ ಮತ್ತೆ ಅಲ್ಲಿ ನಿಲ್ಲಿಸಿದೆ. ಬರ್ಲಿಕ್ಕೆ ಹೋಗ್ಲಿಕ್ಕೆ ಎಲ್ಲ ತಾಪ ಹಾಗೆ ಅದು ಅಲ್ಲಿ ಆಯ್ತು, ನಿಲ್ಲಿಸ್ತು.
0: ಅವಾಗಿನ ಅನುಭವನೇ ಹೇಳಿದ್ರಿ, ಅವಾಗ ಈಗ ತರ ಆನ್ಲೈನ್ ಏನಿರ್ಲಿಲ್ಲ ಅಂತ. ಅವಾಗ ರೆಕಾರ್ಡಿಂಗ್ ಅದ್ರ ಬಗ್ಗೆ ಎಲ್ಲ ಈಗ ನೀವೇ ಕೂತು ಮಾತಾಡ್ತಾ ಇದ್ರಿ, ಆಗ ನೀವೇ ಕೂತು ಹಾಡ್ತಾ ಇದ್ರಿ, ಆ ಅನುಭವ ಹೆಂಗಿತ್ತು ಅಂತ.
1: ಅಲ್ಲಿ ಹೀಗೆ ಇದೆ, ನಾವು ಸ್ಟುಡಿಯೋದೊಳಗೆ ನಾವು ಕೂತ್ಕೊಳ್ಳೋದು, ಪಕ್ಕದಲ್ಲಿ ಅವರು ಇನ್ಸ್ಟ್ರೂಮೆಂಟ್ ಎಲ್ಲ ನೋಡಿಸ್ತಾರೆ. ಹೀಗೆ ಅಲ್ಲಿ ಎದುರಿಂದ ನಮಗೆ ಕಾಣ್ತಾ ಇರ್ತದೆ ಅವರು ರೆಕಾರ್ಡ್ ರೂಮ್ ಅಲ್ಲಿ ರೆಕಾರ್ಡ್ ಮಾಡ್ತಾರೆ.
0: ಫಸ್ಟ್ ನಿಮ್ಮ ಹಾಡನ್ನ ರೇಡಿಯೋದಲ್ಲಿ ಕೇಳುವಾಗ ನಿಮ್ಗೆ ಹೆಂಗ್ ಅನ್ಸಿತ್ತು ಅಂತ?
1: ನಮಗೆ ಭಾರಿ ಖುಷಿ ಆವಾಗ, ಸಂತೋಷ ರೇಡಿಯೋದಲ್ಲಿ ಬಂತು ಅಂತ. ನಮ್ಮ ಫ್ರೆಂಡ್ಸ್ ಅವರು ಇದು ಸುತ್ತಮುತ್ತಲಿನವರಿಗೆಲ್ಲ ಬರ್ತದೆ ಕೇಳಿ ಅಂತೆಲ್ಲ ಹೀಗೆ.

0: ಕೇಳತ್ತೆ. ಆದ್ರೆ ಆಕಾಶವಾಣಿ ಆಗ ಒಂದು ಆಕಾಶವಾಣಿ ಅಂತ ಅಂದ್ರೆ ಅದೇನೋ ಒಂದು ಖುಷಿ ಇರ್ತಿತ್ತು, ಅಲ್ಲಿ ಒಂದು ಅವಕಾಶ. ಹೌದು ಹೌದು,
1: ಅವಾಗ ದೂರದರ್ಶನ ಎಲ್ಲ ಇರ್ಲಿಲ್ಲ. ಆಮೇಲೆ ನಾನು ಇದೇ ಬೆಂಗಳೂರಲ್ಲಿ ಸಿಟಿ ಇನ್ಸ್ಟಿಟ್ಯೂಟ್ ಅಂತ ತುಂಬಾ ಫೇಮಸ್ ಅದು ಚಾಮರಾಜಪೇಟೆಯಲ್ಲಿ, ಅಲ್ಲಿ 2 ತಿಂಗಳು ರಾಮೋತ್ಸವ ಮಾಡ್ತಾರೆ. ಅಲ್ಲಿ ಹೀಗೆ ಅಪ್ಕಮಿಂಗ್ ಆರ್ಟಿಸ್ಟ್ಗಳಿಗೆ 5-6 ಕೊಡ್ತಾರೆ. ಆಮೇಲೆ 6-6.5 ದೊಡ್ಡ ದೊಡ್ಡ ಆರ್ಟಿಸ್ಟ್ ಎಲ್ಲ ಬಂದು ಹಾಡ್ತಾರೆ. ನಮಗೂ ಅಲ್ಲಿ ಅವಕಾಶ ಕೊಡ್ತಾರೆ. ಯಾಕಂದ್ರೆ 10-11 ಹೀಗೆ ನಾವು ಯಾರಿಗೂ ಒಂದು ಹೋಗಿ ನಮಗೆ ಒಂದು ಪ್ರೋಗ್ರಾಮ್ ಕೊಡಿ ಅಂದ್ರೆ ಅವರು ಡಿಸಪಾಯಿಂಟ್ ಮಾಡ್ತಿರ್ಲಿಲ್ಲ, ಅಡ್ಜಸ್ಟ್ ಮಾಡಿ ಕೊಡ್ತಿದ್ರು. ಅದು ಎಲ್ಲ ದೊಡ್ಡ ಪ್ರಿಂಟ್ ಆಗಿ ಬರ್ತಿತ್ತು, ಎಲ್ಲವರಿಗೂ ಒಂದು ಅದು ತಿಳಿತಿತ್ತು ಇಂಥವ್ರದ್ದು ಪ್ರೋಗ್ರಾಮ್ ಇಂಥ ದಿನ ಇದೆ ಅಂತ. ಅಲ್ಲಿ 1000+ ಜನ ಸೇರ್ತಾರೆ, ತುಂಬಾ ಫೇಮಸ್ ಅದು. ಈಗ್ಲೂ ನಡೀತಾ ಉಂಟು, ಈಗ್ಲೂ ನಡೀತಾ ಉಂಟು. ರಾಮನವಮಿ ಮೊನ್ನೆ ಆಯ್ತಲ್ಲ, ಹಾಗೆ ಅಲ್ಲಿ ಹಾಡಿದ್ರೆ ತುಂಬಾ ವೆಯ್ಟ್ ಜಾಸ್ತಿ.
0: ಅಂತ ಕಡೆಯಲ್ಲೆಲ್ಲ ಹೋಗಿ ಹಾಡಿದ್ರಿ, ಆ ಅನುಭವ ಕೂಡ ನಿಮ್ಮದ್ದಾಯ್ತು, ಆ ಒಂದು ಖುಷಿ ಕೂಡ ಇತ್ತು. ಅಂದ್ರೆ ನೀವು ಎಲ್ಲಿ ವೇದಿಕೆಗಳಿದ್ರು ಕೂಡ ಹೋಗಿ ಹಾಡ್ಲಿಕ್ಕೆ ಖುಷಿ ಪಡ್ತಿದ್ರಿ. ಅಂದ್ರೆ ಇದರಿಂದ ನನಗನ್ಸುದು, ನೀವೇ ಹೇಳು ಮಾತಿಂದ ಅಂದ್ರೆ ನಿಮಗಿದ ಆ ವೇದಿಕೆಗಳನ್ನ ಹತ್ತಿ ಹತ್ತಿ ನಿಮ್ಗೊಂದು ಕಾನ್ಫಿಡೆನ್ಸ್ ಆಗಿರ್ಬೋದು, ಅಥವಾ ಅನುಭವಗಳನ್ನ ಪಡಿತ ಹೋಪಕ್ ವೇದಿಕೆ ನಾವು ಹತ್ಲೇಬೇಕಂತ, ನಾವು ಕಲ್ತದಕ್ಕಿಂತ ಹೆಚ್ಚಾಗಿ ಅದನ್ನ ಬೆಳೆಸ್ಕೊಂಡ್ಕಾರೆ
1: ಕುತ್ಕೊಂಡು ಹಾಡದೆ
0: ಆ ಅನುಭವ ತಕ್ಕಂತ ಹೋಯ್ಕ ಅಂತ ಹೇಳ್ತಾರೆ. ಇದೊಂದ್ ಕಿವಿ ಮಾತು ಅಂತ ಹೇಳಕ್ ನಮ್ಮ ಕೇಳುಗ ಯಾರೇ ಕೇಂತಿದ್ರು ಕೂಡ, ನಾವು ಕಲಿಯುವುದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಕಲ್ತ ಮೇಲೆ ಅದನ್ನ ಹೇಗೆ ನಾವು ಹೌದು ಉಪಯೋಗಿಸ್ಕೊಂತ
1: ಉಪಯೋಗಿಸ್ಕೊಳ್ಳೋದೇ
0: ಅದು ಕೂಡ
1: ಖುಷಿ ಕೊಡ್ತದೆ.
0: ಹೌದು ಹೌದು ಹೌದು,
1: ತುಂಬಾ ತುಂಬಾ ಒಳ್ಳೇದದು ಸಂಗೀತ ಅನ್ನೋದು, ಭಾರಿ ಒಳ್ಳೇದು. ನಮ್ಮ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಹಾಡಿ ಸಂತೋಷ ಆಗುವಾಗ ಹೆಲ್ತ್ ಬರುತ್ತೆ,
0: 4 ಜನ
1: ಕೇಳಿ ಅವರಿಗೂ ಸಂತೋಷ ಆಗುತ್ತೆ
0: ಖಂಡಿತ.
1: ಹಾಗೆ ತುಂಬಾ ವೇದಿಕೆಯಲ್ಲಿ ಹಾಡಿದ್ದೀನಿ ನಾನು.
0: ಈ ಸಂಗೀತ ಎಲ್ಲ ಬಿಟ್ಟು ನೀವು ಹಿಂದಿ ವಿಶಾರದ ಕೂಡ ಮಾಡ್ಕೊಂಡ್ರಿ, ಅದು ಯಾವಾಗ?
1: ನಾನು ಹಿಂದಿ ವಿಶಾರದ ಮಾಡಿದ್ದು 8th standard ಇಂದ SLC ಒಳಗೆ ಎಲ್ಲ ವಿಚಾರದ ಡಿಗ್ರಿ ಸಮಾದು. ಒಬ್ರು ಸರ್ ಇದ್ರು ಅವಾಗ, ಅವರು ಪಾಪ ಬೆಳಿಗ್ಗೆ ನಮಗೆ ಸ್ಕೂಲ್ ಶುರುವಾಗೋ ಮೊದಲೇ 9 ಗಂಟೆಯಿಂದ 10 ಗಂಟೆವರೆಗೆ ಹಿಂದಿ ಪಾಠ ಮಾಡ್ತಿದ್ರು. ಹಾಗೆ ನಾವು ಪ್ರಥಮ, ಮಧ್ಯಮ, ರಾಷ್ಟ್ರಭಾಷೆ, ವಿಚಾರದ ಅದರಲ್ಲಿ 2 ಪಾರ್ಟ್ ಉಂಟು, ಪೂರ್ವಾರ್ಧ ಉತ್ತರ. ಅದು ಡಿಗ್ರಿಗೆ BA ಡಿಗ್ರಿಗೆ ಸಮ ಅಷ್ಟು ಮಾಡಿಕೊಂಡೆ. ಕೊನೆಗೆ ನಾವು PUC ಗೆ ತೀರ್ಥಹಳ್ಳಿಗೆ ಹೋದ್ವಿ ಅಲ್ಲಿ ಕಲೀಲಿಕ್ಕೆ. ಕೊನೆಗೆ ಅದು ಅಲ್ಲೇ ನಿಲ್ತು, ಇದು ಪ್ರವೀಣ ಮಾಡ್ಬೋದಿತ್ತು.
0: ಅದು ಹಿಂದಿ ವಿಶಾರದ ಅದೆಲ್ಲ ಮಾಡ್ಕೊಂಡಿದ್ದು ಒಂದು ತರದಲ್ಲಿ ಆ ವಿದ್ಯೆಗಳನ್ನೆಲ್ಲ ಕಲಿತ ಕಲಿತ ಆಮೇಲೆ ಎಲ್ಲವನ್ನ ಬಿಟ್ಟು ಇದು ಉದ್ಯೋಗ ಕೂಡ ಬಿಟ್ಟು ಎಳಕ ಹೆಚ್ಚು ಬಂದದಂತಂದ್ರೆ ಸಂಗೀತಕ್ಕೆ, ಸಂಗೀತ ನಿಮ್ಮನ್ನ ಎಳಕಂತು ಅಂತ ಹೇಳಕ್ ಅಲ್ಲಿಗೆ ಬಂದು ಅಲ್ಲಿ ಒಂದು ಎಲ್ಲವೂ ಆಸಕ್ತಿಯಿಂದ ಅದು ಕಲಿತಾ ಹೋದ್ರಿ. ಹಾಗೆ ಅದರಲ್ಲೇ ಒಂದು ಖುಷಿ ಕಂಡ್ಕಂತ ಒಂದಿಷ್ಟು ಮಕ್ಕಳಿಗೆ ದಾರಿದೀಪ ಆತ ಅದನ್ನೆಲ್ಲ ಮುಂದುವರ್ಸ್ಕಂತ ಹೋದ್ರಿ. ಇಷ್ಟೆಲ್ಲ ಮಾಡಿದವ್ರಿಗೆ ಖಂಡಿತ ಒಂದಿಷ್ಟು ಪ್ರಶಸ್ತಿ ಪುರಸ್ಕಾರಗಳು ಬಂದೇ ಬಂದಿರತ್ತೆ. ಅದು ಎಲ್ಲೆಲ್ಲ ಯಾವ್ಯಾವ ರೀತಿ ಪ್ರಶಸ್ತಿಗಳು ನಿಮ್ಗೆ ಬಂದಿತ್ತು ಅದನ್ನ ಹೇಳಕ್ಕ?
1: ಅದು
0: ಬೇರೆ ಬೇರೆ ಕಡೆಗಳಲ್ಲಿ ನೀವು ಹಲವು ಪ್ರಶಸ್ತಿಗಳನ್ನ ನಿಮ್ಮ ಮಡಿಲಿಗೆ ಹೈಕೊಂಡಿದ್ರಿ, ತುಮಕೂರಲ್ಲಾಗಿರ್ಬೋದು, ಅದು ಬೇರೆ ಬೇರೆ ತರ ಪ್ರಶಂಸೆ.
1: ಮನೆಯವರಿಗೆ 3-3 ವರ್ಷ ಒಂದೊಂದು ಊರಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಎಲ್ಲದಕ್ಕೂ ನಮಗೆ ನನಗೆ ಎನ್ಕರೇಜ್ ನನ್ನ ಗಂಡ.
0: ಎಲ್ಲಕ್ಕಿಂತ ಒಂದು ಅಪರೂಪದ ಪ್ರಶಸ್ತಿ ಅಥವಾ ವಿದುಷಿ ಗಂಗೂಬಾಯಿ ಹಾನಗಲ್ ಅವರಿಂದ ಪ್ರತಿಭಾ ಪುರಸ್ಕಾರ ಪಡ್ಕೊಂಡಿ, ಅದೊಂದು ತುಂಬಾ ಖುಷಿ ಅಂತ ಹೇಳ್ಬೋದು, ಅಥವಾ ಹೆಮ್ಮೆ ಪಡುವಂತ ವಿಷಯ ಅಂತ ಹೇಳ್ಬೋದು.
1: ತುಂಬಾ ದೊಡ್ಡ ವಿದ್ವಾಂಸರವರು, ಅವರಿಗೆ ಭಾರಿ ಸಂತೋಷ ಆಯ್ತು. ನಮ್ದು 1 ಗಂಟೆ ಕಾನ್ಸರ್ಟ್ ಅಲ್ಲಿ ದಾವಣಗೆರೆಯಲ್ಲಿ, SLC PUC ಮಕ್ಕಳಿಗೆಲ್ಲ ಪ್ರತಿಭಾ ಪುರಸ್ಕಾರ ಅಂತ 80% ಬಂದವರಿಗೆಲ್ಲ ಕೊಡುವಂತ ಒಂದು ಕಾರ್ಯಕ್ರಮ ಅದು. ಗಂಗೂಬಾಯಿ ಹಾನಗಲ್ ಬಂದಿದ್ರು, ಅವಾಗ 1 ಗಂಟೆ ಅವರೆದುರು ಹಾಡಿದ್ದೆ. ಅವರು ತುಂಬಾ ಖುಷಿ ಆಯ್ತು, ಅವ್ರದ್ದು ಹಿಂದೂಸ್ತಾನಿ, ನಮ್ದು ಕರ್ನಾಟಕ ಮ್ಯೂಸಿಕ್. ಹಾಗೆ 1 ಗಂಟೆ ಹಾಡಿದ್ದೆ, ಅವರಿಂದ ನನಗೆ ಪ್ರಶಸ್ತಿ ಸಿಕ್ಕಿದ್ರು ತುಂಬಾ ಹೆಮ್ಮೆ. ನಾನು 8 ವರ್ಷ ಕಲಿತು
0: ಕಲ್ತದ ಒಂದು ಸಾರ್ಥಕ್ಯ ಪಡೆದ ಕ್ಷಣ ಅಂತ ಹೇಳಕ್ಕೆ,
1: ಗುರುಗಳಿಂದ ಆಶೀರ್ವಾದ ಸಿಕ್ತು ಅಂತ ಒಂದು ತುಂಬಾ ಸಂತೋಷ. ಹಾಗೆ ಅಲ್ಲಿ ನಾವು ಇದರಲ್ಲಿ ದಾವಣಗೆರೆಯಲ್ಲಿ ಕೃಷ್ಣ ಕಲಾಮಂದಿರ ಅಂತ ಇತ್ತು, ಅಲ್ಲಿ ನನಗೆ ಕಾನ್ಸರ್ಟ್ ಎಲ್ಲ ಮಾಡಿಸಿ ಅಲ್ಲಿ ಹಾನರ್ ಮಾಡಿದ್ದಾರೆ, ಶ್ರೀಕೃಷ್ಣ ಕಲಾ ಒಂದು ಪ್ರಶಸ್ತಿ. ಆಮೇಲೆ ಕನ್ನಡ ಹೈದರಾಬಾದಲ್ಲಿ
0: ಹೌದು
1: ಹಾಡಿದಾವಾಗ ಅಲ್ಲಿ ಅವರು ಹೀಗೆ ಗೌರವ ಕೊಟ್ಟಿದ್ದಾರೆ. ಈಗ ಮೈಸೂರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕಾವ್ಯ ಕಾವೇರಿ ಅಂತ ಸಂಘ ಅದು ಇತ್ತು, ಕನ್ನಡ ಸಂಸ್ಕೃತಿ ಇಲಾಖೆಯಿಂದ.

0: ಅಲ್ಲಿ ಒಂದೊಂದು ಗೌರವ ಸಿಕ್ಕಿದೆ. ಆಮೇಲೆ ನಾವು ಕುಂದಾಪುರಕ್ಕೆ ಬಂದ್ವಿ ಅಲ್ಲ, ಕುಂದಾಪುರದಲ್ಲಿ ದ್ರಾವಿಡ ಬ್ರಾಹ್ಮಣ ಪರಿಷತ್ನಿಂದ ಜಿಲ್ಲಾ ಮಟ್ಟ ತಾಲೂಕು ಮಟ್ಟದಲ್ಲಿ ಎಲ್ಲ
1: ಗೌರವ ಪುರಸ್ಕಾರಗಳು
0: ಸಾಲಿಗ್ರಾಮ ಗುರು ನರಸಿಂಹದಲ್ಲಿ ನಮ್ಮ ಮನೆ ದೇವರದು ಗುರು ನರಸಿಂಹ. ಹಾಗೆ ಅಲ್ಲಿ 2 ವರ್ಷದ ಕೆಳಗೆ ಸಾಲಿಗ್ರಾಮ ಹಬ್ಬದಲ್ಲಿ ನಾನು 1-2 ಗಂಟೆ ಪ್ರೋಗ್ರಾಮ್ ಕೊಟ್ಟಿದ್ದೆ ಕ್ಲಾಸಿಕಲ್. ಅಲ್ಲಿ ಸಹ
1: ಪ್ರತಿಭೆ ನಿಮ್ಮದು, ವೇದಿಕೆ ನಮ್ಮದು ಅಂತ ಹೇಳಿ. ಅಲ್ಲಿ ಯಾವ ತರದಲ್ಲಿ, ಅಲ್ಲಿ ಅವಕಾಶ ಹೇಗೆ ಬಂತು, ಅಥವಾ ಅಲ್ಲಿ ಕೂಡ ನಿಮಗೆ ಗೌರವ ಪುರಸ್ಕಾರ ಸಿಕ್ಕಿ?
0: ನಮ್ಮ ಹತ್ರ ಹೀಗೆ ನೀವು ಹಾಡಬೇಕು, ನಮ್ಮ ವೇದಿಕೆಯಲ್ಲಿ ಒಂದ್ಸರಿ ಕಾರ್ಯಕ್ರಮ ಕೊಡಬೇಕು ಅಂತ ಹೇಳಿದ್ರು. ಹಾಗೆ ನಾನು ಒಂದ್ಸರಿ ನಾನು ಹೀಗೆ ಒಂದು 1.5 ಗಂಟೆ ಹಾಡಿದೆ ಅಲ್ಲಿ. ಅಲ್ಲಿ ಅದು ಉಪ್ಪಿನ ಕುದುರು ಗೊಂಬೆ ಮನೆ ಅಲ್ಲ, ಎಲ್ಲ ದಾಸರ ಪದ ಉಗ ಭೋಗ ಹೀಗೆ ಹಾಡಿ ಪ್ರೋಗ್ರಾಮ್ ಮಾಡಿದ್ದು. ಅಲ್ಲಿ 3-4 ಸರಿ ಕರೆದು ಮಾಡಿಸಿದ್ದಾರೆ, ಕೆಲವು ಸರಿ ಮಕ್ಕಳನ್ನು ಒಟ್ಟಿಗೆ ಕರ್ಕೊಂಡೋಗಿದ್ದೆ. ಹಾಗೆ
1: ಬೇರೆ ಬೇರೆ ಕಡೆಯಲ್ಲಿ ಹೀಗೆ ಪುರಸ್ಕಾರಗಳಿದೆಲ್ಲ ಬಂತು, ಸಂಗೀತದ ಪಯಣ ಈ ರೀತಿ ಆದರೆ ಮತ್ತು ನಿಮಗೆ ಇನ್ನೂ ಹಲವು ಆಸಕ್ತಿ ಇತ್ತು ಅಥವಾ ಕಲೆ ಕೈಗೂಡಿತ್ತು ಅಂತ ಹೇಳಕ್ಕೆ, ವಿಶೇಷ ಕಸೂತಿ ಒಂದಿಷ್ಟು ನೀವು ಕಲಿಯುವುದಲ್ಲದೆ ಬೇರೆ ಒಂದಿಷ್ಟು ಜನರಿಗೆ ಹೇಳಿಕೊಡುವಂಥ ಅಭ್ಯಾಸ ಕೂಡ ಇಟ್ಕೊಂಡಿದ್ರಿ. ಬೇರೆ ಬೇರೆ ಈ ಕಸೂತಿ ಕಲೆ ಅಂದರೆ ಯಾವ ರೀತಿಯಲ್ಲಿ, ಅದು
0: ಕಚ್ ವರ್ಕು, ಆಮೇಲೆ ಕ್ರೋಶ, ಅದೆಲ್ಲ ಸೀರೆಗೆಲ್ಲ
1: ಮಾಡಿ, ಸೀರೆಗೆ
0: ಮಾಡಲಾಯ್ತು, ಪೇಂಟಿಂಗು, ಆಮೇಲೆ ಏಲಕ್ಕಿ ಸಿಪ್ಪೆಯಲ್ಲಿ ಅದು ಮೀರಾಬಾಯಿ, ಮತ್ತೆ ಹೀಗೆ ಬಳ್ಳಿಗಳು ಹೂವು ಹಾಗೆ, ಮತ್ತೆ ತಂತಿಯಿಂದ ಅಲ್ಯೂಮಿನಿಯಂ ತಂತಿಯಿಂದ ಈಶ್ವರ ಪಾರ್ವತಿ, ಮತ್ತೆ ಶಿಲಾಬಾಲಿಕೆ ಎಲ್ಲ ಗ್ಲಾಸ್ ಎಲ್ಲ ಇಟ್ಟು ಶಿಲಾಬಾಲಿಕೆ ಆ ಥರ ಎಲ್ಲ ತುಂಬ ಮಾಡೋ ಹುಚ್ಚು ಅವಾಗ ಕ್ರಾಫ್ಟ್ ಅವಾಗ ತುಂಬಾ ಆ ಏಜ್.
1: ಇದು ನೀವಾಗಿ ಕಲ್ತದ ಅಂದ್ರೆ ಈಗೆಲ್ಲ ನಮ್ಗೆ ಇದೆ ಸೋರ್ಸ್, ಮಸ್ತ್ ಇದೆ ಯೂಟ್ಯೂಬ್ ಅಲ್ಲಿ ಬೇಕಾದಂಗ ಹುಡುಕಿದ್ರೆ ನಮ್ ಸಿಕ್ಕತ್ತೆ, ನಾವು ಕಲೀಲಕ್ಕ ಗುರುಗಳು ಬೇಕಂತಿಲ್ಲ. ಬಟ್ ಇದು ಹಿಂದೆ ಮೊದ್ಲು ಕಲಿಬೇಕಾದ್ರೆ ಯಾರು ಹೇಳ್ಕೊಡೋರ್ ಬೇಕು, ಇಲ್ಲ ಅದ್ರ ಬಗ್ಗೆ ನಮಗೊಂಚೂರು ಆಲೋಚನೆ ಬೇಕಾಗ್ತ, ಕಂಡು ಕಲಿಯುವಂತ ಆಲೋಚನೆ ನಮ್ ಬೇಕಾಗತ್ತ.
0: ಯಾರು ಹೇಳ್ಕೊಟ್ಟಿದ್ ಗುರುಗಳಿಲ್ಲ, ನಮ್ ಹೀಗೆ ನಮ್ಮ ಫ್ರೆಂಡ್ ಒಬ್ರು ಮಾಡಿದ್ರು, ಅವ್ರದ್ ನೋಡಿ ನಾವು ಮಾಡ್ತಾ ಇದ್ದಿದ್ದೆ ಎಲ್ಲವೂ ಅಷ್ಟೇ. ಮತ್ತೆ ರಂಗೋಲಿ, ರಂಗೋಲಿದು ತುಂಬಾ ಹುಚ್ಚು ಸಣ್ಣದಿಂದ, 5ನೇ ಕ್ಲಾಸಿಂದನು ಅದು ಹುಚ್ಚು, ಅದು ಇವತ್ತಿಗೂ ಉಂಟು. ರಂಗೋಲಿ ಬಿಡಿಸೋದು, ತರವಾರಿ, ಚುಕ್ಕಿ ರಂಗೋಲಿ ಎಲ್ಲ ನೋಡಿ ಕಲಿಯ, ಪುಸ್ತಕಗಳೆಲ್ಲ
1: ಸಿಕ್ತಿತ್ತು
0: ಉಡುಪಿ ಬಾಯಿ ಅದರಲ್ಲಿ ಎಲ್ಲ ರಂಗೋಲಿ ನೋಡೋದು, ಪುಸ್ತಕದಲ್ಲಿ ಬರೆಯೋದು, ಮನೆ ಎದುರು ಹಾಕೋದು, ಅದು ಹಾಬಿ. ರಂಗೋಲಿ ಬಿಡಿಸೋದು ತುಂಬಾ ಇತ್ತು.
1: ಅದ್ರ ಜೊತೆ ಒಂದು ವಿಶೇಷವಾಯಿತ್ತು, ಸೋಪು ಶಾಂಪು ಎಲ್ಲ ಈಗ ನಾವೆಂತ ಕಷ್ಟ ಪಡೋದಿಲ್ಲ, ಸೀದಾ ಪ್ಯಾಟೆಗೆ ಹೊತ್ತು ಯಾವುದು ಕಂಪ್ನಿ ಒಳ್ಳೇದಂತ ಕಂಡು ಹಿಡ್ಕೊಂಡು ಬರ್ತಾ ಇಕ್ಕಂತ. ಆದ್ರೆ ನೀವು ಅದು ಮಾಡಲಿ, ಇವತ್ತಿಗೂ ಸೋಪು ಶಾಂಪು ಎಲ್ಲ ಮನೆಗೆ ತಯಾರು ಮಾಡ್ತಿದ್ರಿ, ಆ ವಿದ್ಯೆ ಹ್ಯಾಂಗ ಕಲ್ತ್ರಿ?
0: ಅದು ನಾವು ಮಹಿಳಾ ಸಭೆಯಲ್ಲಿ ನಮ್ಮ ನನ್ನ ಗಂಡನ ಚಿಕ್ಕಮ್ಮ ಮಂಗಳೂರಲ್ಲಿ ಆನಂದಿ ಸದಾಶಿವರಾವ್ ಅಂತ ಪ್ರೆಸಿಡೆಂಟ್ ಆಗಿದ್ರು ಮಹಿಳಾ ಸಭೆದು, ಅಲ್ಲಿ ತುಂಬಾ ಲೇಡೀಸಿಗೆ ತುಂಬಾ ಕಲಿಯುವಂತದ್ದೆಲ್ಲ ಹೀಗೆ ಡೆಮಾನ್ಸ್ಟ್ರೇಷನ್ ಎಲ್ಲ ಇಟ್ಟಿದ್ದು. ಹಾಗೆ ಒಂದ್ಸರಿ ಸೋಪ್ ಮಾಡುದು ಡೆಮಾನ್ಸ್ಟ್ರೇಷನ್ ಇಟ್ರು, ಮನೆಗೆ ಬಟ್ಟೆ ಹಾಕೋ ಸೋಪು, ಆಮೇಲೆ ಸೋಪಿನ ಪೌಡ್ರು, ಹೀಗೆ ಅದೆಲ್ಲ ತುಂಬಾ ಮಾಡ್ತಿದ್ದೆ. ನಂಗೆ ತುಂಬಾ ಯೂಸ್ ಆಯ್ತು, ಸುಮಾರು 10 ವರ್ಷ ಮಾಡಿದೆ. ಈಗ ಅಗತ್ಯ ಇಲ್ಲ, ನಾನು ನನ್ನ ಗಂಡ ಇಬ್ಬರ ಮಕ್ಕಳೆಲ್ಲ ಮದುವೆ ಹೋದ್ರಲ್ಲ,
1: ಅಂತೂ ಅದನ್ನು ಕೂಡ ಮಾಡಿ
0: ಸುಮಾರು 10-12 ವರ್ಷ ಮಾಡಿದ್ವಿ
1: ಮನೇಲೆ ಮಾಡ್ತಿದ್ರಿ ಎಲ್ಲವನ್ನ ಕೂಡ, ಸಮಯಕ್ಕೆ ಸರಿಯಾಗಿ ಸಮಯ ಹೊಂದಾಣಿಕೆ ಮಾಡ್ಕೊಂಡು ಮಾಡ್ತಾ ಇದ್ರಿ. ಇದಕ್ಕೆಲ್ಲ ಒಂಥರ ದೇವರು ಕೂಡ ಬೆನ್ನೆಲು ಬಾಯಿ ನಿಂತಿದ ಅಂತ ಹೇಳಕ್ಕ,
0: ದೇವ್ರ ದಯ ಇಲ್ದಿದ್ರೆ ಯಾವುದು
1: ಆಗುದಿಲ್ಲ ಅಲ್ಲ,
0: ದೇವ್ರ ಶಕ್ತಿ ಕೊಡ್ಬೇಕು, ಆಮೇಲೆ ಉಮೇದ್ ಕೊಡ್ಬೇಕು, ಎಲ್ಲ ದೇವ್ರ ದಯ
1: ಮಾಡೋದು ಕೂಡ ಎಲ್ಲದು ಕೂಡ ಪ್ರೇರೇಪಣೆ ಅವನು ಕೊಟ್ಟಾಗ ನಾವು ಮಾಡ್ಕೊಂಡು ಹೋಗ್ತೇನು ಅಂತ ಹೇಳಿ,
0: ಎಲ್ಲಾ ಕಲೆನು ದೇವ್ರ ದಯದಿಂದನೇ ಬಂದ.
1: ಹೌದು, ನಾವೆಲ್ಲ ಪಾತ್ರಧಾರಿಗಳು, ಅವನೆಲ್ಲ ಸೂತ್ರಧಾರಿ ಅಲ್ವಾ. ಹಂಗೆ ಹೇಳ್ತಾ ನಿಮ್ ಬಾಯಲ್ಲಿ ಒಂದು
0: ಆಶೀರ್ವಾದ,
1: ಎಲ್ಲವೂ ಕೂಡ ಬೇಕಂತ ಹೇಳ್ತಾ ಇದ್ರಿ. ಆ ದೇವರು ದೊಡ್ಡವರ ಆಶೀರ್ವಾದ ಎಲ್ಲವನ್ನ ನೆನ್ಪು ಮಾಡ್ಕೊಂತ ಒಂದು ದೇವ್ರ ಬಗ್ಗೆ ಇರುವಂತ ಭಾವಗೀತೆ, ಆ ದೇವ್ರ ಎಲ್ಲೆಲ್ಲಿದ್ದ ನಮ್ಗೆ ಗೊತ್ತಿಲ್ಲ, ಆ ದೇವರನ್ನ ಹುಡುಕುವಂತ ಒಂದು ಭಾವಗೀತೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಅದನ್ನ ನಮಗಾಗಿ ಹಾಡ್ಬೋದಾ?

0: ಜಿ ಎಸ್ ಶಿವರುದ್ರಪ್ಪನವರ ರಚನೆಯ ಒಂದು ಭಾವಗೀತೆ. ಹಾಡಿದವರು ವಿದುಷಿ ನಳಿನಿ ವೆಂಕಟರಮಣ ರಾವ್ ಕುಂದಾಪುರ, ಕೀಬೋರ್ಡ್ನಲ್ಲಿ ರವೀಂದ್ರ ಐತಾಳ್ರು ಕೋಟೇಶ್ವರ, ತಬಲಾದಲ್ಲಿ ಶ್ರೀನಿವಾಸ ಶೇಟ್ ಕುಂದಾಪುರ. ಮೇಡಮ್, ಒಂದು ಚಂದದ ಭಾವಗೀತೆಯನ್ನು ಪ್ರಸ್ತುತಪಡಿಸಿದ್ರಿ, ಕೇಂದ್ರ ಖುಷಿ ಪಡ್ತು. ಅದ್ರ ಜೊತೆಗೆ ಸಂಗೀತ ಪಯಣ ಹಲವು ವರ್ಷದಿಂದ ಮಾಡ್ತಾ ಬಂದ್ರಿ, ಮಾಡ್ತಾ ಮಾಡ್ತಾ ಹಲವು ಮಕ್ಕಳಿಗೆ ಕೂಡ ನೀವು ಸಂಗೀತ ಶಿಕ್ಷಣವನ್ನು ಕೊಡ್ತಾ ಬಂದ್ರಿ, ಗುರುಗಳಾಗಿ ಗುರುತಿಸಿಕೊಂಡ್ರಿ. ಇದಲ್ಲದೆ ನೀವು ಸಂಗೀತ ಅಂತ ಹೊರಟಾಗ ಎಕ್ಸಾಮಿನರ್ ಆಗಿ ಕೂಡ ಒಂದಿಷ್ಟು ವರ್ಷ ಕೆಲಸ ಮಾಡಿದ್ರಿ ನೀವು, ಅದು ಹೇಗೆ, ಅದು ಅಲ್ಲಿ ಹೇಗೆ ನಿಮಗೆ ಅಲ್ಲಿಗೆ ಪಾದಾರ್ಪಣೆ ಮಾಡುವಂಗೆ ಆಯಿತು, ಅಥವಾ ಅದರ ಅನುಭವ ಹೇಗಿತ್ತು?
1: ಅದು ನಾನು ಸಂಗೀತ ನಾನು ಡಿಗ್ರಿ ಎಲ್ಲ ಆದಮೇಲೆ ವಿದ್ವತ್ ಎಲ್ಲ ಆದಮೇಲೆ ನಾನು ಅದು ಆವಾಗ ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿ ಮಲ್ಲೇಶ್ವರದಲ್ಲಿ, ಅಲ್ಲಿ ನಾವು ಎಂ ಸೆಕ್ಷನ್ ಅಂತ ಇದೆ, ಮ್ಯೂಸಿಕ್ ಸೆಕ್ಷನ್, ಅಲ್ಲಿ ಹೋಗಿ ನಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿದೆ, ಎಲ್ಲ ಮ್ಯಾನ್ಯಲ್ ಆವಾಗ ಹೋಗಿ ಹೆಸರು ಬರೆಸಿ ಬರಬೇಕು, ಹಾಗೆ ಅಷ್ಟೇ ಅಲ್ಲಿ ಮತ್ತೇನಿಲ್ಲ, ಬರೆಸಿ ಬರೋದು. ಕೊನೆಗೆ ನಮ್ಗೆ ಅವ್ರು ಯಾವಾಗಲೂ ಪ್ರತಿ ವರ್ಷ ಎಲ್ಲ ಪೋಸ್ಟಲ್ಲಿ ಬರೋದು, ಬರಬೇಕು ಎಕ್ಸಾಮಿನರ್ ಆಗಿ ಅಂತ. ಹಾಗೆ ಸುಮಾರು ಒಂದು 18-20 ವರ್ಷ ಎಲ್ಲ ಕಡೆಗೆ ಕರ್ನಾಟಕದ ಅನೇಕ ಜಿಲ್ಲೆಗಳಿಗೆ ಆವಾಗ ಹೋಗಿ ಜೂನಿಯರು ಸೀನಿಯರು ವಿದ್ವತ್ ಬೋರ್ಡಿಗೂ ಒಂದ್ಸರಿ ಎಕ್ಸಾಮಿನರ್ ಆಗಿ ಹೋಗಿದ್ದೆ. ಹಾಗೆ ಹಲವು ಕಡೆ ಮಂಗಳೂರು, ಶಿವಮೊಗ್ಗ,
0: ಬೇರೆ ಬೇರೆ ಜಿಲ್ಲೆಗಳಿಗೆ ಕೂಡ ಹೋಗ್ತಾ ಇದ್ದೆ.
1: ಉಡುಪಿಯಲ್ಲಿ ಸುಮಾರು ಒಂದು 10 ವರ್ಷ ಹೋಗಿದ್ದೆ.
0: ಅಲ್ಲಿ ಹೋಗಿ ಉಡುಪಿ ಆದ್ರೆ ನಿಮ್ಗೆ ಅಪ್ ಅಂಡ್ ಡೌನ್ ಮಾಡ್ಲಕ್ಕಾದ್ರೆ ಬೇರೆ ಕಡೆ ಅಂತಂದ್ರೆ
1: ಹೌದು, ನಮ್ಗೆ ಎಲ್ಲಿ ಹತ್ರ ಇರ್ತದೋ ಅಲ್ಲಲ್ಲಿಗೆ ಅವರು ಪೋಸ್ಟ್ ಮಾಡ್ತಾರೆ.
0: ಈಗ ಸಂಗೀತ ಕಲಿಕಾರ, ಈಗ ಕೆಲವರು ಈಗ ಮಕ್ಕಳು ಹುಟ್ಟಿ ಕೂಡಲೇ ಒಂದು ಸಂಗೀತ ಕಲೀಲಿ, ಇದು ಕಲೀಲಿ, ಅದು ಕಲೀಲಿ, ನಮಗೆ ಈ ತಂದೆ ತಾಯಿಗಳಿಗೆ ಒಂದು ದಾವಂತ ಇರುತ್ತೆ. ನೀವು ಹೇಳಿದ್ರೆ ಸಂಗೀತ ಕಲಿಕಾರೆ ಮಕ್ಕಳಿಗೆ ಮಿನಿಮಮ್ ಎಷ್ಟು ವರ್ಷ ಆಯ್ಕೆ ಅಂದೇಳಿ ಹೇಳಿದ್ರಿ?
1: ಒಂದು ಎಲ್ಲ 6 ವರ್ಷಕ್ಕೆ ಒಳ್ಳೇದು, ಅಂದರೆ ಬರೀ ದೇವ್ರ ನಾಮ ಕಲಿಸ್ಲಿಕ್ಕೆ ಮಕ್ಕಳಿಗೆ ಸಣ್ಣ ಸಣ್ಣ ಹಾಡು, ಸಣ್ಣ ಭಾವಗೀತೆ, ಸಣ್ಣ ದೇವ್ರ ನಾಮ ಎಲ್ಲ 6 ವರ್ಷದಿಂದ ಶುರು ಮಾಡಿದರೆ ಒಳ್ಳೇದು ಮಕ್ಕಳಿಗೆ. ಆಮೇಲೆ 8 ವರ್ಷ ಆಗುವಾಗ ಕ್ಲಾಸಿಕಲ್ ಸಂಗೀತ ಕಲಿ,
0: ಶಾಸ್ತ್ರೀಯಕ್ಕೆ
1: ಸ್ವಲ್ಪ ಇದು ಬರುತ್ತೆ, ಸ್ವಲ್ಪ ಸ್ವಲ್ಪ ಕಲಿಸ್ತಾ ಹೋಗುದು.
0: ಹೌದು, ಇದ್ದಿದ್ರೆ ತೀರಾ ಕೆಲವು ಮಕ್ಕಳು ಹೋತ ಒಂದು 2 ತಿಂಗಳ ಬಾರಿ ಉಮೇದಲ್ಲಿ ಹೋಗೋದು ಕಾಣುತ್ತೆ, ಕಡೆಗೆ ಅವ್ರಿಗೆ ಆ ಕ್ಲಾಸಿಕಲ್ ಶಾಸ್ತ್ರೀಯಕ್ಕೆ ಹೋದಾಗ ಸ್ವಲ್ಪ ಬೇಜಾರಾಪು ಶುರುವಾಗ್ತದೆ.
1: ಇದು ಭಾವಗೀತೆ
0: ಇವನ್ನೆಲ್ಲ ಹಾಡಿನಲ್ಲಿ ಮೊದಲು ಅವರಿಗೊಂದು ರುಚಿ ಸಿಕ್ಕತ್ತೆ, ಕಡೆಗೆ ಅವರು ಶಾಸ್ತ್ರೀಯ.
1: ಕೆಲವು ಮಕ್ಕಳು ತುಂಬಾ ಇಂಟೆಲಿಜೆಂಟ್, ಅವ್ರು ಕೇಳಿಯೇ ಕಲಿಯೋದು, ಅವ್ರು ಬರ್ದಿದ್ ಓದ್ಲಿಕ್ಕೆ ಓದ್ಲಿಕ್ಕೆ ಸುಮಾರು 2ನೇ ಕ್ಲಾಸ್ ಅವ್ರಿಗೂ ಬರ್ದಿದ್ದೆಲ್ಲ ಓದ್ಲಿಕ್ಕೆ ಬರಲ್ಲ, ಕೇಳಿಯೇ ಕಲಿಯೋದು. ಅಂತ ಮಕ್ಕಳು ತುಂಬಾ ಜನ ಟ್ರೈನ್ ಅಪ್ ಮಾಡಿದ್ದೀನಿ. ಒಬ್ಬ ಸಣ್ಣ ರಕ್ಷಣ್ ಅಂತ ಇದ್ದ ನನ್ನ ಸ್ಟೂಡೆಂಟ್, ಕೋಟೇಶ್ವರದಲ್ಲಿ ಇರೋದವರು, ಅಜ್ಜಿ ಕರ್ಕೊಂಡು ಬರ್ತಾ ಇದ್ದಿದ್ದು, ಆ ಮಗು 4 ವರ್ಷದಿಂದ ಬರ್ತಿತ್ತು, ಅದು ಕೇಳಿಯೇ ಕಲಿಯೋದು ಪೂರ. ಮತ್ತೆ ಹಾಗೆ ಅವನು ಸೀನಿಯರ್ ವರೆಗೂ ಆಯ್ತು ಅವನು. ಈಗ ಅವನು ವೆಲ್ಲೂರಿಗೆ ಹೋಗಿದ್ದಾನೆ ಇಂಜಿನಿಯರಿಂಗ್ ಮಾಡ್ಲಿಕ್ಕೆ.
0: ಓಹೋ ಹೋ ಹೋ,
1: ಸೀನಿಯರ್ ಕಲಿತು,
0: ಕೇಳಿ ಕೇಳಿಯೇ ಕಲಿತಾ ಹೋಗಿದ್ದು,
1: ಕೇಳಿ ಕೇಳಿಯೇ ಕಲಿಯೋದು. ಆ ಹುಡುಗ ಅಂತೂ ಪೂರ ಕೇಳಿ, ಅಷ್ಟು ಈ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ವಿ, ಮುಂದಿನ ಕ್ಲಾಸ್ ಅಲ್ಲಿ ರೆಡಿ. ಅವನು ಅವನು ತಬಲಾ ಎಲ್ಲ ನುಡಿಸ್ತಾ ಇದ್ದ, ಸಂಗೀತನೂ ಹಾಡ್ತಿದ್ದ, ನಾನು ತುಂಬಾ ಕಡೆ ಕರ್ಕೊಂಡು ಹೋಗ್ತಿದ್ದೆ ಹಾಡುವ, ಎಲ್ಲ ಕಡೆಯಲ್ಲೂ ಅವನಿಗೆ ಬರ್ತಿತ್ತು ಪ್ರೈಜ್.
0: ಅಂತ ಅಂತ ಮಕ್ಕಳು ಕೂಡ ಸಿಕ್ಕತ್ರು ಅಂತ.
1: ಈಗಲೂ ಬರ್ತಾ ಇದ್ದಾರೆ ಒಂದೆರಡು ಮಕ್ಕಳು, ಕೇಳಿಯೇ ಕಲಿಯೋದು ಪೂರ ಬೈ ಹಾರ್ಟ್, ದೊಡ್ಡವ್ರು ಕಲಿಯಲ್ಲ, ಆ ಮಕ್ಕಳು ಹಾಡ್ತಾವೆ, ಎಲ್ಲ ಹಾಡ್ತಾವೆ, ಎಲ್ಲ ದೇವ್ರ ನಾಮ ಭಾವಗೀತೆ ಕೇಳಿ.
0: ಹಾಗಾಗಿ ಹೇಳುದಲ್ಲ, ಮಕ್ಕಳಿದ್ದಾಗ ಬೇಗ ತಲೆಗೆ ಬತ್ತು, ತಲೆಗೆ ಹೊತ್ತು, ದೊಡ್ಡಾರಾದ್ಮೇಲೆ ಬೇಗ ಹೋತಿಲ್ಲ ಅಂತ ಹೇಳ್ತಾರೆ ಅಂತೇಳಿ, ಸ್ವಲ್ಪ ಅಭ್ಯಾಸ ಜಾಸ್ತಿ ಬೇಕಾಗ,
1: ಸಂಸ್ಕಾರದಲ್ಲಿ ಬಂದಿರುತ್ತೆ.
0: ಅವೆಲ್ಲ ಇದ್ದಾಗ ಹೌದು,
1: ಸಂಗೀತ ಅಂದ್ರೆ ಸಂಸ್ಕಾರದಲ್ಲಿ,
0: ಸಂಸ್ಕಾರದಲ್ಲೇ
1: ಬೇಗ ಬೇಗ ಬರುತ್ತೆ.
0: ಈಗ ನೀವು ಇಷ್ಟೆಲ್ಲ ನಿಮ್ಮ ಚಟುವಟಿಕೆಗಳೆಲ್ಲ ಗಮನಿಸಿ ಹಲವು ಸಂಘ ಸಂಸ್ಥೆ ಪುರಸ್ಕಾರವನ್ನು ಕೊಟ್ಟಿದ್ದು, ನಿಮ್ಮ ಹತ್ರ ಕೇಳಿದೆ ಹಾಗೆ ನಿಮ್ಮ ಇದರನ್ನು ಓದ್ತಾನೆ ಕೂಡ ನಾನು ಅದನ್ನು ಗೊತ್ತಾಯ್ತು, ಆ ವಿಚಾರಗಳು ಕೂಡ. ಅದಲ್ಲದೆ ಈಗ ಅಂದರೆ ನಾವು ಏನೋ ಆಯ್ತು, ಈಗ ಇವತ್ತು ಕರೀತ ರೇಡಿಯೋದಲ್ಲಿ ಇಂಟರ್ವ್ಯೂ ಮಾಡ್ತು, ಅಥವಾ ಇನ್ನೆಲ್ಲೋ ಒಂದು ಯೂಟ್ಯೂಬಲ್ಲಿ ಕರೀತು ಇಂಟರ್ವ್ಯೂ ಮಾಡ್ತು, ಏನೋ ಪ್ರತಿಬಿದ್ದವರಿಗೆ ಈಗ ಹಲವು ಕಡೆಯಲ್ಲಿ ಗುರುತಿಸ್ತರು, ಆದರೆ ಮೊದಲು ಆ ಅವಕಾಶಗಳು ಕಡಿಮೆ ಇತ್ತು. ಆದರೆ ನಿಮ್ಮ ಇದನ್ನು ನೋಡುವಾಗ ತುಂಬ ಹಲವು ಪತ್ರಿಕೆಗಳಲ್ಲಿ ನಿಮ್ಮ ಬಗ್ಗೆ ಬಂದಿತ್ತು, ಲೇಖನಗಳೆಲ್ಲ ಬಂದಿತ್ತು. ಯಾವ್ಯಾವ ಪತ್ರಿಕೆಗಳು, ಆಗ್ಲಿಗೆ ಪತ್ರಿಕೆಗಳೇ ತುಂಬಾ
1: ಅವಾಗ
0: ಮೇರು ಸ್ಥಾನದಲ್ಲಿ ಇದ್ದಿತ್ತು ಅಂತ ಹೇಳಕ್,
1: ಸಂಯುಕ್ತ ಕರ್ನಾಟಕ, ತರಂಗ, ಉದಯವಾಣಿ, ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡ್, ಇದೆ ಇದರಲ್ಲೆಲ್ಲ ನಮ್ದು ಕಚೇರಿ ಎಲ್ಲ ಸಂಗೀತ ಕಾನ್ಸರ್ಟ್ ಎಲ್ಲ ಮಾಡ್ತಿದ್ದೆ ಅಲ್ಲ, ಅವಾಗ ರಿವ್ಯೂಗೆ ಬರ್ತಾ ಇದ್ರು, ಮೈಸೂರು ಸುಬ್ರಹ್ಮಣ್ಯ ಅಂತ ಇದ್ರು ಬೆಂಗಳೂರಲ್ಲಿ, ತುಂಬಾ ಫೇಮಸ್ ವೀಣೆ ವೀಣೆ ವಿದ್ವಾನ್ ಅವರು, ಅವರು ರಿವ್ಯೂ ಮಾಡಿದ ನಾನು ಸುಬ್ರಹ್ಮಣ್ಯದಲ್ಲಿ ಹಾಡಿದಾಗ ಸಂಗೀತ ಅಲ್ಲಿ ಸೇವೆ ಕೊಡ್ಲಿಕ್ಕೆ ಹೋಗಿದ್ದೆ ನಾನು. ಅವಾಗ ಅವ್ರು ಬಂದಿದ್ರು ಅಲ್ಲಿ ರಿವ್ಯೂ ಮಾಡ್ಲಿಕ್ಕೆ, ಅವರೆಲ್ಲ ಹಾಗೆ ತುಂಬಾ ದೊಡ್ಡ ಆರ್ಟಿಸ್ಟ್ ಅವರು, ಸಂಗೀತದ ಹಿನ್ನೆಲೆಯಿಂದ ಬಂದವರು ಅವರು. ಹಾಗೆ ಅವರು ಯಾರೋ ಸಂಗೀತ ಯಾವುದು ಮರಿಮಗ ಒಂದು ದೊಡ್ಡ ಸಂಗೀತ ನೆನಪಿಗೆ ಬರಲ್ಲ ನನಗೆ, ಅವರ ವೀಣೆ ಶೇಷಣ್ಣನ ಮರಿಮಗ ಅವರು, ಅವರು ಹಾಗೆ ರಿವ್ಯೂ ಮಾಡಿ ಸುಮಾರು ಪೇಪರಲ್ಲಿ ಮ್ಯಾಗಝಿನಲ್ಲೆಲ್ಲ ಬಂದಿತ್ತ ಅವಾಗ ಸುಮಾರು ವರ್ಷದಿಂದ.
0: ಇವತ್ತು ಅದನ್ನು ಹಾಗೆ ತೆಗೆದಿಟ್ಕೊಂಡಿದ್ರೆ ಲೈಕ್ ಮಾಡಿ.
1: ಕುಂದಾಪುರದಲ್ಲಿ ಶಿವಾನಂದ ಕಾರಂತ ಅವರು ಬರೆದಿದ್ದಾರೆ ಲೇಖನ. ದಾವಣಗೆರೆಯಲ್ಲಿಯೂ ಜ್ಯೋತಿ ಅಂತ ಹೇಳಿ ಒಬ್ರು ಮೇಡಮ್, ಅಲ್ಲಿಯೂ
0: ಅಂತೂ ಹಲವು ಪತ್ರಿಕೆಗಳಲ್ಲಿ ನಿಮ್ಮ ಬಗ್ಗೆ ಲೇಖನಗಳು ರಿವ್ಯೂ ಕಾರ್ಯಕ್ರಮದ ರಿವ್ಯೂ ಅಂತ ಹೇಳಿ ಬೇರೆ ಬೇರೆ ಬಂತು. ಇವೆಲ್ಲ ಒಂದು ಖುಷಿಯನ್ನ ಆ ಭಗವಂತ ನಿಮ್ಗೆಲ್ಲವನ್ನ ಕರುಣಿಸಿ ಕೊಟ್ಟಿದ್ದ ಹಾಗೆ ದೇವ್ರ ಮತ್ತೊಂದಿಷ್ಟು ಸಮಯ ನಿಮಗೆ ಆರೋಗ್ಯ ಆಯುಷ್ಯ ಎಲ್ಲ ಕೊಡ್ಲಿ. ಯಾಕಂದ್ರೆ ನಿಮ್ಮಿಂದ ಹಲವು ವಿದ್ಯಾರ್ಥಿಗಳು ಈ ಸಂಗೀತನ ಕಲ್ತ್ಕಂತ ಅದನ್ನ ಅವರ ಕಲೆಯನ್ನ ಬೆಳಗಿಸ್ಕೊಂಡ್ಲಿ ಅಂತ.
1: ಮಕ್ಕಳು ಏನು ಕಲಿತಾರ ಎಲ್ಲ ಹೇಳಿಕೊಡ್ತೀನಿ ನಾನು, ಮಕ್ಕಳು
0: ಕಲಿಬೇಕಷ್ಟೇ
1: ಅಷ್ಟೇ.
0: ಅಂತ ಗುರುಗಳು ಸಿಕ್ಕುದು ತೀರಾ ಈಗ ಒಂಥರ ಓಟ ಶುರುವಾಗಿದೆ. ಇವತ್ತು ಬಂದ್ರೆ ನಾಳೆ ಕ್ಲಾಸಿಗೆ ಅವ್ರು ಪರ್ಫೆಕ್ಟ್ ಇರಬೇಕು. ಈಗ ತಂದೆ ತಾಯಿಗಳಿಗೂ ದಾವಂತ ಇರುತ್ತ, ಹೇಳಿಕೊಡುವ ಗುರುಗಳಿಗೂ ಅಷ್ಟೇ. ಅದನ್ನೇ ಹೇಳಿಕೊಟ್ರೆ ಎಲ್ಲಿ ಅಪ್ಪ ಅಮ್ಮ ಬೈತ್ರಿ ಅಂದ್ ಗುರುಗಳಿಗೆ ಒಂದು ಟೆನ್ಷನ್ ಇರುತ್ತೆ. ಯಾಕಂದ್ರೆ ಅಪ್ಪ ಅಮ್ಮ ಇದೇ ಹೇಳಿಕೊಟ್ರೆ ನಾವೆಲ್ಲ ಹೋಗೋ ಒಂದೇ ಸಾಲನ್ನ ಇಡೀ ಒಂದು ತಿಂಗಳು ಕಲ್ತಿತ್ತು ನೆನ್ಪಿತ್ತು, ಇಡೀ ಒಂದು ತಿಂಗಳು ಒಂದೇ ಸಾಲ ಕಲ್ತದ್ದ.
1: ಒಂದು ಕ್ಲಾಸಿಗೆ ಒಂದು ಹೇಳ್ಕೊಡ್ಬೇಕು, ನೆಕ್ಸ್ಟ್ ಕ್ಲಾಸಿಗೆ ಬೇರೆ ಹೇಳ್ಕೊಡ್ಬೇಕು. ಅದೇ ಟ್ರೈನ್ ಅಪ್ ಮಾಡಿ ಮಾಡಿ ಕಲಿಯೋ ಮಕ್ಕಳಿಗೆ, ಕಲಿಯೋರು ಏನು ಕಲಿತಾರೆ ಎಲ್ಲ ನಂಗೆ ಏನು ಗೊತ್ತು ಎಲ್ಲ
0: ಹೇಳಿಕೊಡು.
1: ಅವ್ರು ಕಲಿಬೇಕು, ಅವ್ರ ಮೇಲೆ ಬರಬೇಕು ಅಂತ ಅಷ್ಟೇ. ಅದೇ ಒಂದು
0: ಬಹುಶಃ ಈ ಹೌದು ಇದರಿಂದ ಬಂದ ಮಕ್ಕಳಿಗೆ ಖಂಡಿತ ಇದರಿಂದ ಉಪಯೋಗ ಇತ್ತು ಅಥವಾ ಅನುಕೂಲ ಇರ್ತದೆ. ಇಂಥ ಗುರುಗಳು ಸಿಕ್ಕಿದ್ರೆ ಆ ಮಕ್ಕಳು ಕೂಡ ಬೆಳೀತರು ಅಂತ ಹೇಳಿಕೊಳ್ತಾ ಎಲ್ಲದಕ್ಕೂ ಧನ್ಯವಾದ ತಿಳಿಸ್ತಾ, ಕೊನೆಯದಾಗಿ ನಮಗೋಸ್ಕರ ಒಂದು ರಾಮ ಗೋವಿಂದ ಸೀತಾ ರಾಮ ಗೋವಿಂದ ಅನ್ನುವಂತಹ ಒಂದು ಕೀರ್ತನೆಯನ್ನು ಹಾಡ್ತೀರಿ.

0: ಪುರಂದರದಾಸರ ಕೀರ್ತನೆ ಹಾಡಿದವರು ವಿದುಷಿ ನಳಿನಿ ವೆಂಕಟರಮಣರಾವ್ ಕುಂದಾಪುರ, ಕೀಬೋರ್ಡ್ನಲ್ಲಿ ರವೀಂದ್ರ ಐತಾಳ್ರು ಕೋಟೇಶ್ವರ, ತಬ್ಲಾದಲ್ಲಿ ಶ್ರೀನಿವಾಸ್ ಶೇಟ್ ಕುಂದಾಪುರ. ಮೇಡಮ್, ಕೊನೆಯದಾಗಿ ಒಂದು ರಾಮ ಸಂಕೀರ್ತನೊಂದಿಗೆ ಈ ಕಾರ್ಯಕ್ರಮಕ್ಕೆ ಶುಭ ಮಂಗಳವನ್ನು ಹಾಡ್ತಾ ಇಲ್ಲಿವರೆಗೆ ಬಂದು ನಿಮ್ಮೆಲ್ಲ ಒಂದು ಅನುಭವವನ್ನು ಅನಿಸಿಕೆಯನ್ನು ನಮ್ಮೊಂದಿಗೆ ಮುಕ್ತವಾಗಿ ಹಂಚಿಕೊಂಡು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ರಿ, ಅದಕ್ಕೆ ನಿಮಗೆ ರೇಡಿಯೋ ಕುಂದಾಪುರದ ಕಡೆಯಿಂದ ತುಂಬ ಪ್ರೀತಿಯ ಧನ್ಯವಾದಗಳು.
1: ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಂಥ ನಿಮಗೂ ಸಹ, ರೇಡಿಯೋ ಕುಂದಾಪುರ ಅವರಿಗೆ ಸಹ ತುಂಬ ಧನ್ಯವಾದಗಳು.
0: ಧನ್ಯವಾದ. ಹಾಗೆ ಕೀಬೋರ್ಡ್ ಮತ್ತು ತಬಲಾದಲ್ಲಿ, ಕೀಬೋರ್ಡ್ನಲ್ಲಿ ರವೀಂದ್ರ ಐತಾಳ್ರು ಕೋಟೇಶ್ವರ, ಹಾಗೆ ತಬಲಾದಲ್ಲಿ ಶ್ರೀನಿವಾಸ್ ಶೇಟ್ ಕುಂದಾಪುರ ಅವರಿಗೂ ಕೂಡ ಪ್ರೀತಿಯಿಂದ ಧನ್ಯವಾದವನ್ನು ತಿಳಿಸಿಕೊಳ್ತಾ ಈ ಕಾರ್ಯಕ್ರಮಕ್ಕೆ ಒಂದು ಶುಭ ಚುಕ್ಕಿಯನ್ನು ಇಡುವ. ನಮಸ್ಕಾರ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಸುಪ್ರೀತ ಪುರಾಣಿಕ. ಬದುಕಿನ ಸಂಗೀತವಿ ಸುಪ್ರೀತ ಕಾರ್ಯಕ್ರಮಕ್ಕೆ ಶುಭ ಚುಕ್ಕಿಯನ್ನು, ಪೂರ್ಣ ಚುಕ್ಕಿಯನ್ನು ಇಡ್ತಾ ಇದ್ದೆ. ನಮಸ್ಕಾರ.

0: ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಡೆ. ಇವತ್ತಿನ ನಮ್ಮ ಚಿನ್ನರ ಚಿಲಿಪಿಲಿಯಲ್ಲಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಟ್ಟಿ ಅಂಗಡಿಯ ಮಕ್ಕಳು ವೈವಿಧ್ಯಮಯ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮ ನಿರೂಪಣೆ ಶಿಕ್ಷಕಿ ರಮ್ಯಾ ಎಸ್. ಹಾಗಾದ್ರೆ ಕಾರ್ಯಕ್ರಮ ಕೇಂಕೆ ನೀವು ರೆಡಿ ತಾನೆ ಮಕ್ಕಳೇ? ಕಾರ್ಯಕ್ರಮ ನೀವು ಶುರು ಮಾಡಿ ಕಂಬ.
2: ಇವತ್ತಿನ ನಮ್ಮ ಚಿನ್ನರ ಚಿಲಿಪಿಲಿ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಟ್ಟಿಯಂಗಡಿ ಇಲ್ಲಿನ ವಿದ್ಯಾರ್ಥಿಗಳಿಂದ ವೈವಿಧ್ಯಮಯ ಕಾರ್ಯಕ್ರಮ ನಡೆಯಲಿದೆ. ಮೊದಲನೆಯದಾಗಿ ಸ್ಕಂದ 5ನೇ ತರಗತಿ ಹಟ್ಟಿಯಂಗಡಿಯ ಇತಿಹಾಸದ ಕುರಿತಾಗಿ ಹೇಳ್ತಾನೆ.
3: ಹಟ್ಟಿ ಎಂದರೆ ಚಿಕ್ಕ ಊರು, ಅಂಗಡಿ ಎಂದರೆ ಮಾರುಕಟ್ಟೆ ಎಂದರ್ಥ. ಪ್ರಾಚೀನ ಕಾಲದಲ್ಲಿ ಇದೊಂದು ವ್ಯಾಪಾರ ಕೇಂದ್ರವಾಗಿದ್ದರಿಂದ ಹಟ್ಟಿ ಅಂಗಡಿ ಎಂಬ ಹೆಸರು ಬಂದಿದೆ. ಇದು ತುಳುನಾಡು ಮತ್ತು ಕರಾವಳಿ ಭಾಗದ ಆಳುಪ ರಾಜರ ರಾಜಧಾನಿಗಳಲ್ಲಿ ಒಂದಾಗಿತ್ತು. ಇತಿಹಾಸದ ಪ್ರಕಾರ 7ನೇ ಮತ್ತು 8ನೇ ಶತಮಾನದಲ್ಲಿ ಇದು ವೈಭವದ ಪಟ್ಟಣವಾಗಿತ್ತು. ಪುರಾತನ ಶಾಸನಗಳಲ್ಲಿ ಈ ಸ್ಥಳವನ್ನು ಗೋವಿಂದಪುರ ಎಂದು ಉಲ್ಲೇಖಿಸಲಾಗಿದೆ. ಹಟ್ಟಿ ಅಂಗಡಿಯ ಧಾರ್ಮಿಕ ಕ್ಷೇತ್ರಗಳು: ಶ್ರೀ ಸಿದ್ಧಿವಿನಾಯಕ ದೇವಾಲಯ, ಇಲ್ಲಿರುವ ಗಣೇಶನ ವಿಗ್ರಹವು 8ನೇ ಶತಮಾನದಾಗಿದೆ. ಇದು ಸುಮಾರು 2.5 ಅಡಿ ಎತ್ತರದ ಏಕಶಿಲಾ ವಿಗ್ರಹವಾಗಿದೆ. ಗಣಪತಿಯು ಜಟಾಧಾರಿ ರೂಪದಲ್ಲಿದ್ದು ತಲೆಯ ಮೇಲೆ ಜಡೆ ಇದೆ, ಎಡಗೈಯಲ್ಲಿ ಪಾತ್ರೆ ಮತ್ತು ಬಲಗೈಯಲ್ಲಿ ದಂತವನ್ನು ಹಿಡಿದಿದ್ದಾನೆ. ಇದು ದೇಶದಲ್ಲಿಯೇ ಪ್ರಸಿದ್ಧ ಗಣೇಶ ವಿಗ್ರಹಗಳಲ್ಲಿ ಒಂದಾಗಿದೆ. ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಇಲ್ಲಿಗೆ ಬಂದು ಸಹಸ್ರ ನಾರಿಕೇಳ ಗಣಯಾಗ ಮುಂತಾದ ಸೇವೆಗಳನ್ನು ಮಾಡುತ್ತಾರೆ. ಲೋಕನಾಥೇಶ್ವರ ದೇವಾಲಯ: ಲೋಕನಾಥೇಶ್ವರ ದೇವಾಲಯವು ಮೊದಲಿಗೆ ಮಣ್ಣಿನಿಂದ ನಿರ್ಮಿಸಲ್ಪಟ್ಟಿದ್ದು ಶಿಲಾಮಯ ದೇಗುಲದ ನಿರ್ಮಾಣವು 14ನೇ ಶತಮಾನದಷ್ಟು ಹಿಂದಿನದು ಎಂದು ನಂಬಲಾಗಿದೆ. 2019ರಲ್ಲಿ ಸಂಪೂರ್ಣವಾಗಿ ಶಿಲಾಮಯ ಶೈಲಿಯಲ್ಲಿ ಇದನ್ನು ನವೀಕರಿಸಿ ಪುನರ್ ಪ್ರತಿಷ್ಠಾಪಿಸಲಾಯಿತು. ಈ ದೇಗುಲವು ಶಿವನಿಗೆ ಸಮರ್ಪಿತವಾಗಿದೆ. ಅಲ್ಲಿಯ ಹೊಳೆಯ ಬಳಿಯ ಶಾಸನಗಳಲ್ಲಿ ಲೋಕನಾಥೇಶ್ವರನ ಬಗ್ಗೆ ಇತಿಹಾಸದ ಮಾಹಿತಿಯೇ ಬರೆದಿದೆ. ಮಾರಲ ದೇವಿ ದೇವಾಲಯ: ಹಟ್ಟಿ ಅಂಗಡಿಯಲ್ಲಿ ಹಿಂದೆ ಆಳುಪ ರಾಜರ ರಾಜಧಾನಿಯಾಗಿತ್ತು. ಮಾರಲ ದೇವಿಯನ್ನು ಈ ಭಾಗದ ಗ್ರಾಮ ದೇವತೆ ಅಥವಾ ರಕ್ಷಣಾ ದೇವತೆ ಎಂದು ಆರಾಧಿಸಲಾಗುತ್ತದೆ. ಈ ದೇವಸ್ಥಾನವು ವಾರಾಹಿ ನದಿಯ ದಡದಲ್ಲಿದ್ದು ಅತ್ಯಂತ ಶಾಂತಿಯುತವಾದ ಪರಿಸರದಲ್ಲಿದೆ. ಮಾರಲ ದೇವಿಯು ದುರ್ಗಾ ದೇವಿಯ ಒಂದು ರೂಪ ಎಂದು ಪರಿಗಣಿಸಲಾಗುತ್ತದೆ. ಮಾರಲ ಪದದ ಅರ್ಥವು ಮಾ ಎಂದರೆ ಮಾತಾ ಸರಸ್ವತಿ, ರ ಎಂದರೆ ರಮಾಲಕ್ಷ್ಮಿ, ಲ ಎಂದರೆ ಲಲಿತಾ ದುರ್ಗಾ. ಇಲ್ಲಿ ದೇವಿಯನ್ನು ಅತ್ಯಂತ ಶಕ್ತಿಶಾಲಿ ಮತ್ತು ಭಕ್ತರ ಕಷ್ಟಗಳನ್ನು ನಿವಾರಿಸಲು ತಾಯಿಯಾಗಿ ಪೂಜಿಸಲಾಗುತ್ತದೆ. ವಿಶೇಷವಾಗಿ ಈ ಭಾಗದ ಜನರು ಯಾವುದೇ ಶುಭ ಕಾರ್ಯ ಮಾಡುವ ಮೊದಲು ದೇವಿಯ ಆಶೀರ್ವಾದ ಪಡೆಯುತ್ತಾರೆ. ಜೈನ ಬಸದಿ: ಪುರಾತನವಾದ ಚಂದ್ರನಾಥ ಬಸದಿ ಮತ್ತು ಜಟ್ಟಿಗರಾಯ ದೇವಾಲಯ, ಇದು 10ನೇ ಶತಮಾನದ ಆಸುಪಾಸಿನಲ್ಲಿ ಜೈನ ಧರ್ಮದ ಪರಂಪರೆಯನ್ನು ತೋರಿಸುತ್ತದೆ.
2: ಹಟ್ಟಿ ಅಂಗಡಿಯ ಇತಿಹಾಸದ ಕುರಿತಾಗಿ ಹೇಳಿದಂತಹ ಸ್ಕಂದ ಅವರಿಗೆ ಧನ್ಯವಾದಗಳು. ಈಗ ಇಶಾನ್ ಪಿ ಹಟ್ಟಿ ಅಂಗಡಿ 7ನೇ ತರಗತಿಯ ವಿದ್ಯಾರ್ಥಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಟ್ಟಿ ಅಂಗಡಿ ಇದರ ಇತಿಹಾಸದ ಬಗ್ಗೆ ಹೇಳಲಿದ್ದಾನೆ.
4: ನಮ್ಮ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಟ್ಟಿ ಅಂಗಡಿ ಫೆಬ್ರವರಿ 13, 1915ರಲ್ಲಿ ಸ್ಥಾಪಿಸಲ್ಪಟ್ಟಿರುವ ಈ ಶಾಲೆಯು 109 ವರ್ಷಗಳನ್ನು ಪೂರೈಸಿ 110ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದೆ. ಈ ಶಾಲೆಯು ಸಾವಿರಾರು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಜೀವನವನ್ನು ರೂಪಿಸಿಕೊಟ್ಟಿರುವ ಹೆಮ್ಮೆಯ ಸಂಸ್ಥೆಯಾಗಿದೆ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹಟ್ಟಿ ಅಂಗಡಿ ಗ್ರಾಮದಲ್ಲಿರುವ ಈ ಭಾಗದ ಅತ್ಯಂತ ಹಳೆಯ ಮತ್ತು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿದೆ. ಈ ಶಾಲೆಯು ಕುಂದಾಪುರದ ಹಟ್ಟಿ ಅಂಗಡಿಯಲ್ಲಿದ್ದು ಈ ಶಾಲೆಯು ತಲ್ಲೂರು ಕ್ಲಸ್ಟರ್ ವ್ಯಾಪ್ತಿಗೆ ಬರುತ್ತದೆ. ಈ ಶಾಲೆಯಲ್ಲಿ 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ ಬೋಧನೆ ಮಾಡಲಾಗುತ್ತದೆ. ಈ ಗ್ರಾಮೀಣ ಭಾಗದಲ್ಲಿದ್ದು ಹೆಚ್ಚ ಹಸಿರಿನ ಪ್ರಶಾಂತ ಪರಿಸರದಲ್ಲಿದೆ. 2025ರ ಫೆಬ್ರವರಿ 25ನಲ್ಲಿ ಈ ಶಾಲೆಯಲ್ಲಿ ತಲ್ಲೂರು ಕ್ಲಸ್ಟರ್ ಮಟ್ಟದ FLN ಕಲಿಕಾ ಹಬ್ಬ ಅತ್ಯಂತ ಯಶಸ್ವಿಯಾಗಿ ಜರುಗಿತ್ತು. 2026ರ ಜನವರಿ 3ರಂದು ಈ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಮತ್ತು ಹೊಸ ಕಟ್ಟಡದ ಉದ್ಘಾಟನೆ ನಡೆದಿತ್ತು. ಇದರ ಪ್ರಯುಕ್ತ ಶಾಲೆಯ ಮಕ್ಕಳ ಮತ್ತು ಹಳೆ ವಿದ್ಯಾರ್ಥಿಗಳ ನೃತ್ಯ ನಾಟಕ ಮತ್ತು ಇತರೆ ಕಾರ್ಯಕ್ರಮಗಳನ್ನು ನಡೆಸಲಾಗಿತ್ತು. ಈ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿ ಪ್ರಮೀಳಾ ನಾಯಕ್ ಅವರು ಕಾರ್ಯನಿರ್ವಹಿಸುತ್ತಿದ್ದು ವಿನೋದ ಟಿ ಸೇರಿದಂತೆ ಹಲವು ಅನುಭವಿ ಶಿಕ್ಷಕರು ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಶಾಲೆಗೆ ಸರ್ಕಾರದ ಬಿಸಿಯೂಟ ಯೋಜನೆ ಉಚಿತ ಪಠ್ಯ ಪುಸ್ತಕಗಳು ಮತ್ತು ಸಮವಸ್ತ್ರ ಸೌಲಭ್ಯಗಳನ್ನು ಇಲ್ಲಿನ ವಿದ್ಯಾರ್ಥಿಗಳು ಪಡೆಯುತ್ತಿದ್ದಾರೆ. ಜೊತೆಗೆ ಗ್ರಾಮಸ್ಥರು ಮತ್ತು SDMC ಸಹಕಾರದೊಂದಿಗೆ ಶಾಲೆಯು ಉತ್ತಮವಾಗಿ ನಡೆಯುತ್ತಿದೆ.
2: ನಮ್ಮ ಶಾಲೆಯ ಇತಿಹಾಸದ ಬಗ್ಗೆ ಹೇಳಿದಂತಹ ಇಶಾಂತಿ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಶಾಲೆಯ 6ನೇ ತರಗತಿ ವಿದ್ಯಾರ್ಥಿನಿ ಪ್ರತೀಕ್ಷಾ, ಇವಳು ಋಷಿ ಮತ್ತು ನಾಣ್ಯ ಎಂಬ ಕಥೆಯನ್ನ ಹೇಳಲಿಕ್ಕಿದ್ದಾಳೆ.
5: ಒಬ್ಬ ಋಷಿಯು ಒಮ್ಮೆ ಒಂದು ರಾಜ್ಯಕ್ಕೆ ಆಗಮಿಸಿದರು. ಆ ರಾಜ್ಯದ ಒಂದು ಗ್ರಾಮದ ಮೂಲಕ ಹಾದು ಹೋಗುತ್ತಿದ್ದಾಗ ರಸ್ತೆಯಲ್ಲಿ ಬಿದ್ದಿದ್ದ ಒಂದು ಬೆಲೆ ಬಾಳುವ ನಾಣ್ಯವನ್ನು ಗಮನಿಸಿದರು. ಋಷಿಯು ಅದನ್ನು ಎತ್ತಿಕೊಂಡು ಅವರು ತನ್ನ ಸರಳ ಜೀವನದಿಂದ ತೃಪ್ತನಾಗಿದ್ದರಿಂದ ಮತ್ತು ಅದರ ಅಗತ್ಯವಿಲ್ಲದಿದ್ದರಿಂದ ಅದನ್ನು ದಾನ ಮಾಡಲು ನಿರ್ಧರಿಸಿದರು. ಋಷಿಯು ನಾಣ್ಯವನ್ನು ದಾನ ನೀಡುವ ಉದ್ದೇಶದಿಂದ ದಿನವಿಡೀ ಆ ಗ್ರಾಮದ ಬೀದಿಗಳಲ್ಲಿ ಸುತ್ತಾಡಿದರು. ಆದರೆ ಅಂತಹ ಯಾರನ್ನು ಕಂಡುಹಿಡಿಯಲು ಆಗಲಿಲ್ಲ. ಕತ್ತಲಾದ ಕಾರಣ ಋಷಿಯು ವಿಶ್ರಾಂತಿ ಪಡೆಯುವ ಉದ್ದೇಶದಿಂದ ಗ್ರಾಮದ ಹೊರವಲಯದಲ್ಲಿದ್ದ ಒಂದು ಮಂದಿರವನ್ನು ತಲುಪಿ ಆ ರಾತ್ರಿಯನ್ನು ಅಲ್ಲಿಯೇ ಕಳೆದರು. ಮರುದಿನ ಬೆಳಿಗ್ಗೆ ಋಷಿಯು ಒಬ್ಬ ರಾಜನು ತನ್ನ ಸೈನ್ಯದೊಂದಿಗೆ ಮತ್ತೊಂದು ರಾಜ್ಯದ ಆಕ್ರಮಣಕ್ಕೆ ಹೋಗುತ್ತಿರುವುದನ್ನು ಕಾಣುತ್ತಾರೆ. ಋಷಿಯನ್ನು ಕಂಡ ರಾಜನು ಋಷಿಯ ಬಳಿ ಆಶೀರ್ವಾದ ಪಡೆಯುವ ಆಲೋಚನೆಯಿಂದ ತನ್ನ ಸೈನ್ಯವನ್ನು ನಿಲ್ಲಿಸುತ್ತಾನೆ. ಋಷಿಯ ಬಳಿ ಒಂದು ಆಶೀರ್ವಾದ ಬೇಡಿದ ರಾಜನಿಗೆ ಋಷಿಯು ತನ್ನ ಬಳಿ ಇದ್ದ ಒಂದು ನಾಣ್ಯವನ್ನು ನೀಡುತ್ತಾರೆ. ಋಷಿ ನೀಡಿದ ನಾಣ್ಯದಿಂದ ರಾಜ ಗೊಂದಲಕ್ಕೊಳಗಾದನು. ರಾಜನು ಇದರ ಅರ್ಥ ತಿಳಿಯುವ ಉದ್ದೇಶದಿಂದ ಆ ಋಷಿಗೆ ಒಂದು ನಾಣ್ಯದ ಅರ್ಥವೇನೆಂದು ಕೇಳುತ್ತಾನೆ. ಮಹಾರಾಜನಿಗೆ ಹೇಳಿದನು, ತನಗೆ ಸಿಕ್ಕಿದ ನಾಣ್ಯವನ್ನು ಹಿಂದಿರುಗಿಸಲು ಪಟ್ಟ ಕಷ್ಟವನ್ನು ವಿವರಿಸಿದನು. ನಿಮ್ಮ ರಾಜ್ಯದಲ್ಲಿ ಎಲ್ಲರೂ ಸಂತೋಷವಾಗಿದ್ದಾರೆ ಮತ್ತು ತೃಪ್ತರಾಗಿದ್ದಾರೆ, ಹಾಗಾಗಿ ನಾಣ್ಯವನ್ನು ಕೊಡಲು ಯಾರೂ ಸಿಗಲಿಲ್ಲ ಎಂದು ಋಷಿ ಹೇಳಿದನು. ಈ ಮಾತುವನ್ನು ಮುಂದುವರೆಸಿ ನೀವು ಈಗ ಇದ್ದಿದ್ದರಲ್ಲಿ ತೃಪ್ತಿ ಹೊಂದಿಲ್ಲ, ಇನ್ನು ಹೆಚ್ಚು ಗಳಿಸುವ ಬಯಕೆ ಹೊಂದಿದ್ದೀರಿ ಎಂದು ಈ ನಾಣ್ಯವನ್ನು ನಿಮಗೆ ಅವಶ್ಯಕತೆ ಇರಬಹುದು ಎಂದು ನೀಡಿದೆ ಎಂದನು. ರಾಜನಿಗೆ ತನ್ನ ತಪ್ಪಿನ ಅರಿವಾಗಿ ಯುದ್ಧದ ಆಲೋಚನೆಯನ್ನು ಕೈಬಿಟ್ಟು ತನ್ನ ಸೈನ್ಯದೊಂದಿಗೆ ಮರಳಿದನು. ಈ ಕಥೆಯ ನೀತಿ, ನಾವು ಇದ್ದಿದ್ದರಲ್ಲಿಯೇ ತೃಪ್ತಿ ಪಡೆಯಬೇಕು.
2: ಕಥೆಯನ್ನ ಚೆನ್ನಾಗಿ ಹೇಳಿದಂತಹ ಪ್ರತೀಕ್ಷಾ ಅವಳಿಗೆ ಧನ್ಯವಾದಗಳು. ಈಗ ಲಕ್ಷ್ಮೀಶ, 7ನೇ ತರಗತಿ ವಿದ್ಯಾರ್ಥಿ, ಇವನಿಂದ ಮಿಮಿಕ್ರಿ.
6: ಹೋಯ್, ಎಲ್ಲರಿಗೂ ನಮಸ್ಕಾರ ಮಾಡಿ. ನಾನು ಲಕ್ಷ್ಮೀಶ. ನಾನು 7ನೇ ಕ್ಲಾಸ್ ಅಲ್ಲಿ ಓದ್ತಿದ್ದೆ. ನಾನು ಮತ್ತೆ ನನ್ನ ಅಜ್ಜಿ ಒಂದಿನ ಕೊರಗಿ ಬೇಕಂದ ಅಜ್ಜಿ ಮನೆ ಬೇಕಂದ ಎಳ್ಸ್ಕೊಂಡ್ ನಮ್ಮನಿಂದ ನಮ್ಮ ಕಣ್ಣಕ್ಕೆ ಬರುವಾಗ ರೆಡಿಯಾಯಿ ಅಲ್ಲ ಒಂದ್ ಕೋಳಿ ಹಿಂಗ್ ಕುಕ್ತಿತ್ಕಾಣಿ ಮಾರಿ ಅಂತ ಹಿಂಗ್ ಕುಕ್ತೈತ್. ಹಂಗೆ ನಾನು ಅದನ್ನ ಕಾಂತ ಮುಂದ ಪತಿಗೆ ನಮ್ಮನ್ನ ಬೈಲ್ ಹತ್ರ ಒಂದೇನ್ ಕಳ ಹಿಂಗ್ ಕುಕ್ತಾ ಇದ್ದ ಕಣ್ಣು ಮಾರಿ ಅಂತ ಹಿಂಗೆ ಕೂಗ್ತಾ ಇದ್ದ. ಹಂಗೆ ನಾನು ಅಜ್ಜಿ ಆ ದನ ಕಣ್ಣಲ್ಲ ನೋಡಿ ಅವನ್ನ ಬಿಟ್ಟು ನಾನು ಅಜ್ಜಿ ಬಸ್ ಸ್ಟ್ಯಾಂಡ್ ಹತ್ರ ಹೋಗುವಾಗ ಅಲ್ಲಿ ಹಾಡಿ ಹತ್ರ ಒಂದು ಹಂದಿ ಹಿಂಗೆ ಶಬ್ದ ಮಾಡ್ತಾ ಕೂಗ್ತಾ ಇತ್ತು. ಅಂತ ಹಿಂಗೆ ಶಬ್ದ ಮಾಡ್ತಾ ಆಯ್ತು. ಹಂಗೆ ನಾನು ಅಜ್ಜಿ ಅದಕ್ಕೆ ಹೆದ್ರಕಂಡ ಮುಂದೆ ಬಸ್ ಸ್ಟ್ಯಾಂಡ್ ಹತ್ರ ಓಡಿ ಹೋಯ್ತು. ಹಂಗೆ ಬಸ್ ಸ್ಟ್ಯಾಂಡ್ ಹತ್ರ ಬಸ್ಸೇ ಕಾಯ್ತಿ ಪತಿಗೆ ಅಲ್ಲೇ ಒಂದ್ ನಾಯಿಗಳ ಹಿಂಡ ಹಿಂಗ ಕೂಗ್ತಾ ಇದ್ದ ಕಾಣಿ ಅಂತ ಈ ತರ ಶಬ್ದ ಮಾಡ್ತಾ ಇದ್ದ ಮಾರಿ. ಹಂಗೆ ನಾನು ಅಜ್ಜಿ ಅದಕ್ಕೆ ಬೆಸಿ ನಾನು ಅಜ್ಜಿ ಬಸ್ ಒಳಗೆ ಹತ್ತಿ ಹೋಯ್ತು. ಹಂಗೆ ಬಸ್ ಒಳಗೆ ಹತ್ತಿ ಹೋಪಾತಿಗೆ ಬಸ್ಸಾಗ ಒಂದ್ ಮಗು ಈ ತರ ಮಾಡ್ತಾ ಇತ್ತು ಕಾಣಿ. ಅಂತ ಈ ತರ ಮರ್ತಾ ಇತ್ತು. ಹಾಗೆ ನಾನು ಆ ಮಗುವಿನ ಆಟ ಆಡಿಸಿ ನಂತರ ನಾನು ಅಜ್ಜಿ ಬಸ್ ಸ್ಟ್ಯಾಂಡ್ ನಿಂದ ಇಳಿದು ರಿಕ್ಷಾದಲ್ಲಿ ಹೋಗುವಾಗ ಅಲ್ಲಿ ಆ ರಿಕ್ಷಾ ಈ ತರ ಶಬ್ದ ಮಾಡ್ತಾ ಇತ್ತು ಕಣಿ. ಅಂತ ಈ ತರ ಆ ರಿಕ್ಷಾ ಶಬ್ದ ಮಾಡ್ತಾ ಹೋಗ್ತಿತ್ತು. ಹಂಗೆ ನಾನು ಅಜ್ಜಿ ಆ ರಿಕ್ಷದಲ್ಲೇ ಹೋಗೋ ಹೊತ್ತಿಗೆ ಅಲ್ಲೇ ಪಕ್ಕದಲ್ಲಿ ಒಂದು ಕುದುರೆ ಉಂಡಿ ಇತ್ತು. ಆ ಕುದುರೆ ಹೆಂಗ್ ಕುಗ್ತಿದ್ವು ಅಂದ್ರೆ ಅಂತ ಈ ತರ ಶಬ್ದ ಮಾಡ್ತಾ ಕೂಗ್ತಾ ಇದ್ದಿದ್ದು. ಹಂಗೆ ನಾನು ಅಜ್ಜಿ ಹತ್ರ ಇನ್ನೊಂದ್ ದಿನ ಆ ಕುದುರೆ ಅಂಗಡಿ ಹೋಪ ಅಂತ ಮುಂದೆ ನಮ್ಮ ಮನೆ ಬಂದ್ ಮನೆಯಲ್ಲಿ ಇಳ್ಕೊಂಡು ಹೋಪತಿಗೆ ಅಲ್ಲೇ ನಮ್ದು ಸಣ್ಣ ಕಾಲ್ದಾರಿ ಅಲ್ಲೇ ನಡ್ಕ ಹೋಪತಿಗೆ ಹಾಡುಗಳು ಈ ತರ ಕೂಗ್ತಾ ಇದ್ದು ಕಣ್ ಅಂತ ಈ ತರ ಶಬ್ದ ಮಾಡ್ಕಂತ ಕೂಗ್ತಾ ಇದ್ದಿದ್ದು. ಹಾಗೆ ಅಂತಿಂತು ನನ್ನ ಅಜ್ಜಿ ಮನೆಗೆ ನಾನು ಅಜ್ಜಿ ತಲುಪಿದ್ ಹಂಗೆ ರಾತ್ರಿ ಆದ್ರಿಂದ ನಾನು ಅಜ್ಜಿ ಊಟ ಮಾಡಿ ಮನ್ಕಂಡ್ರು ಕೂಡಲೇ ಈ ಎಲ್ಲ ಹೊರಿ ಸೊಳ್ಳೆಗಳ ಕಾಟ. ನಮ್ಮ ಅಜ್ಜಿ ಮನೇಲಂತೂ ತುಂಬಾ ಸೊಳ್ಳೆಗಳು. ಆ ಸೊಳ್ಳೆ ಹೆಂಗ್ ಕೂಗ್ತಿದ್ವು ಅಂದ್ರೆ ಹಿಂಗ್ ಕೂಗ್ತಿದ್ದು ಕಣ್ ಅಂತ ಈ ತರ ಶಬ್ದ ಮಾಡ್ತಾ ಕೂಗ್ತಾ ಇದ್ದಿದ್. ಹಂಗೆ ನಾನು ಅಜ್ಜಿ ಹತ್ರ ಹೇಳಿ ಸೊಳ್ಳೆ ಇತ್ತಂದ ಹೇಳಿ ಅಜ್ಜಿ ಒಂದು ಊದ್ಬತ್ತಿ ತಂದು ಹಚ್ಚಿಗೆ ಹೋದ್ರೆ ಕಾಣಿ ಮಾರೆ. ಆಮೇಲೆ ಬೆಳಗ್ಗೆ ಎದ್ದು ನಾನು ಒಂದು ಹಲ್ಲಿ ಒಂದು ಬ್ರಷ್ ಹಾಕೊಂಡು ನಡ್ಕೊಂಡು ಹೋಪತ್ತಿಗೆ ಅಲ್ಲ ಅಜ್ಜಿ ಮನೆ ಹಿಂದೆ ಒಂದು ರೈಲ್ವೆ ಸ್ಟೇಷನ್ ಇತ್ತು. ಆ ರೈಲ್ವೆ ಸ್ಟೇಷನ್ ರೈಲ್ ಹೆಂಗ್ ಕೂಗ್ತಿತ್ತಂದ್ರೆ ಅಂತ ಈ ತರ ಶಬ್ದ ಮಾಡ್ಕೊಂತ ಕೂಗ್ತಾ ಹತ್ತಿ. ಹಂಗೆ ನಾನು ಹಲ್ಲುದ್ದಿ ತಿಂಡಿ ಮಾಡಿ ಅಜ್ಜಿ ಹಳ್ಳ ಗಳ ಮೀನ್ ತಗಪ್ಪ ಕೊರ್ಗಿ ಪ್ಯಾಟಿಗೆ ಹೋಯ್ಪಪ್ಪ ಅಂದ. ಹಂಗೆ ನಾನು ಅಜ್ಜಿ ಹಳ್ಳಂಗೆ ರೆಡಿ ಆಗಿ ಅಜ್ಜಿ ಕೊರ್ಗಿ ಪ್ಯಾಟಿಗೆ ಹೋಪತ್ತಿಗೆ ಅಲ್ಲೇ ಮನೆ ಹತ್ರ ಒಂದ್ ಗಂಡು ನಾಯಿ ಕಲ್ಲು ಕೂಡ್ತಿತ್ ಕಣಿ. ಆ ನಾಯಿ ಕಲ್ಲು ಹೊಡುತ್ತೆ ಹೆಂಗ್ ಕೂಗ್ತಂದ್ರೆ ಕೂಗ್ತಾ ಹತ್ತಿ. ಆಮೇಲೆ ಆ ಗಂಡಿಗೆ ನಾನು ಅಜ್ಜಿ ಒಂದು ಹೊಡೆದು ಆ ಗಂಡಿನ ಮನೆ ಬೆರೆಸಿ ಆ ನಾಯಿನೂ ಮನೆ ಬೆರೆಸಿ ಹಂಗೆ ನಾನು ಅಜ್ಜಿ ಮೀನ್ ಪಾಟಿ ಅಂತ ತಕಾಣಿ. ಆ ಮೀನ್ ಪಾಟಿಗೆ ಕಾಗಿ ಮತ್ತೆ ಬೆಕ್ಕಲ ಹೆಂಗು ಕೂಗ್ತಿದ್ದು ಅಂದ್ರೆ ಅಂತ ಈ ತರ ಬೆಕ್ಕ ಶಬ್ದ ಮಾಡಿ ಕೂಗ್ತಾ ಇತ್ತು. ಹಂಗೆ ಅಲ್ಲೇ ಮತ್ತೆ ಕಾಕಿ ಹೆಂಗ ಕೂಗ್ತಿತ್ ಕಣಿ ಅಂತ ಈ ತರ ಶಬ್ದ ಮಾಡಿ ಕೂಗ್ತಾ ಇತ್ತು. ಹಾಗೆ ನಾನು ಕಾಕಿಗೆ ಮತ್ತೆ ಬೆಕ್ಕಿಗೆ ಒಂದ್ ಮೀನ್ ಹಾಕಿ ಹಾಗೆ ನಾನು ಅಜ್ಜಿ ಮೀನ್ ತಗೊಂಡು ವಾಪಸ್ ಮನೆಗೆ ಹೋಪಾತಿಗೆ ಅಲ್ಲೇ ದಾರಿ ಅಲ್ಲೇ ಒಂದು ಆಂಬುಲೆನ್ಸ್ ಈ ತರ ಶಬ್ದ ಮಾಡ್ಕೊಂಡು ಹೊದಿಕ್ಕಂದ ಮೇಲೆ ಅಂತ ಈ ತರ ಆಂಬುಲೆನ್ಸ್ ಶಬ್ದ ಮಾಡ್ಕೊಂತ ಹೊದಿದ್ ಕಾಣಿ ಮಾರ. ಹಂಗೆ ಆ ಆಂಬುಲೆನ್ಸ್ ಹಿಂದೆ ಒಂದು ಪೊಲೀಸ್ ಗಾಡಿ ಈ ತರ ಶಬ್ದ ಮಾಡ್ತಿದ್ ಕಾಣಿ. ಈ ತರ ಪೊಲೀಸ್ ಗಾಡಿ ಈ ತರ ಶಬ್ದ ಮಾಡ್ಕೊಂತ ಹೋತಾ ಇತ್ತು. ಹಂಗೆ ನಾನು ಅಜ್ಜಿ ಮನೆ ಹತ್ರ ಪತಿಗೆ ಅಲ್ಲೇ ಪಕ್ಕದಲ್ಲಿ ಮತ್ತೊಬ್ಬರದ ಒಂದು ಹಾಡಿ ಆ ಹಾಡಲ್ಲೇ ಜಿಂಕಿ ಹಿಂಗ್ ಕೂಗ್ತಿದ್ ಕಾಣಿ ಮಾರೆ ಅಂತ ಈ ತರ ಶಬ್ದ ಮಾಡ್ಕೊಂತ ಜಿಂಕಿ ಕೂಗ್ತಾ ಇತ್ತು. ಹಂಗೆ ನಾನು ಅಜ್ಜಿ ಜಿಂಕಿ ಇತ್ತಂದು ಓಡುವತ್ತಿಗೆ ಅಲ್ಲೇ ಪಕ್ಕದಲ್ಲೇ ಮತ್ತೊಂದು ಪಕ್ಕದಲ್ಲಿ ರೋಡಲ್ಲೇ ಒಂದು ಹುಲಿ ಈ ತರ ಶಬ್ದ ಮಾಡ್ತಾ ಆಯ್ಕೊಂಡು ಅಂತ ಈ ತರ ಹುಲಿ ಕೂಕಂತ ಜಿಂಕಿನ ಆಟಾಡ್ಸ್ಕೊಂಡ್ ಹತ್ತಿ. ಹಂಗೆ ನಾನು ಅಜ್ಜಿ ಪಟ ಪಟ ಅಂತ ಒಂದ್ ಅಂಗಡಿ ಒಳಗ ಹೋಯ್ತಾನೆ. ಆ ಅಂಗಡಿ ಒಳಗಿಂದ ನಾವು ಹೊರಗುವ ಪತಿಗೆ ಅಲ್ಲೇ ಒಂದ್ ಮರದ ಮೇಲೆ ಒಂದ್ ಹಕ್ಕಿ ಈ ತರ ಕೂಗ್ತಾ ಆಯ್ತು ಕಣಿ ಮರಿ ಅಂತ ಈ ತರ ಆ ಹಕ್ಕಿ ಶಬ್ದ ಮಾಡ್ತಿತ್ತು. ಹಂಗೆ ನಾನು ಆ ಹಕ್ಕಿನ ಕಂತ ಆ ಹಕ್ಕಿ ಒಂದ್ ಕಲ್ ಕೊಟ್ಟಿ ನಾ ಮುಂದೆ ಹೋಗ್ತಿದ್ದೆ ಮಾರಿ. ಅಶ್ವತಿಗೆ ನಮ್ಮ ಮನೆ ಹತ್ರನೇ ಒಂದ್ ನೋವಿಲ್ಲ ಈ ತರ ಕೂಗ್ತಾ ಆಯ್ತು ಕಣಿ ಗೆರೆ ಬಿಚ್ಕೊಂಡು ಅಂತ ಈ ತರ ಶಬ್ದ ಮಾಡ್ತಿತ್ತು. ಹಂಗೆ ನಾನು ಅಜ್ಜಿ ಮನೆಗೆ ಬಂದ ಮೀನ್ ಸಾರ್ ಮಾಡ್ಕೊಂಡು ಉಂಡ್ಕೊಂಡು ಮನ್ಕೊಂಡು ಧನ್ಯವಾದ.
7: ಮಿಮಿಕ್ರಿಯನ್ನ ಮಾಡಿದಂತಹ ಲಕ್ಷ್ಮೀಶ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಶಾಲೆಯ 6ನೇ ತರಗತಿ ವಿದ್ಯಾರ್ಥಿನಿ ಗೌತಮಿ ಇವರು ಗುಲ್ವಾಡಿ ವೆಂಕಟರಾವ್ ಅವರ ಬಗ್ಗೆ ಹೇಳಲಿದ್ದಾಳೆ.
8: ಗುಲ್ವಾಡಿ ವೆಂಕಟರಾವ್ ಅವರು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಗುಲ್ವಾಡಿ ಎಂಬಲ್ಲಿ ಜನಿಸಿದರು. ಇವರು ಮಂಗಳೂರು ಮತ್ತು ಮದ್ರಾಸ್ನಲ್ಲಿ ಶಿಕ್ಷಣ ಪಡೆದರು. ಅವರು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದರು. ಮುಖ್ಯವಾಗಿ ಇನ್ಸ್ಪೆಕ್ಟರ್ ಆಗಿ ಸುಮಾರು 30 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಅನುಭವ ಹೊಂದಿದ್ದರು. ಇವರು ಕನ್ನಡ ಸಾಹಿತ್ಯದ ಆದ್ಯ ಪುರುಷರಲ್ಲಿ ಒಬ್ಬರು. 19ನೇ ಶತಮಾನದಲ್ಲಿ ಅಂತ್ಯದಲ್ಲಿ ಅಂದರೆ 1899ರಲ್ಲಿ ಇವರು ಇಂದಿರಾಬಾಯಿ ಕಾದಂಬರಿ ರಚಿಸಿದವರು. ಇವರು ಭಾಗೀರಥಿ ಹಾಗೂ ಸೀಮಂತಿನಿ ಕಾದಂಬರಿಗಳನ್ನು ರಚಿಸಿದರು. ಇವರು ರಚಿಸಿದ ಕಾದಂಬರಿಗಳು ಇಂದಿರಾಬಾಯಿ, ಸದ್ಧರ್ಮ ವಿಜಯ, ಇದು 1898ರಿಂದ 1899ರವರೆಗೆ, 1900ಕ್ಕೆ ಭಾಗೀರಥಿ, 1907ಕ್ಕೆ ಸೀಮಂತಿನಿ. ಇವರ ಸಾಹಿತ್ಯಿಕ ಕೊಡುಗೆ ಇವರು ಕನ್ನಡದ ಸಾಮಾಜಿಕ ಕಾದಂಬರಿಗಳ ಹರಿಕಾರರಲ್ಲಿ ಒಬ್ಬರು. ಇವರು ಮಿತ್ರೋದಯ ಎಂಬ ಪತ್ರಿಕೆಯನ್ನು ನಡೆಸುತ್ತಿದ್ದರು. 1913ರಲ್ಲಿ ಇವರ ದೇಹಾಂತವಾಯಿತು.
7: ಗುಲ್ವಾಡಿ ವೆಂಕಟರಾವ್ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿದಂತಹ ಗೌತಮಿ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಶಾಲೆಯ 7ನೇ ತರಗತಿ ವಿದ್ಯಾರ್ಥಿ ಧನುಷ್ ಇವರು ಕುಂದಾಪುರ ವೈಶಿಷ್ಟ್ಯತೆ ಬಗ್ಗೆ ಹೇಳಲಿದ್ದಾನೆ.
9: ಕುಂದಾಪುರವು ಕರ್ನಾಟಕದ ಕರಾವಳಿಯ ಒಂದು ಐತಿಹಾಸಿಕ ಪಟ್ಟಣವಾಗಿದ್ದು ತನ್ನದೇ ಆದ ವಿಶಿಷ್ಟ ಪರಂಪರೆಯನ್ನು ಹೊಂದಿದೆ. ಕುಂದಾಪುರವು ಪ್ರಾಚೀನ ಕಾಲದಿಂದಲೂ ಒಂದು ಪ್ರಮುಖ ಬಂದರು ನಗರಿಯಾಗಿ ಗುರುತಿಸಿಕೊಂಡಿತ್ತು. ಪಟ್ಟಣದ ಪಕ್ಕದಲ್ಲಿಯೇ ಹರಿಯುವ ಪಂಚಗಂಗಾವಳಿ ನದಿಯ ದಡದಲ್ಲಿರುವ ಕುಂದೇಶ್ವರ ದೇವಸ್ಥಾನದಿಂದ ಈ ಹೆಸರು ಬಂದಿದೆ ಎನ್ನಲಾಗುತ್ತದೆ. ಇದನ್ನು ಕುಂದವರ್ಮ ಎಂಬ ರಾಜ ನಿರ್ಮಿಸಿದನೆಂಬ ಪ್ರತೀತಿ ಇದೆ. ಈ ಪ್ರದೇಶವು ವಿಜಯನಗರ ಸಾಮ್ರಾಜ್ಯ ಕೆಲದಿ ನಾಯಕರು ಮತ್ತು ಹೈದರಾಳಿ ಹಾಗೂ ಟಿಪ್ಪು ಸುಲ್ತಾನ್ ಆಳ್ವಿಕೆಗೆ ಒಳಪಟ್ಟಿತ್ತು. 1799 ಟಿಪ್ಪು ಸುಲ್ತಾನನ ಪತನದ ನಂತರ ಇದು ಬ್ರಿಟಿಷರ ಆಳ್ವಿಕೆಗೆ ಸೇರಿ ಮದ್ರಾಸ್ ಫೆಡರೇಷನ್ ಭಾಗವಾಯಿತು. ಇಲ್ಲಿಯ ಹಳೆಯ ಕೋಟೆ ಮತ್ತು ಚರ್ಚ್ಗಳು ಈ ಭಾಗದಲ್ಲಿ ಪೋರ್ಚುಗೀಸರ ವ್ಯಾಪಾರ ಮತ್ತು ಧಾರ್ಮಿಕ ಪ್ರಭಾವಕ್ಕೆ ಸಾಕ್ಷಿಯಾಗಿದೆ. ಪ್ರೇಕ್ಷಣೀಯ ಸ್ಥಳಗಳು ಮರವಂತೆ, ಕೋಡಿ ಸೀವಾಕ್, ತ್ರಾಸಿ ಬೀಚು. ಧಾರ್ಮಿಕ ಸ್ಥಳಗಳು ಕುಂದೇಶ್ವರ ದೇವಸ್ಥಾನ, ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನ ಕುಂದಾಪುರ, ಕೊಲ್ಲೂರು ಮುಕಾಂಬಿಕೆ ದೇವಸ್ಥಾನ, ಶ್ರೀ ಸಿದ್ದಿ ವಿನಾಯಕ ದೇವಸ್ಥಾನ, ಹಟ್ಟಿಯಂಗಡಿ. ಕುಂದಾಪುರದ ಕನ್ನಡದ ವಿಶೇಷಗಳು, ಇದನ್ನು ಕುಂದಾಪುರ ಕನ್ನಡ ಎಂದು ಕರೆಯಲಾಗುತ್ತದೆ. ಇದು ತನ್ನದೇ ಆದ ವಿಶಿಷ್ಟ ಏರಿಳಿತ ಮತ್ತು ವೇಗವನ್ನು ಹೊಂದಿದೆ. ಶಬ್ದಗಳ ಕೊನೆಯಲ್ಲಿ ಬಂದಿತ್ತು ಹೋಯಿತು ಎಂಬುದು ನಂತಹ ವಿಶಿಷ್ಟ ಶೈಲಿಯ ಬಳಕೆ ಇದೆ. ಈ ಭಾಷೆಯಲ್ಲಿ ಒಂದು ರೀತಿಯ ಸಹಜವಾದ ಹಠ ಮತ್ತು ಅತಿಯಾದ ಪ್ರೀತಿ ಎದ್ದು ಕಾಣುತ್ತದೆ. ಈ ಉಪಭಾಷೆಯ ಕರಾವಳಿಯ ಜನರ ಜೀವನ ಶೈಲಿ ಮತ್ತು ಸಂಪ್ರದಾಯವನ್ನು ಪ್ರತಿಬಿಂಬಿಸುತ್ತದೆ. ಕೇಳಿದ್ರೆ ಮರ್ರೆ ಎಂತ ಇತ್ತ ಸುಳಿಯದೆ ನೇರವಾಗಿ ಎದೆಗೆ ನಾಟುವ ಅತಿಯಾದ ಪ್ರೀತಿ ಮತ್ತು ತುಂಟಾಟದ ಸೊಗಡಿನ ಕುಂದಾಪುರವು ಕನ್ನಡ ಕೇಳಲು ಅತ್ಯಂತ ಮಧುರವಾದ ವಿಶಿಷ್ಟ ಶೈಲಿಯ ಭಾಷೆಯಾಗಿದೆ. ಧನ್ಯವಾದಗಳು.
7: ಕುಂದಾಪುರ ವೈಶಿಷ್ಟ್ಯತೆ ಬಗ್ಗೆ ಹೇಳಿದ ಧನುಷ್ ಅವನಿಗೆ ಧನ್ಯವಾದಗಳು. ಈಗ 6ನೇ ತರಗತಿಯ ವಿದ್ಯಾರ್ಥಿನಿ ಮನೀಷಾ ಇವಳಿಂದ ಹನಿಗವನ.
10: ಪಂದ್ಯ ಗೆದ್ದಾಗ ಅಭಿಮಾನಿಯಿಂದ ಬಾನಲ್ಲಿ ಪಟಾಕಿ ಪಟ್ ಪಟ್, ಪಂದ್ಯ ಸೋತಾಗ ಅಭಿಮಾನಿ ಕಣ್ಣಿಂದ ಕಂಬನಿ ತಟ್ ತಟ್. ಪಕ್ಕದಲ್ಲಿ ನೀನಿಲ್ಲ ಹಾಗಂತ ಬೇಜಾರಾಗಿಲ್ಲ, ನಿನ್ನ ಚೆಂದದ ನಗು ನಿಂತಿಲ್ಲ, ಇನ್ನೇನು ಬೇಕಾಗಿಲ್ಲ. ಧನ್ಯವಾದಗಳು.
7: ಹನಿಗವನ ಹೇಳಿದ ಮನೀಷಾ ಅವಳಿಗೆ ಧನ್ಯವಾದ. ಈಗ ಶ್ರೇಯಾನ್ 5ನೇ ತರಗತಿ ವಿದ್ಯಾರ್ಥಿ ಕಥೆಯನ್ನ ಹೇಳಲಿಕ್ಕಿದ್ದಾನೆ. ಕಥೆಯ ಹೆಸರು ಬುದ್ಧಿವಂತ ರಾಜ ಹಾಗೂ 3 ಜನ ಮಂತ್ರಿ.
11: ಒಂದು ದೊಡ್ಡ ರಾಜನ ಆಸ್ಥಾನ, ಆ ರಾಜನಿಗೆ 3 ಜನ ಮಂತ್ರಿಗಳು. ಅದರಲ್ಲಿ ಒಬ್ಬನು ಒಳ್ಳೆಯವನು, ಎರಡನೆಯವನು ಸೋಮಾರಿ ಹಾಗೂ ಮೂರನೆಯವನು ಸೋಮಾರಿ ಹಾಗೂ ತುಂಬಾ ಕುತಂತ್ರಿಯಾಗಿದ್ದ. ರಾಜನಿಗೆ ಯಾರು ಹೇಗೆ ಎಂದು ತಿಳಿದೇ ಇರಲಿಲ್ಲ. ಆವಾಗ ರಾಜನು ಒಂದು ಉಪಾಯ ಮಾಡಿದನು. 3 ಜನರ ಕೈಯಲ್ಲಿ ಒಂದೊಂದು ಚೀಲವನ್ನು ಕೊಟ್ಟು ಹೇಳುತ್ತಾನೆ, ನೀವು 3 ಜನರು ಕಾಡಿಗೆ ಹೋಗಿ ಒಳ್ಳೆ ಒಳ್ಳೆಯ ಹಣ್ಣು ಹಂಪಲುಗಳನ್ನು ತರಬೇಕು ಎಂದನು. ರಾಜನು ಹೇಳಿದಾಗೆ 3 ಜನ ಕಾಡಿಗೆ ಹೋದರು. ಮೊದಲನೆಯವನು ಪ್ರಾಮಾಣಿಕತೆಯಿಂದ ಒಳ್ಳೆ ಒಳ್ಳೆಯ ಹಣ್ಣು ಹಂಪಲುಗಳನ್ನು ಕಿತ್ತು ಆಸ್ಥಾನಕ್ಕೆ ಹಿಂತಿರುಗುತ್ತಾನೆ. ಎರಡನೆಯವನು ಸ್ವಲ್ಪ ಸೋಮಾರಿತನದಿಂದ ಕೊಳೆತು ಹೋದ ಹೊಕ್ಕಿ ತಿಂದ ಹಣ್ಣುಗಳನ್ನೆಲ್ಲ ಕಿತ್ತು ಆಸ್ಥಾನಕ್ಕೆ ಹಿಂತಿರುಗುತ್ತಾನೆ. ಮೂರನೆಯವನು ಸೋಮಾರಿ ಹಾಗೂ ಕುತಂತ್ರಿತನದಿಂದ ಕಸ ಕಡ್ಡಿಗಳನ್ನೆಲ್ಲ ತುಂಬಿಸಿಕೊಂಡು ಆಸ್ಥಾನಕ್ಕೆ ಹಿಂತಿರುಗುತ್ತಾನೆ. ಹೇಳುತ್ತಾನೆ, ಮಹಾಪ್ರಭು ನಾವು ಹಣ್ಣನ್ನು ತಂದಿದ್ದೇವೆ. ರಾಜನು ಸೈನಿಕರನ್ನು ಕಳಿಸಿ ಹೇಳುತ್ತಾನೆ, ಇವರು 3 ಜನರನ್ನು ಒಂದೊಂದು ಕೋಣೆಯಲ್ಲಿ ಬಂಧಿಸಿ ಮತ್ತು ಇವರಿಗೆ ಎಂದು ಊಟ ಕೊಡಬೇಡಿ, ಅವರು ತಂದ ಹಣ್ಣು ಹಂಪಲುಗಳಲ್ಲೇ ಅವರು ಹೊಟ್ಟೆ ತುಂಬಿಸಿಕೊಳ್ಳಲಿ ಎಂದನು. ರಾಜನು ಹೇಳಿದ್ದಾಗೆ 3 ಜನರನ್ನು ಒಂದೊಂದು ಕೋಣೆಯಲ್ಲಿ ಬಂಧಿಸಿದನು. ಮೊದಲನೆಯವನು ಒಳ್ಳೆ ಒಳ್ಳೆಯ ಹಣ್ಣು ಹಂಪಲುಗಳನ್ನು ತಿಂದು ತುಂಬಾ ಆರೋಗ್ಯಕರವಾಗಿ ಹೊರಗೆ ಬರುತ್ತಾನೆ. ಎರಡನೆಯವನು ಕೊಳೆತು ಹೋದ ಹೊಕ್ಕಿ ತಿಂದ ಹಣ್ಣುಗಳನ್ನೆಲ್ಲ ತಿಂದು ತುಂಬಾ ಆಯಾಸದಿಂದ ಹೊರಗೆ ಬರುತ್ತಾನೆ. ಮೂರನೆಯವನು ಕಸ ಕಡ್ಡಿಗಳನ್ನೆಲ್ಲ ತುಂಬಿಸಿಕೊಂಡು ಬಂದಿದ್ದ, ಅವನು ಏನೂ ತಿನ್ನದೆ ತುಂಬಾ ಆಯಾಸದಿಂದ ಹೊರಬರುತ್ತಾನೆ. ಈ ಕಥೆಯ ನೀತಿ, ಒಳ್ಳೆಯವರಿಗೆ ಒಳ್ಳೆ ಫಲ, ಕೆಟ್ಟವರಿಗೆ ಕೆಟ್ಟ ಫಲ.
7: ಕಥೆಯನ್ನ ಹೇಳಿದಂತಹ ಶ್ರೇಯಾನ್ ಅವನಿಗೆ ಧನ್ಯವಾದ. ಈಗ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ಸನ್ನಿಧಿ ಶೆಟ್ಟಿ, ಪೂಜಾ ಶೆಟ್ಟಿ, ವಿದ್ಯಾಶ್ರೀ, ಭೂಮಿಕಾ ಹಾಗೂ ಅನುಶ್ರೀ ಇವರಿಂದ ಭತ್ತ ಕುಟ್ಟುವ ಹಾಡು.

0: ಜನಪದ ಗೀತೆಯನ್ನು ಹೇಳಿದ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈಗ ನಮ್ಮ ಶಾಲೆಯ 6ನೇ ತರಗತಿ ವಿದ್ಯಾರ್ಥಿನಿ ಮನೀಷಾ ಇವಳಿಂದ ಗಾದೆ ಮಾತುಗಳು.
1: ಮುತ್ತಿಗಿಂತ ಹೊತ್ತು ಉತ್ತಮ, ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು. ಯಾರದ್ದೋ ದುಡ್ಡು ಎಲ್ಲ ಮನ್ನ ಜಾತ್ರೆ. ರವಿ ಕಾಣದ್ದನ್ನು ಕವಿ ಕಂಡ, ರಾಮೇಶ್ವರಕ್ಕೆ ಹೋದರು ಶನೀಶ್ವರ ಬಿಡದ್ದು. ಲಂಕೆಯಲ್ಲಿ ಹುಟ್ಟಿದವರೆಲ್ಲರೂ ರಾವಣರಲ್ಲ. ಹೆತ್ತ ತಾಯಿಗೆ ಹೆಗ್ಗಣ ಮುದ್ದು, ಸಿಕ್ಕಿದರೆ ಶಿಕಾರಿ ಇಲ್ಲದಿದ್ದರೆ ಬಿಕಾರಿ. ಹೆಣ್ಣೆಲೆ ಬೀಳುವಾಗ ನೀರೆ ಚಿಗುರೆಲೆ ಸಿಗುತ್ತದೆ. ಮನೆಗೆ ಬೆಂಕಿ ಬಿದ್ದಾಗ ಬಾವಿ ಬಿಡದರಂತೆ. ಮರ್ಮ ತಿಳಿದು ಧರ್ಮ ಮಾಡು. ಧನ್ಯವಾದಗಳು.
0: ಗಾದೆ ಮಾತನ್ನ ಹೇಳಿದ ಮನೀಷಾ ಅವಳಿಗೆ ಧನ್ಯವಾದಗಳು. ಈಗ ನಮ್ಮ ಶಾಲೆಯ ವಿದ್ಯಾರ್ಥಿ ಪ್ರತೀಕ್ 5ನೇ ತರಗತಿ ಇವನಿಂದ ಆವ ಕುಲವೋ ರಂಗ ಎಂಬ ಭಜನೆ.

0: ಧನ್ಯವಾದಗಳು.
1: ಭಕ್ತಿಗೀತೆಯನ್ನ ಹಾಡಿದ ಪ್ರತೀಕ್ ಅವನಿಗೆ ಧನ್ಯವಾದಗಳು. ಈಗ ಶಾರದೆಯ ಕುರಿತಾದ ಪದ್ಯ ಸಾನಿಧ್ಯ ಮತ್ತು ರಕ್ಷಿತ ಇವರಿಂದ.

0: ಶಾರದೆಯನ್ನು ವಜಿಸಿದಂತಹ ನಮ್ಮ ವಿದ್ಯಾರ್ಥಿಗಳಾದಂತಹ ಸಾನ್ನಿಧ್ಯ ಹಾಗೂ ರಕ್ಷಿತಾ ಇವರಿಗೆ ಧನ್ಯವಾದ. ಇದುವರೆಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಂದ ವೈವಿಧ್ಯಮಯವಾದಂತಹ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ಇವತ್ತಿನ ನಮ್ಮ ಚಿನ್ನರಚಿಲಿಪಿಲಿಯಲ್ಲಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಟ್ಟಿಯಂಗಡಿ, ಇಲ್ಲಿನ ಮಕ್ಕಳು ನಡೆಸಿಕೊಟ್ಟ ಕಾರ್ಯಕ್ರಮ ಕೇಂದ್ರದ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ಪ್ರಮೀಳಾ ನಾಯಕ, ಸಹ ಶಿಕ್ಷಕಿ ವಿನೋದ, ರಮ್ಯಾ ಎಸ್, ಅತಿಥಿ ಶಿಕ್ಷಕರಾದ ಶೈಲಜಾ, ಗೌರವ ಶಿಕ್ಷಕರಾದ ಶ್ರುತಿ, ವರ್ಣೈಶ್ವರ್ಯ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳ ಪರವಾಗಿ ಶಾಲೆಗೆ ಸ್ಮರಣಿಕೆ ನೀಡಿ ಗೌರವಿಸಿದ ಬ್ರಹ್ಮಶ್ರೀ ಆಟೋ ವರ್ಕರ್ಸ್ನ ಮಾಲೀಕರಾದ ಕಿಶೋರಾಚಾರ್ಯ ತಲ್ಲೂರು ಕೋಟಿಬಾಗಿಲು, ನೆರವು ನೀಡಿದ ಚಂದ್ರಮಗವೇರ ಕಟ್ಬೆಲ್ತೂರು, ಇವರೆಲ್ಲರಿಗೂ ನಮ್ಮ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ಸಂಯೋಜಕಿ ಜ್ಯೋತಿ ಸಾಲಿಗ್ರಾಮ ಇವರ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ನಾನು ನಿಮಗೆ ಸಿಗ್ತೇನೆ ಮುಂದಿನ ವಾರ ಇನ್ನೊಂದು ಶಾಲೆಯ ಮುದ್ದು ಮಕ್ಕಳೊಂದಿಗೆ. ಅಲ್ಲಿವರೆಗೆ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿ ಸ್ವರ. ನಾನು ನಿಮ್ಮನೆ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದಬರಂದಾಡಿ.
2: ಅಮ್ಮ ಪಪ್ಪ ಅಂತ ನನ್ನ ಪಿಯುಗೆ ಭಂಡಾರ್ಕರ್ಸ್ ಕಾಲೇಜಿಗೆ ಸೇರ್ಸ್ಕಂತಿದ್ರೆ
3: ಯಾಕೆಂದ್ರೆ ನಿಮ್ಮ ಅಪ್ಪನು ಭಂಡಾರ್ಕರ್ಸ್ ಪಿಯು ಕಾಲೇಜ್ ಅಲ್ಲಿ ಓದಿದ್ದು, ಅದಕ್ಕೆ ಮಗ.
2: ಹೌದು, ಸೈನ್ಸ್ ಕಾಮರ್ಸ್ ಆರ್ಟ್ಸ್ ನಿಮ್ ಬೇಕಾಗಿರೋ ಸ್ಟ್ರೀಮ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಫಿಸಿಕ್ಸ್ ಲ್ಯಾಬ್, ಕೆಮಿಸ್ಟ್ರಿ ಲ್ಯಾಬ್, ಬಯಾಲಜಿ ಲ್ಯಾಬ್ ಅಂಡ್ ಕಂಪ್ಯೂಟರ್ ಲ್ಯಾಬ್, ಸುಂದರವಾಗಿರೋ ಸುಸಜ್ಜಿತ ಲೈಬ್ರರಿ, ಅದರ ಜೊತೆಗೆ ಸ್ಪೋರ್ಟ್ಸ್ ಫೆಸಿಲಿಟೀಸ್, ಔಟ್ಡೋರ್ ಗೇಮ್ಸ್, ಸಪರೇಟ್ ಹಾಸ್ಟೆಲ್ಸ್ ಫಾರ್ ಲೇಡೀಸ್ ಅಂಡ್ ಜೆಂಟ್ಸ್, ಅದರೊಂದಿಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಗೆ ಫುಲ್ ಸಪೋರ್ಟ್. ಮತ್ತೆ ಬನ್ನಿ ಭಂಡಾರ್ಕರ್ಸ್ ಪಿಯು ಕಾಲೇಜಿಗೆ, ವಿಸಿಟ್ ಭಂಡಾರ್ಕರ್ಸ್ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಕುಂದಾಪುರ.
4: ರೇಡಿಯೋ ಕುಂದಾಪುರದ ಮುರಳಿ ಗಾನದಲ್ಲಿ ಈಗ ರಾಗ್ ರಂಗ್ ಕೊಳಲ್ ನುಡಿಸ್ತಾರೆ. ರಾಗ್ ರಂಗ್ಗೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

0: ಐಶನ್ಯನ ಕೋನ್ ಕಾಲೇಜ್ ಅಡ್ಮಿಷನ್ ತಕೊಂಡಾಳ.
1: ಯಾವ ಕಾಲೇಜ್?
0: ಇನ್ಯಾವ್ದಪ್ಪ ಅಂಡರ್ ಕರ್ಸ್ ಕಾಲೇಜ್?
1: ನೀ ದಡ್ಡಾದ ಮೇಲೆ ಯಾವ ಕಾಲೇಜಿಗೆ ಸೇರ್ಕೊಂಬೋದು?
0: ಇನ್ಯಾವ್ದ ಬಂಡರ್ಕರ್ಸ್ ಕಾಲೇಜಿಗೆ ಸೇರುದು?
1: ನೀನೀಗಲೇ ಡಿಸೈಡ್ ಮಾಡ್ಬಿಟ್ಟಿಯಾ?
0: ಹೌದು, ಇಟ್ಸ್ ಮೈ ಡ್ರೀಮ್ ಕಾಲೇಜ್.
2: ಅಡ್ಮಿಷನ್ಸ್ ಓಪನ್ ಫಾರ್ BA, BSc, BCA, BCOM ಮತ್ತು BBA. ವಿಸಿಟ್ ಬಂಡರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ.
3: ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬ್ರಹ್ಮಾವರದಲ್ಲಿ ಉತ್ತಮ ಗುಣಮಟ್ಟದ ಪ್ರಮಾಣೀಕೃತ MO4 ಭತ್ತದ ಬೀಜ ಮಾರಾಟಕ್ಕೆ ಲಭ್ಯವಿದೆ. 25 kg 1200 ರೂಪಾಯಿಗಳು. ರೈತರು ಇದರ ಉಪಯೋಗ ಪಡೆದುಕೊಳ್ಳಬಹುದಾಗಿದೆ. ವಿಶೇಷ ಸೂಚನೆ, ಇಲ್ಲಿ ಯಾವುದೇ RTC ಮತ್ತು ಆಧಾರ್ ಕಾರ್ಡ್ ಅವಶ್ಯಕತೆ ಇರುವುದಿಲ್ಲ. ಸಂಪರ್ಕಿಸಿ 9964174774 ಅಥವಾ 9686896274.
2: ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ಮಿಶ್ರ ಪಹಾಡಿ ರಾಗದಲ್ಲಿ ಕೊಳಲನ್ನು ನುಡಿಸಲಿಕ್ಕಿದ್ದಾರೆ ಶ್ಯಾಮ್ GN ಪೂಜಾರಿ ಗಂಗೊಳ್ಳಿ.

ಜಿಡಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ, ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.

ಕೇಳುಗ್ರೆ, ರೇಡಿಯೋ ಕುಂದಾಪುರದ ಮುರುಳಿ ಗಾನದಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ರಚನೆ ನೀ ಹಿಂಗ ನೋಡಬ್ಯಾಡ ನನ್ನ, ಅದನ್ನ ಕೊಳಲಿನ ಮೂಲಕ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

0: அப்பையா, ஓ அப்பையா.
1: ஐயா ஐயா, ಎಂತ ಐತಣ್ಣ ನಿಂಗೆ? ಬೇಳ ಮುಂಚ ಹೊಸ್ಲ ಕಡೆ ನಂಗೆ ನಿತ್ಕ ದೇವಣ್ಣಾಯ್ಕರ ಮನೆ ಎಮ್ಮಿ ಬೈರ್ ಹಾಕ್ದಿರ ಕೂಡ್ಲಕ್ ಹೋಗುತ್ತಲ್ಲ, ಹಂಗ ಹೋಗ್ತಿದ್ದೆ ಈ ಹೊತ್ತ ನಿಂದ. ಹಾ ಇದ್ಯಾರ, ನಾನು ಗಮ್ಮತ್ತಿಗೆ ದೇವಣ್ಣಾಯ್ಕರ ಸುದ್ದಿ ಹೇಳದ್ ಮಾರ್ರೆ, ನೀನ್ ಕಂಡ್ರ ಅವ್ರ ಮಗನನ್ನೇ ಕರ್ಕ ಬಂದಿದೆ.
2: ಅಪ್ಪಯ್ಯ, ಇನ್ಮೇಲೆ ಇವ್ರು ಬರೀ ದೇವಣ್ಣಾಯ್ಕರ ಮಗ ಅಲ್ಲ,
1: ಮತ್ತೆ
2: ನಿಮ್ ಅಳಿಯ.
1: ಏಪ್ರಿಲ್ ಒಂದಕ್ಕೆ ಮಾತ್ರ ಏಪ್ರಿಲ್ ಪುಲ್ ಮಾಡುದ, ತಿಂಗಳಿಡೀ ಮಾಡ್ತೇಕಂದಲ್ಲ.
2: ಅಪ್ಪಯ್ಯ, ನಾನು ಕಾಮಿಡಿ ಮಾಡ್ತಿಪ್ಪದಲ್ಲ, ನಾ ಸೀರಿಯಸ್ ಆಗೇ ಹೇಳ್ತಿಪ್ಪದ. ನಾನು ಮೋದಿ ಅಂದಳಿ ಆದ್ರೆ ಈ ದೇವಣ್ಣಾಯ್ಕನ ಮಗನ್ ಮಾತ್ರ, ಇಲ್ಲಾಂದ್ರೆ ನಾನು ಕೊರಳಿಗೆ ಉರುಳು ಹಾಕೊಂಡು ಸುಟ್ಟೋತೆ.
1: ಅಯ್ಯಬ್ಬ, ಒಂದ್ರ ಅಗಳಿ ತಪ್ಪಿ ಹೋಯ್ತು.
2: ಅಪ್ಪಯ್ಯ ಹೆದರ್ಬೇಡಿ, ನಾನು ಮ್ಯಾಳಿಗ್ ಬಳ್ಳಿ ಹಾಕೊಂಬತ್ತಿಗೆ ನಿಮ್ ಹೆಸರನ್ ಬರ್ದಿಟ್ಟ ಬಳ್ಳಿ ಹಾಕಂತೆ.
1: ಏ ದೇವ್ರೆ, ಇದು ನನ್ ಬುಡಕ್ಕೆ ಬಂತಲ್ಲ. ಹಾ ಹಾ, ಅದಿರ್ಲಿ, ನನ್ನ ಅಳಿ ಅಪ್ಪಕ್ಕೆ ಅವನಿಗೆ ಎಂತ ಯೋಗ್ಯತೆ ಇತ್ತ?
2: ಅವ್ರು ತುಂಬಾ ಒಳ್ಳೇರಪ್ಪ.
1: ಒಳ್ಳೆತನ ಹೊಟ್ಟೆ ತುಂಬಿಸುದಿಲ್ಲ,
2: ಅವ್ರ ಹೊತ್ರ ಹೊತ್ತ ಎಮ್ಮಿ ಇತ್ತ.
1: ನೀನು ದಿನ ಕೊಡ್ಕೆಂಗ್ ನಿತ್ಕೊಂಡು ಗೊಬ್ಬರ ಕೋರ್ತಾ ಕಣಕಷ್ಟೇ.
2: ಅವ್ರಿಗೆ ಯಾವ ಕೆಟ್ಟ ಅಭ್ಯಾಸವೇ ಇಲ್ಲಪ್ಪ.
1: ಹ್ಮ್, ಇದ್ಯಾವುದು ಸಾಕತ್ತಿಲ್ಲ, ಇನ್ನು ಎಂತದೋ ಬೇಕ.
2: ಅವ್ರ ಹತ್ರ ಮೂರ್ ಗ್ಯಾಸ್ ಅಂಡಿ ಇತ್ತಪ್ಪ.
1: ಎಂತ ಗೆಣಕ್ ತಿಂದಿನ?
2: ಅಪ್ಪಯ್ಯ, ಗ್ಯಾಸ್ ಅಂಡಿ ಅಂದ್ರೆ ಮೂರ್ ಗ್ಯಾಸ್ ಸಿಲಿಂಡರ್ ಅಪ್ಪ.
1: ಎಂತ ಮೂರ್ ಗ್ಯಾಸ್ ಸಿಲಿಂಡರ್? ಹಂಗಾರೆ ನಂಗ್ ಹುಡ್ಗ ಓಕೆ.
2: ಏ ಬಬ್ಬರ್ ಯಾವ. ಪ್ರಿಯ ಕೇಳುಗ್ರೆ, ರೇಡಿಯೋ ಕುಂದಾಪುರದ ಮುರುಳಿ ಗಾನದಲ್ಲಿ ನಾಗಮಂಡಲ ಚಿತ್ರದ ಹಸಿರು ಸೀರೆಯಲ್ಲಿ ಹಾಡು ಕೊಳಲಿನಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ, ಗಂಗೊಳ್ಳಿ.

0: ಕರ್ನಾಟಕ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬ್ರಹ್ಮಾವರದಲ್ಲಿ ಉತ್ತಮ ಗುಣಮಟ್ಟದ ಪ್ರಮಾಣೀಕೃತ MO4 ಭತ್ತದ ಬೀಜ ಮಾರಾಟಕ್ಕೆ ಲಭ್ಯವಿದೆ. 25 kg 1200 ರೂಪಾಯಿಗಳು. ರೈತರು ಇದರ ಉಪಯೋಗ ಪಡೆದುಕೊಳ್ಳಬಹುದಾಗಿದೆ. ವಿಶೇಷ ಸೂಚನೆ, ಇಲ್ಲಿ ಯಾವುದೇ RTC ಮತ್ತು ಆಧಾರ್ ಕಾರ್ಡ್ ಅವಶ್ಯಕತೆ ಇರುವುದಿಲ್ಲ. ಸಂಪರ್ಕಿಸಿ 9964 1774 ಅಥವಾ 9686896274.
3: ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು RJ ಜ್ಯೋತಿ ನಿಮ್ಮೊಟ್ಟಿಗೆ ಕುಂದಾಪುರ ಮಾತುಕತೆಯಲ್ಲಿ. ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ನಮ್ಮೊಟ್ಟಿಗೆ ಯಾರಿದ್ರು ಕೇಂದ್ರೆ ಕೆ ಶಾಂತಾ ಬಾಲಕೃಷ್ಣ ಐತಾಳ್ ಅವರು. ನಮಸ್ಕಾರಮ್ಮ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ಕಾರ.
3: ಖುಷಿ ಅಂತ ಕೇಂದ್ರೆ 7th class ಅವ್ರಿಗೆ ಓದ್ದವ್ರಿ ಇವರು, ಆದ್ರೆ ತುಂಬಾ ಪುಸ್ತಕಗಳನ್ನ ಬರೆದಿದ್ದಾರೆ, ಹಾಡು ಹಸೆಗಳನ್ನ ಹೇಳ್ತಾರ. ಅದರಲ್ಲೂ ನಮ್ಮ ಕುಂದಾಪುರ ಕನ್ನಡದ ಹಾಡುಗಳು, ಶೋಭಾನೆ ಹಾಡುಗಳು, ಮಕ್ಕಳ ಜೋಗುಳ ಹಾಡುಗಳು, ಭತ್ತ ಕುಟ್ಟುವ ಹಾಡು, ಆಮೇಲೆ ಅಂತ ಬೇರೆ ಅಂತ ಹೇಳ್ತ್ರಿ,
4: ಮದುವೆ, ಉಪನಯನ, ನಾಮಕರಣ, ಬಸರಿ, ಸೀಮಂತ, ಎಲ್ಲ ಹಾಡು,
3: ಎಲ್ಲ ಸಂದರ್ಭಕ್ಕೂ ಬೇಕಾದ ಹಾಡು ನಿಮ್ಮ ಹತ್ರ ಇತ್ತ. ಅದು ಇವ್ರದ್ದು ವಿಶೇಷತೆ ಅಂತ ಕೇಂದ್ರೆ ಸ್ವರಚಿತ ಹಾಡುಗಳನ್ನ ಹಾಡು. ಅಲ್ಲ, ನೀವು ಅದು ಯಾವ ವರ್ಷದಿಂದ ನೀವು ಬರುಕಲ ಶುರು ಮಾಡದ, ನೀವೇ ರಚಿಸೋಕ್ ಶುರು ಮಾಡದ?
4: ಅಂದ್ರೆ ನಾನು 6th class ಇರುವಾಗ ತೆಕ್ಕಟ್ಟೆ ಮಾಬಲ್ ಶೆಟ್ಟರ್ ನಮ್ಗೆ ಮಾಸ್ಟರ್ ಆಗಿದ್ರು. ಅವ್ರು ಒಂದಿವಸ ಯಾರೋ
3: ಮೂಡ್ಗಿಲಿಯರ್ ಶಾಲೆಗೆ,
4: ಮೂಡ್ಗಿಲಿಯರ್ ಶಾಲೆಯಲ್ಲಿ ಅವ್ರೊಂದಿವಸ ಅವರೇ ಬರೆದೊಂದು ಪದ್ಯನ ಬಾಮಿನಿ ಷಟ್ಪದಿಯೊಳಗೆ ಬರ್ದಿದ್ರು. ಅದನ್ನ ಯಾರಿಗೋ ಬರೋದ್ ಕಾಗದ, ಅದು ಅದನ್ನ ಬಾಮಿನಿ ಷಟ್ಪದಿಯೊಳಗೆ ಬರ್ದಿದ್ರು. ಬರೆದು ನಮ್ಗೆ ಶಾಲೆ ಕ್ಲಾಸಿಗೆ ಮಕ್ಕಳಿಗೆ ಹೇಳಿರೋರು, ಮಕ್ಕಳೇ ನೀವು ಹೀಗೆ ಪದ್ಯ ರಚನೆ ಮಾಡಬಹುದು, ಅದೇನಂತ ದೊಡ್ಡ ವಿದ್ಯೆ ಅಲ್ಲ ಅಂತ ಹೇಳಿ. ನನ್ಗನ್ಸುತ್ತೆ ಹೌದಲ್ಲ, ನಾವು ಸುಮ್ಮನೆ ಕಾಲ ಕಳುಕಿಂತ ಯಾರೋ ಮನೆ ಪಂಚಾಯತಿಲ ಮಾತಾಡೋಕ್ಕಿಂತ ಇದೊಂದು ಒಳ್ಳೆ ಹವ್ಯಾಸ ಅಂತ ನಾನು ಕಾಣಕ ಅಭ್ಯಾಸ ಮಾಡ್ಕೊಂಡು ಆಲೋಚನೆ ಮಾಡ್ಕೊಂಡೆ. ಕಡೆ 7th class ರಜೆಗೆ, ಅವತ್ತು 7th class ಮಾತ್ರ ಇರೋದು ಆ ಶಾಲೆಯಲ್ಲಿ, 5 ಇದ್ದಿತ್ತು. ನಾನು 5 pass ಪಟ್ಟಿ 6 ಶುರು ಆಯ್ತು. ನಮ್ಮ ಅಪ್ಪನಿ ನಾ ಹೇಳಲೇ ಹೋಗಿ 6th class ಪುಕ್ಕಂಡೆ ಬಿಟ್ಟೆ. ಅಂತೂ 6, 7, 2 class ಹೆಚ್ಚಾಯ್ತು. ಕಡೆಗೆ ಅವ್ರು ಹೇಳ್ತಾರೆ, ನಾವು ಕೋಡಿ ಕನ್ಯಾಣ, ನಮ್ಮ ಅಜ್ಜನ ಮನೆ, ರಜೆಗೆಲ್ಲ ನಾವು ಅಲ್ಲಿ ಹೋಗುದು ಯಾವಾಗ್ಲೂ. ಹೋದಾಗ್ಲಿಗೆ ಅಲ್ಲಿ ಎಲ್ಲ ಸಮುದ್ರ ಬದಿ ಮಕ್ಕಳೆಲ್ಲ ಆಟ ಆಡ್ತಾ ಕುಕ್ಕಂಡ್ರು, ಅಂದ್ರೆ ಕೆಪ್ಪಿ ಗೂಡ್ ಮಾಡೋದು ಮತ್ತೊಂದು ಇನ್ನೊಂದೆಲ್ಲ ಆಟ ಆಡ್ತಾ ಕುಕ್ಕಂಡ್ರು. ಸಾಯಂಕಾಲದ ಹೊತ್ತು ಅಂತ ಇಲ್ತಲ್ಲ ಆ ತರ ಸಂಜೆ ಹೊತ್ತು. ನಂಗನ್ಸ್ತು ಹೌದಲ್ಲ, ಮಾಸ್ಟರ್ ಹೇಳಿದ್ರಲ್ಲ, ನಾನು ಒಂದ್ ಏನಾರ ಒಂದ್ ಪದ್ಯ ಬರ್ಲಕ್ಕ, ಈ ದೃಶ್ಯ ಒಳ್ಳೆ ಚಂದ ಇತ್ತಲ್ಲ ಅನ್ಕಂಡು ಅಲ್ಲೇ ಕುತ್ಕೊಂಡು ಆಲೋಚನೆ ಮಾಡಿ ಅದನ್ನ ಬರ್ಕಂಬಿಕೆ ಅಂತ ತಗೊಂಡ್ ಹೋಗಿಲ್ಲ ನಾನು. ನಂಗೆ ಮರ್ತೋತ್ತಲ್ಲ ಕಡೆಗೆ ಅಕ್ಕೆ ಮನೆ ಬಂದ್ರ ಮೇಲೆ ನಾನು ಕಂಡ ದೃಶ್ಯ ಎಲ್ಲ ಎಣಿಸ್ಕೊಂಡ ಕಡೆ ಕಡಲ ತೀರದ ಸಂಜೆ ಅಂತ ಒಂದ್ ಪದ್ಯ ಬರ್ದೆ. ಅದು ಫಸ್ಟ್ ನಾನು ಬರೋದು.
3: ಕಡಲ ತೀರದ ಸಂಜೆ ಅಂತ ಬರೋದು. ಅಷ್ಟು ಎಷ್ಟು ಅಣ್ಣ ನೀವಾಗ?
4: 7th class ನನ್ಗಾಗ್ಲಿ ಅಷ್ಟೇ, 12 ವರ್ಷ. 5 ವರ್ಷಕ್ಕೆ ಶಾಲೆ ಸೇರಿದ್ ನಾನು, 7th class ಬಿಡ್ತೀವಿ, 12 ವರ್ಷ ಆಯ್ತು ಅಷ್ಟೇ.
3: ಓಕೆ, ಸೊ ಅಷ್ಟೊತ್ತಿಗೆ ಒಂದು ಕವನನ ನೀವು ಬರ್ದೇ ಬಿಟ್ರೆ ಎಲ್ಲರಿಗೆ ಓದಿ ಹೇಳ್ರೆ ನೀವೇ ಕಡಿಕೆ.
4: ನಾನು ಓದಿ ಹೇಳಕ್ ಆಗದೆ ಎಲ್ಲಿತ್ತು ನನ್ನ ಹತ್ರ, ನಂಗೆ ಕಾಗದವೇ ಸಿಕ್ಕುದಿಲ್ಲ ಬರುಕೆ. ಈ ಶಾಲೆ ಮಕ್ಕಳೆಲ್ಲ ಬಿಸಾಟಿರ್ತವಲ್ಲ ಎಂತ ರೊಪ್ಪಿಸ್ಗದ್ದು, ಅದ್ರ ಒಂದೊಂದು ಕಾಗದ ಹೆಕ್ಕಿ ಇಟ್ಕೊಂಡು ಶಾಲೆ ಕೊಯ್ದಾಯ್ತಲ್ಲ ನಂಗೆ, ಮತ್ತೆ ಎಂತ ಮಾಡುದು, ಪುಸ್ತಕ ಎಲ್ಲಿ ಹೋಗ್ಬೋದ. ಆ ಕಾಗದಲ್ಲಿ ಹೆಕ್ಕಿ ಇಟ್ಕೊಂಡು ನಂಗೆ ಅನ್ಸಿದ್ದೆಲ್ಲ ಬರ್ಬೋದು. ಅದ ಕಡೆ ನಂಗೆ ಬೇಕಂದ ಅಂದಾಜಿಲ್ಲ ಆಗ್ಲಿಗೆ, ಅದು ಬೇಕಾದ ಮುಂದೆ ಅದಕ್ಕೋಷ್ಟು ಬೆಲೆ ಇರುತ್ತಂದ ನಂಗೆ ಗೊತ್ತೇ ಇಲ್ಲ. ಅದು ಎಲ್ಲೆಲ್ಲೋ ಕಳ್ದು ಹೋಗ್ಬೋದು ಆಯ್ತಾ, ಇಷ್ಟು ಹಂಗೆ ಕಳ್ದಿದ್ನೇನೋ ನಾನು ಬರದ್ದೆಲ್ಲ. ಕಡೆಗೆ ಒಂದು ಪುಸ್ತಕ ತಕೊಂಡು ಅದ್ರೊಳಗೆಲ್ಲ ಒಂದೊಂದೇ ಒಂದೊಂದೇ ಬರ್ದಿಡು ಶುರು ಮಾಡಿ, ಅದನ್ನೇ ನಾನು ಕಡೆಗೆ ಹೊಂಬೆಳಕು ಕವನ ಸಂಕಲನ ಅಂತೇಳಿ. ಆವಾಗ ನನ್ಗೆ ಸುಮಾರು ವರ್ಷ ಆಯ್ತಂದ್ರೆ ನನ್ನ ಮಕ್ಕಳೆಲ್ಲ ದೊಡ್ಡವ್ರ ಆಯ್ತಾಗ್ಲಿ, ಅದ್ರ ಮೇಲೆ ಅದನ್ನ ಬರ್ದಿಟ್ಟು ಕಡೆಗೆ ನಮ್ಮ ಕಾರ್ಕಡ ತಾರ್ನ ತೊಳ್ರ ಅದನ್ನ ಪ್ರಕಟ ಮಾಡಿ,
3: ಗೆಳೆಯರ ಬಳಗ
4: ಪ್ರಕಟ ಮಾಡಿಸಿದ್ರು ಅದನ್ನ.
3: ಓಕೆ, ನೀವು ಮಕ್ಕಳ ರಾಮಾಯಣ ಶಿಶು ಕಾವ್ಯ ನೀವು ಬರೀತ್ರಿ,
4: ಹೌದು,
3: ಅದು ಯಾವ ತರದ ಒಂಚೂರು ಅದ್ರ ನೆನ್ಪ್ ಮಾಡ್ಕೊಳ್ಳಕ್ಕ, ಮಕ್ಕಳ ರಾಮಾಯಣ ಹೆಂಗಿದ್ದಿತ್ತು ಅಂತ ಹೇಳ್ಕೊಂಡು.

ಸದನ ಹುಟ್ಟಿದೆಯಂತೆ ಅಯೋಧ್ಯೆಯಲ್ಲಿ ದಶರಥನಂತೆ ಪಿತನಿನಗಲ್ಲಿ ಹುಟ್ಟಿದೆಯಂತೆ ಅಯೋಧ್ಯೆಯಲ್ಲಿ ದಶರಥನಂತೆ ಪಿತನಿನಗಲ್ಲಿ ಮಾತೆ ಕೌಸಲ್ಯೆಗೆ

0: ರಾಘವ ಸದ್ಗುಣ ಸದನ. ಅದು ಈಗ ನಾಲ್ಕು ಮುದ್ರಣ ಆಗಿತ್ತು.
1: ಹೋ,
0: ನಾಲ್ಕು ಪುಸ್ತಕ ತಂದಿದ್ದೆ ನಾನು ನಿಮ್ಗೆ ಕೊಡ್ತೆ ಕಡೆಗೆ.
1: ಅಡ್ಡಿಲ್ಲ, ಮಕ್ಕಳ ರಾಮಾಯಣ ನಾಲ್ಕು ಮುದ್ರಣ ಖಂಡಿತ.
0: ಅದು ನಾನು ಅಂದ್ರೆ ಯಾರಿಗೂ ದುಡ್ಡಿನ ಮಾರಾಟ ಮಾಡಲೇ ಇಲ್ಲ, ಸುಮ್ಮನೆ ನಾನು ಮಾಡಿದ್ದು. ಮೊದ್ಲು ಸರಿ ಗಾಯತ್ರಿ ನೋಡ್ರೆ ಇಷ್ಟೊಳ್ಳೆ ಪದ್ಯ ಬರೆದು ನಿಮ್ಮೆ ಇಟ್ಕೊಂಡ ಮಾರ್ರೆ, ನಾ ಅನ್ಕೊಂಡು ಇದ್ರೆ ಓದಕ್ಕಾಗದ ಅದನ್ನ, ಹಿಂಗೆ ನಮ್ಮ ಕುಂದಾಪುರ ಕನ್ನಡ ಮಾಡ್ತಾ ಅನ್ಕೊಂಡು ಎಲ್ಲ ತಗೊಂಡು ಯಾವುದೋ ದೇವಸ್ಥಾನಕ್ಕೆ ಹೋಗಿ ಒಂದು ಸರಿ ಕೊಟ್ರು, ಒಂದು ಸ್ವಲ್ಪ ನೂರು ಅದೆಷ್ಟು ಪುಸ್ತಕ ಮಾಡಿದ್ರು, ಒಂದಷ್ಟು ಮಾಡಿ ಕೊಟ್ರು. ಕಡಿ ನಾನು ಚಿಕ್ಕತಿರುಪಾಡಿ ಉಪೇಂದ್ರ ಸ್ವಾಮೀಜಿಯವರ ಇದ್ರೊಳಗೆ ನಾನು ಮತ್ತೆ ಮಾಡಿಸ್ದೆ, ಎರಡು ಸರಿ ಮಾಡಿಸ್ದೆ. ಈಗ ನಾಲ್ಕನೇದು ನಮ್ಮ ಶಮಂತ ಕುಮಾರ್ ಅಂತೇಳಿ, ಇಲ್ಲೆಲ್ಲ ನಂಗೆ ಯಾರು ಗೊತ್ತಿಲ್ಲ ಮಾರೆ, ಅದು ಎಲ್ಪ ಇದು ಮಾಡ್ತಾರೋ ಗೊತ್ತಿಲ್ಲ ಅಂದೆ. ಮೈಸೂರಿಗೆ ಯಾರೋ ಒಂದು ಫ್ರೆಂಡ್ ಇದ್ರಂದ ಅವ್ರ ಹತ್ರ ಕೊಟ್ಟು ನಂಗೊಂದು ಸರಿ ಈಗ ನಾಲ್ಕನೇ ಮುದ್ರಣ ಮಾಡಿ ಕೊಟ್ಟ.
1: ಓಕೆ, ಈಗ ನಿಮ್ಮ ಅಮ್ಮ ಮಜ್ಜಿಗೆ ಕಡಿಯೋತಿಗೆ ಒಂದು ಹಾಡು ಹಾಡ್ತಿದ್ರಲ್ಲ, ಯಾವ ಹಾಡದು?
0: ಅದು ಉದಯ ರಾಗ, ಪುರಂದ್ರದಾಸರದ್ದು, ರಂಗನಾಯಕ ರಾಜೀವಲೋಚನ.

0: ಇದು ನಿಮ್ಮ ಅಮ್ಮ ಆಗ ಹಾಡ್ತಿದ್ರೆ ನೀವು ಹಾಂಗೆ ಬಾಯ್ಪಾಠ ಮಾಡ್ಕೊಂಡದ್ದ?
1: ಹೌದೌದು.
0: ಬರದ್ದಂತ ಇಲ್ಲ
1: ಇಲ್ಲ.
0: ನೀವು ಆತರ ಬರೆಯದೆ ಬಾಯ್ಪಾಠ ಆದ ಹಾಡು ಯಾವ್ದಲ್ಲ ಗೊತ್ತೀಗ?
1: ಸುಮಾರೆಲ್ಲ ಗೊತ್ತು ನಂಗೆ, ನೆನ್ಪಾಪದ ಕಷ್ಟ ಅಷ್ಟೇ.
0: ಈಗ ನಿಮ್ಗೆ ಎಷ್ಟು ವಯಸ್ಸು?
1: 79.
0: 79, ವೆರಿ ನೈಸ್. 79 ವಯಸ್ಸಿನ ಶಾಂತ ಆಯ್ತಲ್ರ, ಕೋಟಲ್ಲ ನಿಮ್ಮನೆ? ಕೋಟದಿಂದ ನಮ್ಮ ಕುಂದಾಪುರ ಶಾಸ್ತ್ರಿ ಸರ್ಕಲ್ ನ ಭಂಡಾರ್ ಕಾರ್ಸ್ ಕಾಲೇಜಿನ ರೇಡಿಯೋ ಕುಂದಾಪುರ ಸ್ಟುಡಿಯೋಕ್ಕೆ ಬಂದಿರ್ಕಾಣೆ. ಅಪ್ರಿಷಿಯೇಟ್ ಮಾಡ್ಕೆ ಅದ್ರ ಅವರ ಜೀವನ ಪ್ರೀತಿ, ಅವರ ಜೀವನೋತ್ಸಾಹ. ನಿಜವಾಗ್ಲು ನಮ್ಗೆಲ್ಲ ಒಂಚೊಂಚೂರು ಕೊಟ್ಟಿಕೆ ಹೋಯ್ನಕ್ಕೆ ಈಗ ಹೊಪ್ಪತ್ತಿಗೆ, ಯಾಕೆಂದ್ರೆ ನಿಮ್ಮನ್ನ ಕಂಡು ನಾವು ಆಕ್ಟಿವ್ ಆತ್. ಹಾಂಗಾಗಿ ಸೊ ನಿಮ್ಗೀಗ ಇನ್ನು ಭತ್ತ ಕುಟ್ಟುವ ಹಾಡು ನಿಮ್ಗೆ ಅದನ್ನೆಲ್ಲ ಹ್ಯಾಂಗ್ ಕಲ್ತ್ರಿ? ಭತ್ತ ಕುಟ್ಟುವ ಹಾಡೆಲ್ಲ
1: ನಮ್ಮನೇಲಿ ತುಂಬಾ ದೊಡ್ಡ ಬೇಸಾಯ ಗಂಡನ ಮನೇಲಿ. ತಂದೆ ಮನೇಲೂ ಇದ್ದೀತ. ಕೊಪ್ಪರಿಗೆಲೆ ಭತ್ತ ಬೇಯಿಸ್ತಿದ್ರು ಮನೇಲೆ ಮಾವಯ್ಯ. ಅದಕ್ಕೆ ನಮ್ದೇ ಒಕ್ಕಲ್ ಬಗ್ಗೆಯವರು ಸುಮಾರು 8-10 ಮನೆಯವರು ಇದ್ರು. 10-15 ಜನ ಬೆಳಿಗ್ಗೆ ಸಾಯಂಕಾಲ ಬಂದು ಭತ್ತ ಕೆಲಸ ಎಲ್ಲ ಮಾಡ್ತಾ ಇದ್ರು. ಭತ್ತ ಪುಟ್ಟರಷ್ಟೊತ್ತಿಗೆ ನಂಗೆ ಆ ಹಾಡು ತುಂಬ ಇಷ್ಟ ಅವ್ರದ್ದು. ಯಾಕಂದ್ರೆ ಅವ್ರ ಜೀವನದ ಅನುಭವಗಳನ್ನೇ ಹೇಳಿದ್ದಲ್ದ ಅದು. ಅವ್ರು ಎಷ್ಟು ಕಷ್ಟದ ಒಳಗೆ ಅದನ್ನ ಮರೆಯೋಕ್ಕೋಸ್ಕರ, ಆ ಕಷ್ಟ ಮರೆಯೋಕ್ಕೋಸ್ಕರ ಆ ಹಾಡುಗಳನ್ನ ಹೇಳ್ತಾ ಇದ್ರು. ಎಲ್ಲರೂ ಅದನ್ನ ಅಷ್ಟು ಇಷ್ಟಪಡ್ತೀರ, ಆದ್ರೆ ನಂಗೆ ತುಂಬ ಇಷ್ಟ ಅದು. ನಾನು ಅಲ್ಲಿ ಹೋಗಿ ಕುತ್ಕೊಂಡು ಅವ್ರ ಹತ್ರ ಹಾಡು ಹೇಳಿ ಚಿಕ್ಕ ಹಾಡು ಹೇಳು ಅಂತಕೊಂಡು ಅವ್ರ ಹತ್ರ ಎಲ್ಲ ಹೆಸರೇಳಿ ಕರೆದು ಕರೆದು ಕರೆದು ಉಮೇದು ಮಾಡಿಸಿ ಹಾಡು ಹೇಳ್ಸೋದು ಅವ್ರ ಹತ್ರ. ಅದನ್ನು ನಾನು ಕಡೆ ಮನೆಗೆ ಕುತ್ಕೊಂಡು ನಂಗೆ ರಾತ್ರಿ ನಿದ್ರೆ ಬರ್ತೀನಿ, ನಂಗೆ ಇದೇ ಕೆಲಸ. ಹಾಡುಗಳನ್ನೆಲ್ಲ ನೆನಪು ಮಾಡ್ತಾ ಇಕಂಪ್ ಶಾಲೆ ಒಪ್ಪಿಸ್ತಿಗೂ ಹಂಗೆ. ಶಾಲೆ ಪಾಠ ಏನು ಮಾಡ್ತಾರೆ ಮಾಸ್ಟರ್, ಅದೆಲ್ಲ ರಾತ್ರಿ ಮನ್ಕೊಂಡಲ್ಲೆಲ್ಲ ಒಂದ್ಸರಿ ಆಲೋಚನೆ ಮಾಡ್ಕೊಂಬ. ಹಂಗಾಗಿ ನಾನು ಶಾಲೆಯೊಳಗೂ ಫಸ್ಟ್ ಬರ್ತಿದ್ದೆ. ಫಸ್ಟ್ ಬರ್ತಿದ್ದೆ ಅಂದರೆ ಬೇರೆ ಎಂತ ನಮ್ಗೆ ಟ್ಯೂಷನ್ ಗೀಷನ್ ಇಲ್ಲ ಆ ಕಾಲದೊಳಗೆ. ನೆನ್ಪು ಮಾಡ್ಕೊಂಬುದು ಅದನ್ನೇ ಆಲೋಚನೆ ಮಾಡೋದು. ಆ ಹಾಡು ಆ ಪದ್ಯ ಈಗಲೂ ನನಗೆ 3ನೇ ಕ್ಲಾಸ್ಗೂ 4ನೇ ಕ್ಲಾಸ್ಗೆ ಇದು ಪನ್ನಾದಾಸಿ ಪದ್ಯ ಈಗಲೂ ನಂಗೆ ಬಾಯ್ಪಾಠ ಬರುತ್ತೆ.
0: ಕಮನೆ ಒಂದ್ಸಲ ಹೇಳಿ.
1: ಭರತ ಭೂಮಿಯೊಳೊಮ್ಮೆ ರಜಪೂತನ್ರ ಪರು ಮೆರೆದರಾಳುತ ಧರೆಯ ಬಹು ಪರಾಕ್ರಮರು. ಮೇವಾಡ ರಾಜ್ಯವನು ರಾಣ ಸಿಂಗ ದೊರೆ ತಾವಿಭವ ಕೀರ್ತಿಯಲ್ಲಿ ಪರಿಪಾಲಿಸುತ್ತಿರೆ. ಬಹುಕಾಲ ರಾಣನಿಗೆ ಸುತರು ದಿಸಲಿಲ್ಲ ಬಹಳ ಚಿಂತೆಯೊಳಿದ್ದ ಸಂತಾನವಿಲ್ಲ. ದಾನ ಧರ್ಮವ ಗೈದು ವ್ರತ ನಿಯಮ ನಡೆಸೆ ಆ ನರೇಂದ್ರಗೆ ಕೊನೆಗೆ ಮಗನೊಬ್ಬನು ದಿಸೆ. ಬಾಲಲೀಲೆಯ ನೋಡೆ ಭಾಗ್ಯವಿರಲಿಲ್ಲ ಕಾಲನೈದನು ನೃಪನ ಕರುಣೆ ಇನಿತಿಲ್ಲ. ಪತಿಯ ಮರಣದ ದುಃಖ ಸತಿಗೆ ಸಹಿಸುವುದೇ ಚಿತೆಯೇರಿದಳು ರಾಣಿ ಸುತಗೆ ಗದಿರದೆ. ಪನ್ನೆ ಎನ್ನುವ ದಾಸಿ ಸ್ವಾಮಿ ಭಕ್ತಿಯಲಿ ತನ್ನ ಮಗನಂತೆ ಸಲಹಿದಳು ಪ್ರೀತಿಯಲಿ. ಪಟ್ಟವೇರಿದ ನಾಗರಾಜ ಸೋದರನು ದುಷ್ಟಾತ್ಮನಾದವನ ವೀರನೆಂಬವನು. ಅರಸು ಕುವರನ ಕೊಲಲು ಮೇವಾಡವೆನಗೆ ಸ್ಥಿರವಾಗಿ ಇರುದೆಂದು ಮನ ಮಾಡಿದನು ಕೊಲೆಗೆ. ದಾಸಿ ಪನ್ನೆಗೆ ಚರರು ಪೇಳ್ದರಿ ಸುದ್ದಿ ಗಾಸಿಗೈಯಲು ಬಗೆದನ್ರಪನ ದುರ್ಬುದ್ಧಿ. ಹಾರಾಜವಂಶದೀ ಚಿಗುರ ಚಿವುಟುವನೆ ಈ ರಾಜಲೋಲುಪನು ಪಾಪ ಕೆಳಸಿದನೆ. ಇಂದು ರಾತ್ರಿಯೊಳ ಕಟ ಕಾಳ ಭೈರವನು ಬಂದು ವಧಿಸುವನಂತೆ ಮುದ್ದು ಹಸುಳೆಯನು. ಏನು ಮಾಡಲಿ ಎಂದು ಚಿಂತಿಸಿದಳಂದು ಹಾನಿ ತಪ್ಪಿಸಬೇಕು ಸ್ವಾಮಿ ಸುತಗೆಂದು. ತನ್ನ ಹೊಟ್ಟೆಯ ಮಗನ ತಂದು ಮಂಚದೊಳು ಪನ್ನೆ ಮಲಗಿಸಿ ಹರಸಿ ಮುತ್ತನಿಕ್ಕಿದಳು. ಕ್ರೂರವನ ವೀರ ಬಂದನು ನರಾಧಮನು ತೋರದೆಯ ದಯಗಿನಿತು ಶಿಶುವ ವಧಿಸಿದನು. ಹೆತ್ತೊಡಲ ಮರುಕವನು ಹೇಳಲಳ ಉಂಟೆ ಮತ್ತೆ ಹೊರಟಳು ಪನ್ನೆ ಸುತನ ಚಿತೆಗಿಟ್ಟೆ. ರಾಜ್ಯವನು ಬಿಟ್ಟು ಪರ ರಾಜ್ಯವನು ಸೇರಿ ಸ್ವಾಮಿ ಸುತನನು ಸಲಹುತ್ತಿದ್ದಳ ನಾರಿ. ಭೂಮಿಯೊಳಗಾರುಂಟು ಪನ್ನೆಯಂಥವರು ಸ್ವಾಮಿ ಸೇವೆಗೆ ಸುತನ ಬಲಿಯ ನಿತ್ತವರು. ಪನ್ನೆ ಗುಣ ಸಂಪನ್ನೆ ನಿನ್ನ ಕತೆ ಬರೆದು ಎನ್ನೊಡಲು ಮರುಗುತ್ತಿದೆ ವ್ಯಥೆ ಇನಿತು ಹಿರಿದು.
0: ಬಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಪನ್ನದಾಸಿದು ಕತೆ. ನಾವು ಹಿಂದೆಲ್ಲ ಓದಿತ್ತು ಕ್ಲಾಸ್ ಅಲ್ಲೆಲ್ಲ, ಆದ್ರೆ ಇವತ್ ನೀವು ನನಗೆ ಮತ್ತದ ನೆನಪು ಮಾಡಿಸಿದ್ರಿ.
1: ಕನ್ನಡದೊಳಗೆ ಅಂತ ಕವಿ ಇದ್ದಿದ್ರು ನಮ್ ಕನ್ ಯಾರು ಬರದ ನಂಗೆ ಅದೀಗ ಮರ್ತೋಯ್ತು ಮರನ ಅದೇ ಹೇಳುದು. ಇನ್ ನೀವು ಗೂಗಲ್ ಗಲ್ಲಿ ಹುಡುಕಿ ಸಿಕ್ಕತ್ತೇನೋ ನಂಗೆ.
0: ಸಿಕ್ಕತ್ತ ಆದ್ರೆ ಎಷ್ಟು ಚಂದ ಆ ಕತೆ. ಆ ಪನ್ನದಾಸಿ ತನ್ನ ಮಗುನ ಆ ರಾಜನ ಮಗುನ ಪ್ಲೇಸ್ ಅಲ್ಲಿ ಇಟ್ಟು
1: ಅದನ್ನೇ ನಾಟಕ ಮಾಡಿದ್ರು ನಮ್ ಶಾಲೆಲಿ. ನಂಗೆ ಪನ್ನದಾಸಿ ಪಾರ್ಟ್ ಕೊಟ್ಟಿದ್ರು. ಆ ಮಗಿನ ಕೊಂದಗತಿ ಹಾ ಕಂದ ಅಂತೇಳಿ ಹೇಳಿ ಈ ಪ್ರಜ್ಞೆ ತಪ್ಪಿ ಬಿದ್ಬಿಡುದವಳು.
0: ಓ
1: ಅದು ಮಾಡಿದ್ದೆ ನಾನು.
0: ಎಂತ ತ್ಯಾಗ ಅಲ್ಲ ಅದು. ಯಾರು ಇದ್ದಾರೆ ಅವಳ ತರ ತಾಯಿ?
1: ನಂಗೆ ಮರ್ತೋತಿಲ್ಲ ಅಷ್ಟು ಒಂದು ಮನ್ಸಿ ಹುಗ್ಗಿ ಹೋಯ್ತದ.
0: ನಿಮ್ಗೆ ಹಾರ್ಟ್ ಗೆ ಟಚ್ ಆಗಿರೋ ಹಾಡದು ಅಲ್ಲ. ನೀವ್ ಹೇಳಿದ ಮೇಲೆ ನನ್ಗೂ ಕೂಡ ಕರಳು ಸಂಕಟ ಅನಿಸ್ತು. ಯಾರಿಗೆ ಆ ತರದೊಂದು ಮನಸ್ಥಿತಿ ಇರುತ್ತೆ ಹೇಳಿ. ಶೇ ಸ್ವಾಮಿ ಭಕ್ತಿ
1: ಅಂತ ಒಂದು ಇರುತ್ತ ಹನುಮಂತ ಅವರೆಲ್ಲ ಸ್ವಾಮಿ ಭಕ್ತಿಗೆ ಅಷ್ಟೇ ಹೆಸರಾದವ್ರು.
0: ನಿಜ ಹೌದು.
1: ಅವ್ರನ್ನೆಲ್ಲ ಕಂಡು ಕಲೀಕ್ ನಮ್
0: ಅಲ್ಲ
1: ಬರೀ ನಮ್ದೇ ಸ್ವಾರ್ಥ ಕಂಬುದಕ್ಕಿಂತ ಇನ್ನೊಬ್ರು ಕಂಡು ನಾವು ಕಲಿಯೋದು ತುಂಬಾ ಇತ್ತು. ಮಕ್ಕಳ ಹತ್ರ ಕಲಿಯೋದಿತ್ತು ಸುಮಾರು
0: ಅಲ್ಲ.
1: ಮಕ್ಕಳ ನಮ್ಮ ಮಕ್ಕಳ ಹತ್ರ ನಾವು ಸುಮಾರು ಕಲಿಯೋದಿತ್ತು.
0: ಸತ್ಯ ದಿನ ಕಲಿತಾ ಇತ್ತು.
1: ತಾಯಿ ತಂದೆ ಅಜ್ಜ ಅಜ್ಜಿಯರ ಹತ್ರ ಆಯ್ತಲ್ಲ. ಈಗ ಮನುಷ್ಯ ಕಲಿಯೋದು ಮುಗಿಯುದಂತಿಲ್ಲ ಸಾಯಲರಿ ಕಲಿಕಯ್ಯ. ಆದ್ರೆ ನಮ್ಮ ಮಕ್ಕಳ ಹತ್ರ ನಾವು ಸುಮಾರು ಕಲಿಯೋದಿತ್ತು ಅನ್ಸುತ್ತೆ ನಂಗೆ.
0: ನಿಜ ನಿಜ. ಪನ್ನದಾಸಿನ ಒಂದ್ಸಲ ನೆನಪು ಮಾಡ್ಕೊಟ್ರಿ ನೀವು ಹಾಡಿನ ಮೂಲಕ. ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ನೀವು ಚಿಕ್ಕು ಅಕ್ಕು ಹತ್ರ ಕಲ್ತಿರೋ ಭತ್ತ ಕೊಟ್ಟು ಹಾಡೊಂಚೂರು ಹೇಳಿ ಕಂಬ.
1: ಹಿಂಡೆಮ್ಮಿ ಕರಿಯಲೇ ತೊಂಡಿಕಾಯಾಗಲೇ ದಿಂಡಿನ ಬಾಳಿ ಗನಿ ಬಿಡಲಿ.

ಬಡವರು ಸತ್ತರೇ ಸುಡಲಿಕ್ಕೆ ಸೌದಿಲ್ಲೇ ಒಡಲ ಕಿಚ್ಚಿನಲೇ ಹೆಣಬೆಂದು ಒಡಲ ಕಿಚ್ಚಿನಲೇ ಹೆಣಬೆಂದು ನಾರಾಯಣ ಸ್ವಾಮಿ ಬಡವರಿಗೂ ಸಾವ ಕೊಡಬೇಡ.

0: హసుమగుతమ్మయ్య తాయంజలుండ యదిహాలు.
1: సూపర్, వావ్. ಈಗ ನೀವು ಮಗಿನ ತೂಗೊತ್ತಿಗೆ ನಾವು ಹಾಡ್ತಲ್ಲ ಜೋಗುಳದ ಹಾಡ, ಅದೊಂಚೂರು ಹಾಡಿ.
0: ಬಾಬೋ ಮಗಿನ್ ಬಾಬೋ

0: ನೀವ್ ಹಿಂಗೆ ಹಾಡ್ತಿದ್ರೆ ನಂಗೆ ಜೋಗುಳ ಹರಿದಂಗಿತ್ತು. ನಾನೇ ಮನ್ಕಂತೆ ಕಡೆ ನೀವು ಎಬ್ಸ್ಕತ್ ನನ್ನನ್ನ. ಬಟ್ ತುಂಬಾ ಲೈಕ್ ಇತ್ತು. ಇದನ್ನ ನೀವು ಕೇಂಡ್ ಬರ್ಕೊಂಡದ್ದ ಅಥವಾ ಕೇಂಡ ಹಾಗೆ ಕಲ್ತದ್ದ? ಅಮ್ಮ ಅಮ್ಮ ಹೇಳ್ತಿದ್ರೆ
1: ಅಮ್ಮ ಯಾವಾಗ್ಲೂ ನಮ್ಮ ನಾವು ತುಂಬಾ ಜನ 10 ಜನ ಮಕ್ಕಳು, ಆರು ಜನ ಗಂಡ್ಮಕ್ಳು 4 ಜನ ಹೆಣ್ಮಕ್ಳು. ನಾವು ಶಾಲೆ ಬೇಗ ಬಿಟ್ಟು ಬಪ್ಪದು ಮಕ್ಕಳನ್ನ ತೊಟ್ಲಿಗೆ ಹಾಕಿ ನಿದ್ರೆ ಮಾಡಿಸೋದು. ನಾವು ಶಾಲೆ ಕಲ್ತದ್ದು ಹೇಳೋದು, ಈ ಅಮ್ಮ ಹೇಳು ಹಾಡನ್ನ ಹೇಳೋದು. ಹಂಗಾಗಿ ಹಾಡು ಹೇಳಕ್ ಅಭ್ಯಾಸ ಅದ್ ನನಗೆ ಮೊದ್ಲಿಂದು. ಅದ್ರೊಳಗೆ ಬೆಳೆದ್ದು ಅದ್ರೊಳಗೆ ಇದ. ನನ್ನಮ್ಮ ಅಜ್ಜಿ ಎಲ್ಲರೂ ಹಾಡು ಹೇಳುವವರೇ. ಅಜ್ಜಿ ಬಾಯಿರಿಯಲ್ಲಿ ಬೆಂಕಿ ಒಟ್ಟ ಒಟ್ಟ ಹಾಡು ಹೇಳೋದು. ಅಮ್ಮ ಚೌತಿ ಹಬ್ಬಕ್ಕೆಲ್ಲ ಮಸ್ತ್ ಉದ್ದಾರಿಕಲ ಉದ್ದಾರ ಹೊಟ್ಟತಿಗೆ ಅವಳು ಹಾಡು ಹೇಳ್ತಾ ಉದ್ದಾರದು. ಅವಳಿಗೆ ಕೆಲ್ಸಕ್ಕೂ ಕಷ್ಟ ಮರ್ತೋತ್ ನಮ್ಗೆ ಹಾಡು ಕಲಿಸಲ್ಬಾರ್ದು. ಹಂಗೆ
0: ನೀವೆಲ್ಲ ಹಾಡನ್ನೆಲ್ಲ ಮಂಡಿಗೆ ಹಾಕಂತಿದ್ರೆ
1: ನಮ್ಮ ಅಜ್ಜಿಗೂ ನಾವೇನಾದ್ರು ಮೌನವಾಗಿ ಓದಿರೋಳಿ ಸಿಟ್ಟು ಬಾಪು ಬಾಯ್ ಬಿಟ್ಟು ಓದಿರಿ ನಾವೆಲ್ಲ ಕೇಮ್ಕಾಗನ್ನತ್ತ ಎಂತ ಕಾ ನಮ್ಮ ಕೂಕಣ್ಣು ಗುಮ್ಮನ್ಗಣ ಓದುದು ಎಂತ ಬಾಯ್ ಬಿಟ್ಟು ಓದಿರೆ ಎಂತ ಇದ್ರು ಓದಿ ಕೇಂತಿದ್ಲ ಅವಳು. ಅಷ್ಟು ಆಸಕ್ತಿ ಇದ್ದೀತ ಆ ಕಾಲದಲ್ಲಿ. ಅಮ್ಮ ಹಂಗೆ 4ನೇ ಕ್ಲಾಸ್ ಕಲ್ತರು ಈ ಹಾಡೆಲ್ಲ ಹೇಳುವಷ್ಟೊತ್ತಿಗೆ ಬಾಯಿನ ಬಾಯಿ ಕೊಪ್ಪಡ್ತಿ ಸ್ವಲ್ಪ ತಪ್ಪತ್ತಲ್ಲ ಆ ಸಂದರ್ಭಕ್ಕೆ ಬಿಟ್ಟು ಬೇರೆ ಬರುತ್ತದ್ರು. ಅದಕ್ಕೆ ಆ ಸಂದರ್ಭ ಸರಿಯಾಗಿ ಅದನ್ನ ತಿದ್ದಿ ಹೇಳ್ತಿದ್ಲು. ಅಪ್ಪ ಅವಳು 10 ದಿವಸ ಮಗು ಇದ್ದಾಗಲಿಗೆ ಹೋದಂಬ್ರು ಅವರು ಒಂಥರ ಈ ಯಕ್ಷಗಾನದ ಪ್ರಸಂಗ ಎಲ್ಲ ಬರೀತಿದ್ರು ಅವರು. ನರಸಿಂಹ ಉಡುಪ ಅಂತೇಳಿ ಕನ್ಯಾಣ ಅಪ್ಪನ ಕಾಣೇ ಇಲ್ಲ ಅವಳು. ಆದ್ರೂ ರಕ್ತದೊಳಗೆ ಬಂದಿತ್ತೇನೋ ಗೊತ್ತಿಲ್ಲ ನಂಗೆ. ಯಕ್ಷಗಾನ ಪದ್ಯ ಎಲ್ಲ ಇಷ್ಟು ಲಾಯ್ಕ್ ಹೇಳ್ತಿದ್ಲು ಗೊತ್ತಿತ್ತು ಅವಳು. ನಳ ಚರಿತ್ರೆ ಯಕ್ಷಗಾನ ಇಡೀ ಬಾಯ್ಪಾಟ ನಾನು ಅಬ್ಬೆ ಮಗಳು ಹೇಳ್ತಿದ್ದಿ ತಾಯಿ ಮಗಳು.
0: ನಿಮ್ ಬತ್ತ ಈಗ ನೆನ್ಪಿದ್ಯಾ?
1: ಕೆಲವು ಪದ್ಯ ಇರುತ್ತೆ ನೆನ್ಪಿದ್ದು, ಇಡೀ ಬತ್ತಿಲ್ಲ. ಈಗ
0: ಒಂಚೂರು ಬಂದದ್ ಹೇಳಿಕ್ ಅವನಿಗೆ ಒಂದ್ ಸುರುಳಿ. ಈಗ ನಳ ಚರಿತ್ರೆ ಯಕ್ಷಗಾನ ಒಂದ್ ಸುರುಳಿ ನೆನ್ಪ್ ಮಾಡ್ಕೊಂಬಾತ.
1: ಇಲ್ಲಿ ಧರಾ ದೀಪಲಾಲಿ ಸಿತ್ತಲು ನಳನ ವಿಧಿಯನು ವರೆವೆ ಸತಿಯಳ ನಿರದೆ ಅಗಲಿದ ವ್ಯಥೆಗೆ ಸುಯುತ ಮುಂದೆ ಬರುತ್ತಿರಲು. ನಳ ಬಿಟ್ಟೋದ್ರ ಮೇಲೆ ಅವಳು ತುಂಬಾ ಕೊರ್ಗಿ ಕೊರ್ಗಿ ಮರ್ತ್ಲ
0: ದಮಯಂತಿ
1: ದಮಯಂತಿ ಹಾಡಿ ಹಾಡಿ ಮರ್ತ್ಲ ಮರ್ತಾ ಮರ್ತಾ ಮರ್ತಾ ಅವಳಿಗೆ ಒಂದು ಹೆಬ್ಬ ಬಂದು ಅವಳನ್ನ ಅಲ್ಲ ಅವಳು ಪ್ರಜ್ಞೆ ತಪ್ಪಿ ಹೊತ್ತವಳಿಗೆ ಪ್ರಜ್ಞೆ ತಪ್ಪಿ ಹೋಗಿ ಬಿದ್ದಾಗ್ಲಿ ಒಂದು ಹೆಬ್ಬ ಬಂದು ಅವಳು ಪಾದ ಹಿಡ್ಕೊಂಡು ನುಂಗು ಶುರು ಮಾಡತ್ತೆ. ದೊಡ್ಡ ಹೆಬ್ಬ ಕಾಡಿನೊಳಗಿರುತ್ತಲ್ಲ, ಕಾಡೊಳಗಿದ್ದಿಲ್ಲ ಅವಳ. ಪ್ರಜ್ಞೆ ತಪ್ಪಿ ಬಿದ್ದಾಗ್ಲಿಗೆ ಒಂದು ಹಾವು ಹೆಬ್ಬ ಬಂದು ಕಾಲಿಟ್ಟು ನುಂಗು ಶುರು ಮಾಡತ್ತೆ.
0: ನೀವು ಸ್ವರಚಿತ ಮಕ್ಕಳ ತೂಗು ಹಾಡು ಮಗಿನ ಹಾಡನ್ನು ಬರ್ದಿರಿ, ನೀವೇ ಬರದ್ದು ಅದನ್ನ ಹೇಳಿ ಕಂಬ.
1: ಜೋ ಜೋ ದಶರಥ

0: ಮನುಜ ಸಂಕುಲಕ ಭಯ ನಾಮ ಜೋ ಜೋ ಹನುಮಂತ ಸಹೃದಯ ಧಾಮ ಜೋ ಜೋ ಜೋ ಜೋ ಸಾಕೇತ ವಾಸ ನಿರ್ಭೀತ ಜೋ ಜೋ ಲೋಕ ಮುರರಲಿ ವಿಖ್ಯಾತ ಜೋ ಜೋ ಕಾಕುತ್ಸ ವಂಶ ಸಂಜಾತ ಜೋ ಜೋ ರಘುಕುಲ ತಿಲಕ ಸುಪ್ರೀತ ಜೋ ಜೋ ಜೋ ಜೋ ದಶರಥ ಕೌಸಲ್ಯ ಕಂದ ಜೋ ಜೋ ದಶ ಮನಿತ್ಲೇ ಬರ್ದದ್ದು ಹಂಗಾಗಿ ಪೂರ ನೆನ್ಪಿಲ್ಲ ಈಗ
1: ಅಡ್ಡಿಲ್ಲ ತೊಂದರೆ ಇಲ್ಲ
0: ಹಾಗೆ ಸೀತೆನ ಕರೆದನ್ನು ಬರ್ದಿದೆ ಸೀತೆನು ಆಚೆ ಕರೆದು ಮುಗು ಪಟತಿಗೆ ಅದು ಬರ್ದಿದೆ
1: ಓಕೆ ನೀವು ಅದ್ರ ಲಾಗ ಒಂದು ಹೇಳಿದ್ರೆ ಸೀತೆನ ಸೀತೆ ವಾಪಸ್ ಭೂತಾಯಿ ಮಡಿಲಿಗೆ ವಾಪತಿಗೆ ಆ ಸನ್ನಿವೇಶ ಅದನ್ನ ಒಂಚೂರು ಹೇಳಿಕಮ್ಮ
0: ಈಗ ಹೇಳಕ
1: ಹಾಡ್ಬೇಡ ನನ್ಗೆ ಆ ಸನ್ನಿವೇಶ ಒಂಚೂರು ಎಕ್ಸ್ಪ್ಲೈನ್ ಮಾಡಿ
0: ಸನ್ನಿವೇಶ ಬೇಕಾ ಅಲ್ಲಿ ಲವಕುಶಿರ ಯುದ್ಧಕ್ಕೆ ಅವರೆಲ್ಲ ಸೋತದ್ರ ಮೇಲೆ ಶ್ರೀರಾಮನೇ ಬತ್ತ ಯುದ್ಧ ಮಾಡೋಕೆ ನಾನು ಇದೇ ಹಿಂಗೆ ಹೇಳುದು ಇದೇ ಭಾಷೆಯೊಳಗೆ ಹೇಳುದು
1: ಅಡ್ಡಿಲ್ಲ
0: ನಾನು ಅಲ್ಲೇ ಎಲ್ಲ ಮಾತಾಡೋದಾದ್ರೆ ಹಿಂಗೆ ಇದೇ ಭಾಷೆಗೆ
1: ನಮ್ಮ ಭಾಷೆ ಅದು ಮಾತಾಡುವ
0: ಶ್ರೀರಾಮ ಯುದ್ಧಕ್ಕೆ ಬರ್ತ ಒಂದು ಕಂಡವನಿಗೆ ಲವಕುಶನ ಕಂಡಗತಿಗೆ ಅವನಿಗೆ ಏನೋ ಒಂಥರ ಅಭಿಮಾನ ಉಕ್ಕಿ ಬರುತ್ತೆ ಯಾರ ಕಂದ್ರೆ ನೀವು ಯಾರು ಯಾರ ಮಕ್ಕಳು ಅಂತ ಕೇಂದ್ರೆ ಅವು ತಟ್ಟಿ ಹರಿಸ್ತಾವ ಹೇಳುದೇ ಇಲ್ಲ ತೊಟ್ಟಿ ಹರ್ಸ್ತೈ ಪಟ್ಟೊತ್ತಿಗೆ ಮತ್ತೆ ಮತ್ತೆ ಕೇಂತ ನಿನ್ ಕಂಡ್ರೆ ನಂಗೆ ಅಷ್ಟು ಇದೈ ಕಾಣತ್ತೆ ನಿಮ್ ತಾಯಿ ತಂದೆ ಯಾರು ಅಂತ ಎಷ್ಟು ಹೇಳ್ರು ಹೇಳುದೇ ಇಲ್ಲ ಈಗ ಯುದ್ಧಕ್ಕೆ ಬಂದಿದೆಯಲ್ಲ ಯುದ್ಧ ಮಾಡಂತ ಯುದ್ಧ ಬಾಲ ಬಾಣನೆ ಕುರಂಬಗಳು ಎಳ್ಸು ಚೂರು ಮಾಡ್ತು ಅಷ್ಟೊತ್ತಿಗೆ ವಾಲ್ಮೀಕಿ ಸೀತೆನ ಕರ್ಕೊಂಡು ಬರ್ತಾರೆ ಅಲ್ಲಿ ಸೀತೆನ ಕರ್ಕೊಂಬಂದು ಹೇಳ್ತಾರ ನೀನು ರಾಮ ಇವ್ರು ಬೇರೆ ಯಾರಲ್ಲ ನಿನ್ನ ಆತ್ಮಜರು ಜನಕನಂದನೆ ಸೀತೆಯ ಮಕ್ಕಳಿಬ್ಬರು ಇನ್ನು ಈಗ ನೀನು ಇದನ್ನೆಲ್ಲ ಬಿಟ್ಟು ಅವ್ರನ್ನೆಲ್ಲ ಮನೆ ಕರ್ಕೊಂಡೋಗಿ ಸುಖವಾಗಿ ರಾಜ್ಯಪಾಲ ಮಾಡು ಸುತರಿನ್ನು ನಿಮ್ಮ ಬ್ರೇಯ ಹೆಂಡತಿ ನಿನ್ನಯ್ಯ ಸುಖವಾದ ಸಂಸಾರ ನಿಮ್ಗಿರಲಿ ಅಂತ ಹೇಳ್ತಾರೆ ಆಗಲಿಗೆ ಸೀತೆ ತುಂಬ ಬೇಜಾರಿನಿಂದ ಹೇಳ್ತಳು ಗಂಡನ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ತಳು ಸತಿಪಾತ್ರ ಮುಗೀತು ಮಕ್ಕಳು ನಿಮ್ಮವರಾಯಿತು ನನಗೆ ಪ್ರತಿ ಜನದಲ್ಲೂ ನಾನು ನಿಮ್ಮ ಸತಿಯಾಗೇ ಬತ್ತೆ ಅದು ನಾನು ಬೇರೆ ಇದ್ರ ಬರ್ದಿದೆ ನಾನು ಹೇಳೋದು ಹಿಂಗೆ ಈಗ ಅಷ್ಟೇ ನಾನು ಸತಿಯಾಗಿ ಬತ್ತೆ ನಾನು ಅಂತೇಳಿ ಹೇಳಿದ್ವಿ ಆಗಲಿಗೆ ವಿರಹ ಜೀವನವೇ ನಮ್ಮ ಗುರಿಯ ಸೀತಾ ಯಾಕೆ ಹಿಂಗೆ ಮಾಡ್ತೇಕೇನ್ರು ಆಗ್ಲಿಗೆ ಅವಳು ಹೇಳ್ತಳ ಮರೆಯದಿರಿ ಎನ್ನೊಡೆಯ ಯಾರು ನೀವೆಂಬುದನ್ನು ದಾರಿ ಕಾಯುತ್ತಲಿರುವೆ ನಿಮಗಾಗಿ ನಾನು ಸುತರಿನೂ ನಿಮ್ಮವರು ಮತಿವಂತ ನೀ ಕಳುವು ಮಾತೆ ಕರೆಯುತ್ತಲಿಗಳು ನಾ ಹೋಗಿ ಬರುವೆ ಸಿಡಿಲು ಗುಡುಗು ಮಿಂಚು ಎಲ್ಲ ಬರುತ್ತೋ ಗಾಳಿ ಅಂದ್ರೆ ಆನ ಮನಿ ಬೋರ್ ಕರೆಯಿತ್ತು ಒಡನೆ ಭೂಮಿ ಕಂಪಿಸಿತ್ತು ಭೂಮಿ ನಡುತ್ತಾ ಪಟ್ಟತ್ತಿಗೆ ಒಡೆದೋತು ಭೂಮಿ ಒಡೆದೋದಾಗ್ಲಿಗೆ ಒಂದು ಸೀತೆ ಭೂಮಿ ತಾಯಿ ಕರ ಅದು ಅದು ಇದು ಅದೃಶ್ಯದೊಳಗೆ ಅವಳು ಕೈ ಚಾಚಿ ಸೀತೆ ಸೀತೆನ ಹಿಂಗೆ ಹೇಳ್ಕೊಂಡು ತನ್ನ ಮಡಿಲೊಳಗೆ ಕೂರಿಸ್ಕಂತು ಹಂಗ ಬರ್ತದ ನಾನು ಬರೆದದ್ದು ಹಂಗೀಯ ಆಗ್ಲಿಗೆ ಮಕ್ಕಳೆಲ್ಲ ಮರೆತರು ರಾಮ ಬಲು ದುಃಖದಿಂದ ಶ್ರೀರಾಮನೊಡುಗೆ ಅಳು ತಲಿರೆ ಬಾಲಕರು ಬಲು ದುಃಖದಿಂದ ಶ್ರೀರಾಮನೊಡುಗೆ ಒಲವಿನಲ್ಲಿ ಸಂತೈಸಿ ಸುಲಲಿತ ಮಾತುಗಳಲ್ಲಿ ಹಲವು ಮಾತುಗಳಲ್ಲಿ ಅನುನಯಿಸಿ ಮುನಿಪ ಅಂದರೆ ವಾಲ್ಮೀಕಿರು ಅವನಿಗೆ ಸಂಧಾನ ಮಾಡಿ ಹೇಳ್ತಾರೆ ಪಾಲಿಸುತ್ತ ಸುತರನ್ನು ಓಲೈಸಿ ಪ್ರಜೆಗಳನ್ನು ನೀಲಮೇಘ ಶ್ಯಾಮ ನಿನ್ನಿರವು ಇನ್ನು ಕಾಲ ಬರುವ ತನಕ ವಿಶಾಲ ಕೋಸಲ ದೇಶ ಆಳುತ್ತಿರ ಶ್ರೀರಾಮ ರಾಜ್ಯವಂತಲ್ಲಿ ತ್ರೇತಾಯುಗಕ್ಕಂತಲ್ಲ ಸೀತಾರಾಮರ ಚರಿತೆ ತ್ರೇತಾಯುಗಕ್ಕಂತಲ್ಲ ಸೀತಾರಾಮರ ಚರಿತೆ ಪ್ರೀತಿಗೆ ತ್ಯಾಗದನ ಮನ ನೀತಿ ಹೊಂಗಿರಣ ತ್ರೇತಾಯುಗಕ್ಕಂತಲ್ಲ ಸೀತಾರಾಮರ ಚರಿತೆ ಪ್ರೀತಿಗೆ ತ್ಯಾಗದ ನಮನ ನೀತಿ ಹೊಂಗಿರಣ ಮಾತೆಯರ ಮನದೊಳಗೆ ಭಾವ ಸ್ಪಂದನವಿದು ಮಾತು ಮರೆಸುವ ಭಾವ ಚಿಂತನೆಯ ಹದನ ರವಿಚಂದ್ರರಿರುವನಕ ಭುವಿ ಭಾನು ಮೆರೆವನಕ ಅವನಿಜೆಯ ಚರಿತೆ ಇದು ಪ್ರಚಲಿತಬಹುದು ಯಾವ ಪಂಡಿತೆಯಲ್ಲ ಕೋವಿದಳು ನಾನಲ್ಲ ದೈವ ಪ್ರೇರಣೆಯೊಂದು ಬರೆಸಿ ತೀ ಕರದಿ ಕೊನೆಗೆ ನಾನು ಬರೆದದ್ರಿಗೆ ಅಷ್ಟೇ ಕೊನೆಗೆ ಮಂಗಲ ಹಾಡಿದ್ದು
1: ಓಕೆ ಬಾರಿ ಲೈಕ್ ಇತ್ತು ಕೇಂಬುಕಿದ ಸೊ ಅದ್ರೊಟ್ಟಿಗೆ ನೀವು ತುಂಬಾನೆ ಹಾಡುಗಳೆಲ್ಲ ಹಾಡ್ತಿರಲ್ಲ ಕಮನೆ ಅದು ಹೆಂಗೆ
0: ಹಾಡುಗಳು ಈಗೆಲ್ಲ ಹಾಡು ಹೇಳಕ್ ಆಗಂದ್ರಲ್ಲ ಆದ್ರೆ ನನ್ಗದು ಯಾಕೋ ಶುಭ ಸಂದರ್ಭದಲ್ಲಿ ಅದು ಹೇಳು, ನಮ್ಮ ಅಮ್ಮ ಹೇಳುದು, ಮದ್ಮಕ್ಳಿಗೆ ಒಳ್ಳೇದಾಗಲಿ ಅಂತೇಳಿ ಹಾರೈಸಿ ಅರ್ತಿಕ್ ಹೇಳುದು ಅಂದ್ರ ಹಾಡು. ಅರ್ತಿ ಅಂದ್ರೆ ಎಂತದ್ದು ಅರ್ತಿಕ್ ಹೇಳುದು ಹಾಡು. ಅದು ಶೋಭಾನೆ ಹಾಡು. ವೈದಿಕರ ಮಂತ್ರಗಳಿಗೆ ಎಷ್ಟು ಪ್ರಾಶಸ್ತಿ ಇತ್ತೋ ಆ ಕಾಲದಾಗ ಹಾಡುಗಳಿಗೆ ಅಷ್ಟೇ ಪ್ರಾಶಸ್ತಿ ಇದ್ದಿತ್ತು. ಹಾಡುಗಾರನ ಅಷ್ಟು ಗೌರವದಿಂದ ಕಾಣ್ತಿದ್ರು ಅವರು. ಈಗ ಅದೆಲ್ಲ ಬ್ಯಾಡ ಆಯ್ತು ಎಲ್ಲರಿಗೂ ಅಂತ ಹೇಳ್ತಿಲ್ಲ ಅಮ್ಮ.
1: ಹಾಡಿ ಕಂಬನಿ ಅದ.

ದಶರಥನಿಗೆ ವರ ಸುತನಾದ ನೀನುತ ಅಸುರಿ ತಾಟಕೀಯ ಸಂಹರಿಸಿದ ನೀನುತ.

0: ಮಾಡ. ರಾಜಮಂಟಪದಲ್ಲಿ ರಾಜಾಂಗಣದಲ್ಲಿ ರಾಜಾಂಬರನಿಗೆ ರಾಜ ಸಂಭ್ರಮದಿಂದ ಧಾರೆಯೇರಿದ ಜನಕ ಪುಣ್ಯ ಕಾಲವಾಗಿ ಮಗಳ.
1: ವಾವ್, ಭಾರಿ ಲೈಕ್ ಐತೆ. ನೀವು ಮೊದಲೆಲ್ಲ ಗೆದ್ದು ಕೆಲಸ ಎಲ್ಲ ಮಾಡ್ತಾ ಇದ್ದವ್ರ, ಎಂತೆಲ್ಲ ಕೆಲಸ ಮಾಡ್ತಾ ಇದ್ರಿ?
0: ನಾವು ನಮ್ಮಲ್ಲೆಲ್ಲ ಬೇಸಾಯ ಜಾಸ್ತಿ, ಗಿಡ ನೆಡು, ನೆಲಗಡಲೆ, ನಮ್ಮಲ್ಲೆಲ್ಲ ನೆಲಗಡಲೆ ಹಾಕೋದು. ನೆಲಗಡಲೆ ಕೀಳೋಕೆ ಆಳುಗಳೊಟ್ಟಿ ನಾವು ಹೋಗ್ತೈತಿ. ಮುದ್ದು ಕೀಳೋಕೆ, ಹೆಸರು ಕೀಳೋಕೆ, ಹುರ್ಲಿ ಕೀಳೋಕೆ, ನೆಲಗಡಲೆ ಕೀಳೋಕೆ ಎಲ್ಲ ನಾವು ಹೋಗ್ತೈತಿ ಅವರೊಟ್ಟಿಗೆ. ಅವರ ಕಳಿ ಕಡೆಗೆ ಗದ್ದೆ ಬೈಲ ಭತ್ತ ಹಾಕಿರ್ಮೇಲೆ ಕಳಿ ಅಷ್ಟೊತ್ತಿಗೆ, ಕಳಿ ಕೀಳೋಷ್ಟೊತ್ತಿಗೆ ನಾನು ಹೋಗ್ತಿದ್ದೆ ಅವರೊಟ್ಟಿಗೆ. ಅಂದರೆ ಅವರು ಈ ಸಮಯ ಸಂದರ್ಭ 12 ಗಂಟೆ ಹತ್ತು 12:30 ಹತ್ತೊಂದಲ್ಲಿ ಹೋಗ್ತಾರಲ್ಲ, ಅದಕ್ಕೆ ನಾನು ಹೋಗ್ತಿದ್ದೆ ಅವರೊಟ್ಟಿಗೆ. ಆಗ್ಲಿಗೆ ಅವರೆಲ್ಲ ಏನೇನೋ ಮಾತಾಡ್ತಿರ್ತಾರೆ, ನಾನು ನನ್ನ ಮಂಡಿ ಇದರೊಳಗೆ ಇಪ್ಪದು ಹಾಡು ಹೇಳ್ತೇ ಐಕಂದು, ಯಾವ ಹಾಡು ಹೇಳೋದು, ಯಾವ ಹೇಳ್ಬಿಡ್ದು ಅಂತೇಳಿ ನಾನೇ ಬೇರೆ ಐಕಂಡು ಅವರೊಟ್ಟಿಗೆ ಇರ್ತಿಲ್ಲ, ಅಲ್ಲಿ ಬೇರೆ ಒಂದು ಬದಿ ತೆಗಿತಾ ತೆಗಿತಾ ಹಾಡು ಹೇಳ್ತೇ ಐಕಂಬುದು ನಾನು.
1: ಇದೆಲ್ಲ ಕೆಲಸ ಮಾಡಿ ಗೊತ್ತಿದ್ದಾರೆ ನೀವು?
0: ಹೌದು, ಎಲ್ಲ ಕೆಲಸ ಮಾಡಿ ಗೊತ್ತಿದ್ದೆ. ನಾನು ಹೇಳ್ತೇನೆ, ನಾನು ರೈತ ಮಹಿಳೆ, ಅದ್ರ ಬಗ್ಗೆ ಒಂದು ಪದ್ಯ ಸಹ ಬರೆದಿದ್ದೆ.
1: ಎಂತ ಪದ್ಯ?
0: ಮಣ್ಣಿನ ಮಕ್ಕಳು ಧನ್ಯರು ನಾವು,
1: ಮಣ್ಣಿನ ಮಕ್ಕಳು ಧನ್ಯರು ನಾವು.
0: ರೈತ ಗೀತೆ. ಮಣ್ಣಿನ ಮಕ್ಕಳು ಧನ್ಯರು ನಾವು, ಅನ್ನವ ನೀಡುವ ರೈತ ಜನ. ಪುಣ್ಯ ಪುಣ್ಯ ಭೂಮಿಯ ಉತ್ತುವ ಬೀತುವ ಉನ್ನತ ಕಾಯಕ ದಿವ್ಯ ಘನ. ರೈತ ಜನ ದಿವ್ಯ ಘನ.

ನೀಡುವರೈತ ಜನ ಪುಣ್ಯ ಭೂಮಿಯ ಉತ್ತುವ ಬೇತುವ ಉನ್ನತ ಕಾಯಕ ದಿವ್ಯ ಘನ ಬಡವ ಬಲ್ಲಿದರೆನ್ನದೆ ಅನುದಿನ ದುಡಿತದೆ ಬೆವರನ್ನು ಹರಿಸೋಣ ಬಡವ ಬಲ್ಲಿದರೆನ್ನದೆ ಅನುದಿನ ದುಡಿತದೆ ಬೆವರನ್ನು ಹರಿಸೋಣ ಹಡೆದೌವನ ತೆರ ನಮ್ಮಯ ಭೂಮಿಯ ಹಡೆದೌವನ

0: ಮಣ್ಣಿನ ಮಕ್ಕಳು ಧನ್ಯರು ನಾವು, ಅನ್ನವ ನೀಡುವ ರೈತ ಜನ, ಪುಣ್ಯ ಭೂಮಿಯ ಉತ್ತುವ ಬೀತುವ ಉನ್ನತ ಕಾಯಕ ದಿವ್ಯ ಗನ. ಪಾಳು ಭೂಮಿಯ ಬೀಳುಗಡೆಯದೆ, ಪಾಳು ಭೂಮಿಯ ಬೀಳುಗಡೆಯದೆ.
1: ಸೊ ನೀವು ಇಷ್ಟೆಲ್ಲ ಬರೆಯುವ, ನೀವು ಬಹುಭಾಷೆ

0: ಹೌದು.
1: ಇದೆಲ್ಲ ಆಯ್ದಾರ್ ನೀವು, ಈಗ ನಿಮ್ಗೆ 79 ವರ್ಷ. ಈಗಲೂ ನೀವು ಬರೀತ್ರಿಯಾ?
0: ಹೌದು, ಈಗಲೂ ಬರೀತೀವಿ.
1: ಬರೀತ್ರಿಯಾ?
0: ಅದು ಒಂದು ನನ್ನ ದುಃಖಗಳನ್ನು ಮರೆಯೋಕೆ ನಂಗದೊಂದು ಸಾಧನ. ಈಗ 3 ಕೆಳಗೆ ನನ್ನವರು ನನ್ನ ಬಿಟ್ಟು ಹೋದಾಗ ಖಿನ್ನತೆ ನನ್ನನ್ನು ಆವರಿಸಿತ್ತು.
1: ಓಕೆ.
0: ಅಷ್ಟು ಬೆಳಗಾದ್ರೆ ರಾತ್ರಿ ಹತ್ತೋ ಇಲ್ಲಿಯೋ, ರಾತ್ರಿ ಆದ್ರೆ ಬೆಳಗಾತೋ ಇಲ್ಲಿಯೋ ಅಂತ ಅಷ್ಟು ಒಂದು ಖಿನ್ನತೆ ನನ್ನನ್ನು ಆವರಿಸಿತ್ತು. ಆದ್ರೆ ನನ್ನ ಸ್ನೇಹಿತೆ, ನನ್ನ ಹಿತೈಷಿ ಒಬ್ರು ನನಗೆ ಹೇಳಿದ್ರು, ಶಾಂತಕ್ಕ ನೀವು ಯಾಕೆ ಹಿಂಗಾದ್ರಿ, ನೀವು ಹಿಂಗಾಕು ಸಾಧ್ಯವೇ ಇಲ್ಲ, ನಿಮ್ಮ ಹತ್ರ ಇಷ್ಟು ಒಳ್ಳೆ ಹವ್ಯಾಸ ಇತ್ತು, ಒಳ್ಳೆ ಓದುಗಾರ್ತಿ ನೀವು, ಎಷ್ಟೊತ್ತಿಗೂ ನಿಮ್ಗೆ ಓದೋದಂದ್ರೆ ತುಂಬ ಇಷ್ಟ, ಹಾಗೆ ಹಾಡು ಹೇಳ್ತೀರಿ, ಹಾಡು ಬರೀತಿರಿ, ಅಷ್ಟೆಲ್ಲ ಇದ್ದುಕೊಂಡು ನೀವು ಅಡುಗೆ ಮಾಡ್ತಿ ಅಂತೀರಿ, ಮನೆ ಕೆಲಸ ಮಾಡ್ತಿ ಅಂತೀರಿ, ದನ ಕರಿತೆ ಅಂತೀರಿ, ಇಷ್ಟೆಲ್ಲ ಮಾಡೋರು ನೀವು ಈಗ ಹಿಂಗಪ್ಪ ಸಾಧ್ಯ ಇಲ್ಲ, ನೀನು ಯಾವತ್ತೂ ನೀವು ಹಿಂಗಿಪ್ಪಕ್ಕಾಗ, ಮುಂದುವರ್ಕ. ಎಲ್ಲರಿಗೂ ಜೀವನದೊಳಗೆ ಕಷ್ಟ ಬಂದೇ ಬರುತ್ತೆ, ಅದರೊಳಗೆ ನಾವು ಸಾಯೋಕತ್ತಿಲ್ಲ ಆಯ್ತಾ, ನೀವು ಇದರಿಂದ ಎದ್ದು ಬನ್ನಿ, ಮುಂದೆ ಬನ್ನಿ. ನಿಮ್ಗೆ ಎಷ್ಟೊಂದು ಒಳ್ಳೆ ಅವಕಾಶ ಇತ್ತು, ಈಗ ನಾಮೇಲೆ ಇದ್ದಾಗಲೇ ವೇದಿಕೆ ಬರ್ಲಕ್ಕ, ಬೇರೆ ಬೇರೆ ಕಡೆಯೆಲ್ಲ ತಿರುಗಾಟಕ್ಕೆ ಹೋಯ್ಲಕ್ಕ, ನಿಮ್ಮವ್ರನ್ನೇ ನೀವು ಮಾತಾಡ್ಸ್ಲಿಕ್ಕೆ ಎಷ್ಟು ಒಳ್ಳೆ ಅವಕಾಶ ಇತ್ತು, ಮನೆಗೆ ಮೊಮ್ಮಕ್ಕಳಿದ್ರು ಎಂತೆಲ್ಲ ಇದಿತ್ತು ಮಾರಿ, ಅವಕಾಶ ಇದ್ಕೊಂಡು ನೀವು ಈಗಲೇ ಯಾಕೆ ಹಿಂಗೆ ಮಾಡ್ತೀರಿ ಅಂತ ತುಂಬ ಹೇಳಿಲ್ಲ ಅವಳು. ಹೇಳಿದ್ಮೇಲೆ ನನಗೂ ಅನಿಸ್ತು, ಹೌದಲ್ಲ, ನಾನು ಈಗಲೇ ಇದು ಮಾಡ್ಕೊಂಡು ನಂಗಿನ ದೇವರು ಎಷ್ಟು ವರ್ಷ ಆಯುಷ ಕೊಟ್ಟಿದ್ನೆ, ಹೋದರ್ಸ ಅಂತ ಪೋಪ್ ಕಾತಿಲ್ಲ, ಅವ್ರು ನೆನಪಂದು ನಮ್ಗೆ ಸಾಯಲ್ಲವರಿಗೆ ಇರುತ್ತೆ ನಿಜ. ಆದರೆ ನಮ್ಮ ಇದನ್ನು ನಾವು ಯಾಕೆ ಕಳ್ಕೊಂಡ್ಕ ಅಂದ ನಾನು ಅದ್ರ ಮೇಲೆ ಕಡಿಗೆ ಒಂದೊಂದಿ ಒಂದೊಂದಿ ಆ ದುಃಖದೊಳಗೆ 2 ಪದ್ಯ ಬರೆದಿದೆ. ಆ ದುಃಖದ ಒಳಗೆ ಆ ಸಂದರ್ಭಕ್ಕೆ ಸರಿಯಾಗಿ 2 ಪದ್ಯ ಬರೆದಿದ್ದೆ ನಾನು.
1: ಓಕೆ, ಕೇಳುಗ್ರೆ, ಬದುಕಿನ ಮುಸ್ಸಂಜೆ ಹೊತ್ತಲ್ಲೂ ನಮ್ಮನ್ನ ನಾವು ಎಷ್ಟು ಕ್ರಿಯಾಶೀಲವಾಗಿ ಇಟ್ಕೊಳ್ಳಕ್ ಎಂಬುದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾವೀಗ ಮಾತಾಡ್ಸಿರೋ ಶಾಂತ ಐತಲ್ರ. ಎಷ್ಟು ಖುಷಿ ಆಗ್ತಾವ್ ಅವ್ರನ್ನ ಕಂಡ್ರ, ಆಳು ಸಣ್ಣ ಆಳ ಆದ್ರೆ ಪ್ರತಿಭೆ ಮಾತ್ರ ಬಹಳ ದೊಡ್ಡದು ಅಲ್ಲ. ಇವತ್ತಿಗೂ ಅವ್ರು ಓದ್ರು, ಬರೀತ್ರ, ಸಭೆ ಸಮಾರಂಭಗಳಿಗೆ ಹೋಗಿ ಹಾಡ್ತ್ರ ಅಲ್ದ, ನಿಜವಾಗ್ಲು ಮೆಚ್ಚಬೇಕಾದ್ದು ಶಾಂತ ಐತಾಳ್ರ. ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋವರೆಗೆ ಬಂದ ಇಷ್ಟು ತನಕ ಹಾಡು ಹೇಳ್ರಿ, ಮಾತಾಡ್ರಿ, ನೆನಪುಗಳನ್ನ ಹಂಚ್ಕೊಂಡ್ರಿ, ನಿಮ್ಮ ಪನ್ನದಾಸಿ ಅಂತೂ ನನ್ನ ಹೃದಯದಲ್ಲಿ ಉಳಿದೇ ಹೋಯ್ತು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್.
0: ನಮಸ್ಕಾರ, ನಿಮ್ಗೆ ನಮಸ್ಕಾರ.
1: ಓಕೆ,
0: ಇನ್ನೊಂದು ಅವಕಾಶ ಕೊಟ್ಟದಕ್ಕೆ ಯಾವಾಗಲೂ ನಿಮ್ಮನ್ನ ನೆನಿತೀನಿ ನಾನು.
1: ನೀವು ಬಂದದಕ್ಕೆ ನಾವು ನಿಮ್ಮನ್ನ ನೆನೆಸ್ಕೊಳ್ಳೋ, ಸದಾ ನೆನೆಸ್ಕೊಳ್ಳೋ ಹಾಗಾಗಿದೆ.
0: ನಿಮಗೆ ಇನ್ನೂ ಇನ್ನೂ ಇಲ್ಲಿ ಬರಬೇಕಂತ ಆಸೆ ಇದೆ, ಯಾಕಂದರೆ ನನ್ನೊಟ್ಟಿಗೆ ಯಾವುದು ನನ್ನ ಇದು ಹೋಗಬಾರ್ದು, ಸ್ವಲ್ಪ 4 ಜನರಿಗಾದ್ರೂ ಗೊತ್ತಾಗಬೇಕು ಅದು. ಇನ್ನೂ ಇನ್ನೂ ಬರಬೇಕಂತ ಮಂಗಳೂರು ಆಕಾಶವಾಣಿಗೆ ಹೋಗಿದ್ದೆ ನಾನು, ಆದರೆ ಅಲ್ಲಿ ಕೊರೋನಾ ಬಂದದ್ರಿಂದ ನನಗೆ ವಯಸ್ಸಾಯ್ತಲ್ಲ, ನೀವು ಬರೋದು ಬೇಡಮ್ಮ ಇನ್ನು ಅಂತೇಳಿ ಹೇಳಿದರು. ಅದಕ್ಕೊಯ್ದಾಗೇ ಹೋಯ್ತು ಕಡೆಗೆ. ಇದೀಗ ನಂಗೊಂದು ಅವಕಾಶ ಸಿಕ್ಕಿತ್ತು, ನಮ್ಮ ಜ್ಯೋತಿ ಸಾಲಿಗ್ರಾಮ ನಮ್ಗೊಂದು ಅವಕಾಶ ಕೊಟ್ಟಿದ್ರು, ದೇವರು ಅವ್ರಿಗೆ ಒಳ್ಳೇದು ಮಾಡಲಿ.
1: ಅಲ್ಲಿ ನೀವು ಬರ್ತೀರಿ ಅಮ್ಮ, ಥ್ಯಾಂಕ್ ಯು ಸೋ ಮಚ್.
0: ನಮಸ್ಕಾರ
1: ಪ್ರಿಯ ಕೇಳುಗ್ರೆ, ಕುಂದಾಪುರ ಮಾತುಕತೆ ಮುಗಿಸಿ ನಾವೀಗ ಹೊರಡ್ತಾ ಇತ್ತು. ಇಷ್ಟು ತರ ಮಾತಾಡೋದ್ ನಾವು ಕೋಟದ ಶಾಂತ ಐತಾಳ್ರ ಒಟ್ಟಿಗೆ. ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಇನ್ನೊಂದು ಕುಂದಾಪುರ ಮಾತುಕತೆಯಲ್ಲಿ ಮತ್ತೆ ಸಿಕ್ಕುತ್ತೆ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಬಂಡಕ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ಸಿಕ್ಕ
2: ಇವತ್ತು ನಮ್ಮೊಟ್ಟಿಗೆ ರೇಡಿಯೋ ಕುಂದಾಪುರದಲ್ಲಿ ನಂದಿಕೇಶ್ವರ ವಾದ್ಯ ವೃಂದ ಸೈಬ್ರಕಟ್ಟೆ ಇವರು ನಮ್ಮ ಜೊತೆಗಿದ್ರು. ಇದೀಗ ಮಂಗಳ ವಾದ್ಯವನ್ನ ಕೇಂಬ ನಮ್ಮೊಂದಿಗೆ ಸ್ಯಾಕ್ಸೋಫೋನ್ ನಲ್ಲಿ ಭಾಸ್ಕರ್ ದೇವಾಡಿಗ ಸೈಬ್ರಕಟ್ಟೆ, ಹಾಗೂ ಕೌಶಿಕ್ ದೇವಾಡಿಗ ಕುಂಬಶಿ, ಹಾಗೂ ತವಿಲ್ನಲ್ಲಿ ಶ್ರವಣ್ ದೇವಾಡಿಗ ಕುಂಬಶಿ, ಹಾಗೂ ತಾಳದಲ್ಲಿ ರಕ್ಷಿತ್ ದೇವಾಡಿಗ ಸೈಬ್ರಕಟ್ಟೆ ನಮ್ಮೊಂದಿಗಿದ್ರು. ಹಂಗಾರೆ ಮಂಗಳ ವಾದ್ಯದ ವಾದನವನ್ನು ಕೇಂಬಲ್ಲ.

ಜಿರಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಾಡಿ. ಇಂದಿನ ನಮ್ಮ ಚಿನ್ನರ ಜಿಲಿಪಿಲಿ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕಾಗಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಕ್ಲಾಡಿ ಇಲ್ಲಿನ ವಿದ್ಯಾರ್ಥಿಗಳು ರೆಡಿಯೇ ಇದ್ರ ಕಾರ್ಯಕ್ರಮ ಕೆಂಕೆ ನೀವು ರೆಡಿ ಅಲ್ದ ಮಕ್ಕಳೇ, ಕಾರ್ಯಕ್ರಮ ನೀವು ಶುರು ಮಾಡಿಕಂಬ.
2: ಇವತ್ತಿನ ಚಿನ್ನದ ಚಿಲಿಪಿಲಿ ಕಾರ್ಯಕ್ರಮದಲ್ಲಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಕ್ಲಾಡಿ ಇಲ್ಲಿನ ಮಕ್ಕಳಾದ ನಾವು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದೇವೆ. ಮೊದಲಿಗೆ ನಮ್ಮ ಶಾಲಾ ವಿದ್ಯಾರ್ಥಿ ಕಾರ್ತಿಕ್ ಇವರಿಂದ ಭಕ್ತಿಗೀತೆ.
3: ಎಂತ ಶ್ರೀಮಂತ ನಂತಾನೋ, ಎಂತ

ಘಟನಂಬಿದ ಬಿಂಬಿವನೆಂಬ ಕುಟುಂಬಿಯಂತ ಶ್ರೀಮಂತನಂತಾನು, ಶ್ರೀಕಾಂತೆಯ ಕಾಂತ ಎಂತ ಶ್ರೀಮಂತನಂತಾನು. ಬೊಮ್ಮನು ಹೆಮ್ಮಗ ಮೊಮ್ಮ ಬೃಡಮ್ಮರಿ ಮೊಮ್ಮಗ ಷಣ್ಮ ಚಿರಮ್ಮ ಪರಮ್ಮ ಅಮ್ಮರು ತಮ್ಮೋ ನಿಮ್ಮಳು ಗಮ್ಮರು ನಮ್ಮೋ ನಮ್ಮ ಪರಮ್ಮ ಮಹಿಮ್ಮ ಎಂತ ಶ್ರೀಮಂತನಂತಾನು ಶ್ರೀಕಾಂತೆಯ ಕಾಂತ.

0: ಕತ್ತಿಗಿದೋ ನಮನ ಕೋಟಿ ಕೋಟಿ ಕಣ್ ಕೋಟಿ ಕೋಟಿ ಕೈ ತಾಳಿ ನಿಂತರೂನು ಕೋಟಿ ಕೋಟಿ ಕಣ್ ಕೋಟಿ ಕೋಟಿ ಕೈ ತಾಳಿ ನಿಂತರೂನು ಸಾಟಿ ಇಲ್ಲದ ಏಕರೂಪಾದ ತಾಯಿಗಿದೋ ನಮನ ಶಕ್ತಿಗಿದೋ ನಮನ ಶಕ್ತಿಗಿದೋ ನಮನ ಶಕ್ತಿಗಿದೋ ನಮನ.
1: ದೇಶಭಕ್ತಿ ಗೀತೆಯನ್ನು ಹಾಡಿದ ಸನ್ಮಿತ ಇವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಸನ್ಮಿ ಇವರಿಂದ ರಾಷ್ಟ್ರಕವಿ ಕುವೆಂಪುರವರ ಪರಿಚಯ. ಕನ್ನಡದ ವರ್ಡ್ಸ್ ವರ್ತ್ ಹಾಗೂ ರಾಷ್ಟ್ರಕವಿ ಎಂದು ಖ್ಯಾತರಾಗಿರುವ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ದಿನಾಂಕ 29/12/1904 ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕುಪ್ಪಳ್ಳಿಯಲ್ಲಿ ಜನಿಸಿದರು. ಇವರ ತಂದೆ ವೆಂಕಟಪ್ಪ ಗೌಡ, ತಾಯಿ ಸೀತಮ್ಮ. ತಾಯಿಯ ಊರು ಚಿಕ್ಕಮಗಳೂರು ಜಿಲ್ಲೆಯ ಹಿರೇಕೊಡಿಗೆ. ಹೇಮಾವತಿ ಇವರ ಹೆಂಡತಿ. ಇವರ ಕಾವ್ಯನಾಮ ಕುವೆಂಪು. ಕವನ ಸಂಕಲನಗಳು ಚಂದ್ರಮಂಚಕ್ಕೆ ಬಾಚಕೋರಿ, ನವಿಲು, ಪಕ್ಷಿಕಾಶಿ, ಬೆರಳ್ಗೆ ಕೊರಳ್, ಶೂದ್ರ ತಪಸ್ವಿ, ಜಲಗಾರ ಇವು ನಾಟಕಗಳು. ರಸೋವೈಸಹ, ವಿಭೂತಿ ಪೂಜೆ, ದ್ರೌಪದಿಯ ಸಿರಿಮುಡಿ, ವಿಮರ್ಶೆಗಳು, ನನ್ನ ದೇವರು ಮತ್ತು ಇತರ ಕಥೆಗಳು. ಸಣ್ಣ ಕತೆ ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ಕಾದಂಬರಿ ಶ್ರೀರಾಮಾಯಣ ದರ್ಶನ, ಮಹಾಕಾವ್ಯ ಇವೇ ಮೊದಲಾದ 80 ಕೃತಿಗಳನ್ನು ಕುವೆಂಪು ಅವರು ರಚಿಸಿದ್ದಾರೆ. ಕುವೆಂಪುರವರು ಪದ್ಮಭೂಷಣ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಷ್ಟ್ರಕವಿ ಜ್ಞಾನಪೀಠ ಪ್ರಶಸ್ತಿ, ಪಂಪ ಹಾಗೂ ಕರ್ನಾಟಕ ರತ್ನ ಪ್ರಶಸ್ತಿಗಳಿಂದ ಪುರಸ್ಕೃತರಾಗಿದ್ದಾರೆ. 1968 ಇವರ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಇವರು ದಿನಾಂಕ 10/10/1994 ನಿಧನರಾದರು. ಕುವೆಂಪುರವರ ಕುರಿತು ಪರಿಚಯ ಕಾರ್ಯಕ್ರಮ ನೆರವೇರಿಸಿದ ಸನ್ಮಿ ಇವರಿಗೆ ಧನ್ಯವಾದಗಳು. ವಿದಿಶಾ ಇವರಿಂದ ಭಕ್ತಿ ಗೀತೆ ಬಂದನೇನೆ ರಂಗ.

ಸುಂದರವಾದ ಜನಪದ ಗೀತೆಯನ್ನು ಕೇಳಿದ್ರಲ್ವಾ? ಈ ಹಾಡನ್ನು ಹಾಡಿದ ಜಾಹ್ನವಿ ಇವರಿಗೆ ಧನ್ಯವಾದಗಳು. ಕನ್ನಡ ಗೀತೆ ಸಮೀಕ್ಷಾ ಇವರಿಂದ.

0: ಸುಮಧುರವಾಗಿ ಕನ್ನಡ ಗೀತೆಯನ್ನು ಹಾಡಿದ ಸಮೀಕ್ಷಾ ಇವರಿಗೆ ಧನ್ಯವಾದಗಳು. ಗಾದೆ ಮಾತು ತನುಶ್ರೀ ಇವರಿಂದ.
1: ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಉತ್ತ ಹೊಲ ಬಿತ್ತಿಸಿಕೊಂಡಿತು, ಸತ್ತ ಹೆಣ ಸುಡಿಸಿಕೊಂಡಿತು. ಊರ ಬಾಗಿಲು ಮುಚ್ಚಬಹುದು, ನಿಂದಕರ ಬಾಯಿ ಮುಚ್ಚಲು ಸಾಧ್ಯವಿಲ್ಲ. ಊಟಕ್ಕೆ ಮೊದಲು ಉಪ್ಪಿನಕಾಯಿ, ಮಾತಿಗೆ ಮೊದಲು ಗಾದೆ. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದರು, ಎರಡು ಕೈ ಸೇರಿದರೆ ಚಪ್ಪಾಳೆ. ಎಲ್ಲರೂ ಪಲ್ಲಕ್ಕಿಯಲ್ಲಿ ಕುಳಿತರೆ ಹೊರುವವರು ಯಾರು? ಎಲ್ಲರ ಮನೆಯ ದೋಸೆಗೂ ತೂತು, ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ. ಐದು ಬೆರಳು ಒಂದೇ ಸಮನಾಗಿಲ್ಲ, ಒಲಿದರೆ ನಾರಿ ಮುನಿದರೆ ಮಾರಿ.
0: ಗಾದೆ ಮಾತುಗಳನ್ನು ಪ್ರಸ್ತುತಪಡಿಸಿದ ತನುಶ್ರೀ ಇವರಿಗೆ ಧನ್ಯವಾದಗಳು. ಕತೆ ಸನಿಧಿಯಸ್ ಇವರಿಂದ.
2: ಎಲ್ಲರಿಗೂ ನಮಸ್ಕಾರ. ನಾನು ಹೇಳುತ್ತಿರುವ ಕತೆ ಹೆಸರು ಅರಸನನ್ನು ಮೆಚ್ಚಿದ ರೈತ. ರೈತನೊಬ್ಬನ ತೋಟದಲ್ಲಿದ್ದ ಸೇಬು ಮರದಲ್ಲಿ ಒಂದೇ ಒಂದು ಹಣ್ಣು ಬೆಳೆಯಿತು. ಆತ ಅದನ್ನು ಕೊಯ್ದು ತನಗೆ ಅತ್ಯಂತ ಪ್ರೀತಿಪಾತ್ರರಾದ ಯಾರಿಗಾದರೂ ಉಡುಗೊರೆಯಾಗಿ ಕೊಡಬೇಕು ಎಂದು ಪ್ರಜೆಗಳ ಕ್ಷೇಮಕ್ಕಾಗಿ ಹಗಲೆಳ್ಳೂ ಚಿಂತಿಸುವ ಅರಸನಿಗೆ ಉಡುಗೊರೆಯಾಗಿ ಕೊಡಬೇಕು ಎಂದು ಯೋಚಿಸಿ ಅರಸನ ಸಭೆಗೆ ಹೋದ. ಅಲ್ಲಿ ಆತ ಸೇಬನ್ನು ಅರಸನ ಮುಂದಿರಿಸಿ, ದೊರೆಯೇ, ಇದು ಬಹು ವಿಶೇಷವಾಗಿದೆ. ದೇವತೆಗಳ ಕೃಪೆಯಿಂದ ಈ ಏಕೈಕ ಹಣ್ಣು ನನ್ನ ತೋಟದಲ್ಲಿ ಬೆಳೆದಿದೆ ಎಂದು ನಾನು ಭಾವಿಸಿದ್ದೇನೆ. ಈ ಅಮೂಲ್ಯವಾದ ಹಣ್ಣನ್ನು ನನಗೆ ಅತ್ಯಂತ ಪ್ರೀತಿಪಾತ್ರರಾದ ಯಾರಿಗಾದರೂ ಉಡುಗೊರೆಯಾಗಿ ಕೊಡಬೇಕು ಎಂದು ಯೋಚಿಸಿ ತಮಗೆ ತಂದಿದ್ದೇನೆ, ಸ್ವೀಕರಿಸಿ ಎಂದು ನಿವೇದಿಸಿದ. ಆಗ ಅರಸ ಸೇಬನ್ನು ಕೈಯಲ್ಲಿಟ್ಟು ನೋಡಿದಾಗ ಅದರಲ್ಲಿ ಏನೂ ವಿಶೇಷತೆ ಅವನಿಗನಿಸಲಿಲ್ಲ. ಆದರೆ ಮುಗ್ಧರೇತನ ಪ್ರೀತಿಯನ್ನು ಶಂಕಿಸಬಾರದೆಂದು ಸಂತೋಷ ವ್ಯಕ್ತಪಡಿಸಿ, ನಿಜವಾಗಿಯೂ ಅತ್ಯ ಅಮೂಲ್ಯ ಕೊಡುಗೆಯನ್ನೇ ತಂದಿರುವೆ, ಇದಕ್ಕಾಗಿ ನನಗೆ ಏನು ಪ್ರತಿಫಲ ಬೇಕು ಎಂದು ಕೇಳಿದರು. ಅದನ್ನು ನಾನು ಕೂಡ ವ್ಯವಸ್ಥೆ ಮಾಡುತ್ತೇನೆ ಎಂದು ಹೇಳಿದ. ಅದಕ್ಕೆ ಬಡ ರೈತ, ಪ್ರತಿಫಲಕ್ಕೆ ಕೈಯೊಡ್ಡದೆ ಎಲ್ಲಾದರೂ ಉಂಟೆ? ಈ ಪ್ರೀತಿಯ ಕೊಡುಗೆಗೆ ಪ್ರತಿಫಲ ಉಚಿತವಲ್ಲ ಎಂದು ನಿರಾಕರಿಸಿದ. ಬಡ ರೈತನನ್ನು ಬರೀ ಕೈಯಲ್ಲಿ ಕಳುಹಿಸಲು ಅರಸನ ಮನ ಒಪ್ಪದೆ ಮಂತ್ರಿಗಳ ಸಮಾಲೋಚಿಸಿದಾಗ ಮಂತ್ರಿಯು, ಆತ ಕಾಲಿಗೆ ಒಳ್ಳೆಯ ಪಾದರಕ್ಷೆ ಕೂಡ ಇಲ್ಲ. ಆತ ಇಲ್ಲಿಯವರೆಗೆ ಕಷ್ಟಪಟ್ಟು ನಡೆದುಕೊಂಡು ಬಂದಿದ್ದಾನೆ. ಆತನಿಗೆ ನಾವು ಯೋಗ್ಯವಾದ ಒಳ್ಳೆಯ ಕುದುರೆ ಮತ್ತು ಚಿನ್ನದ ಮೂಟೆಯನ್ನು ಏರಿಸಿದರೆ ಆತ ಸುಖದಿಂದ ಬಾಳಲು ನೆರವಾಗುತ್ತದೆ ಎಂದು ಹೇಳಿದ. ಹೀಗೆ ಅರಸ ಉಡುಗೊರಾಗಿ ನೀಡಿದ ಆ ಕುದುರೆ ಮೇಲೇರಿಕೊಂಡು ಬಡ ರೈತನು ಮನೆಗೆ ದಾರಿ ಹಿಡಿದ. ಬಡ ರೈತನ ಮನೆಯ ಪಕ್ಕದಲ್ಲಿದ್ದ ಶ್ರೀಮಂತ ರೈತನು ಯಾರಿಗೂ ಕೂಡ ಕೊಳೆತ ಹಣ್ಣು ಕೂಡ ಉಚಿತವಾಗಿ ಕೊಡುವನಲ್ಲ. ಬಡ ರೈತ ಒಳ್ಳೆಯ ಕುದುರೆ ನೇರಿಕೊಂಡು ಬರುತ್ತಿರುವುದನ್ನು ಕಂಡು ಶ್ರೀಮಂತ ರೈತ ಬೆರವಾಗಿ ಅವನನ್ನು ತಡೆದು ನಿಲ್ಲಿಸಿ, ನಿನ್ನೆ ತನಕ ನಿನ್ನ ಬಳಿ ಉಳಲು, ಮುದಿಯತ್ತನ್ನು ಕೊಳ್ಳಲು ನಿನ್ನ ಬಳಿ ಶಕ್ತಿಯೇ ಇರಲಿಲ್ಲ. ಆದರೆ ಇವತ್ತು ಲಕ್ಷಾಲಕ್ಷ ಬೆಲೆ ಬಾಳುವ ಈ ಕುದುರೆ ಮೇಲೇರಿಕೊಂಡು ಬರುತ್ತಾ ಇದ್ದೀಯಲ್ಲ, ಏನು ಸಮಾಚಾರ ಎಂದು ಕೇಳಿದ. ಅದಕ್ಕೆ ಬಡ ರೈತ, ನಿನ್ನೆ ನನ್ನ ತೋಟದಲ್ಲಿ ದೊಡ್ಡ ಸೇಬು ಹಣ್ಣು ಆಗಿತ್ತಲ್ಲ, ಅದು ನನಗೆ ಅಪರೂಪವಾಗುವುದು ಎಂದು ಗೊತ್ತಾಗಿ ಅದನ್ನು ನಾನು ಅರಸನಿಗೆ ಉಡುಗೊರೆಗೆ ಕೊಟ್ಟೆ. ಅವರು ನನಗೆ ಈ ಕುದುರೆ ಮತ್ತು ಚಿನ್ನದ ಮೂಟೆಯನ್ನು ಇರಿಸಿ ಕೊಟ್ಟರು ಎಂದು ಹೇಳಿದ. ಅದಕ್ಕೆ ಶ್ರೀಮಂತ ರೈತ ಮನಸ್ಸಿನಲ್ಲೇ ಸಂತೋಷ ಪಟ್ಟು, ಅರಸರು ಒಂದು ಹಣ್ಣಿಗೆ ಒಂದು ಕುದುರೆ ಮತ್ತು ಒಂದು ಚಿನ್ನದ ಮೂಟೆ ಸಿಗುವುದಾದರೆ ನನ್ನ ಮನೆಯಲ್ಲಿ ಅದರಿಂದಲೇ ತುಂಬಿರಬಹುದು ಎಂದು ಮನಸ್ಸಿನಲ್ಲಿ ಲೆಕ್ಕ ಹಾಕಿದ. ಅವನು ಚಂದ ಚಂದದ ಸೇಬು ಹಣ್ಣುಗಳನ್ನು ಕೊಯಿಸಿ ಗಾಡಿ ತುಂಬ ಏರಿಕೊಂಡು ಅರಸನ ಸನ್ನಿಧಿಗೆ ಹೋದ. ಅಲ್ಲಿ ಆತ, ನಾನು ಬಡ ರೈತ, ನನ್ನ ತೋಟದಲ್ಲಿ ಒಂದಕ್ಕಿಂತ ಒಂದು ಹೆಚ್ಚು ಆಕರ್ಷವಾಗಿರುವ ಸೇಬು ಹಣ್ಣುಗಳು ರಾಶಿ ರಾಶಿಗಳಿವೆ. ಅದು ನನಗೆ ಯೋಗ್ಯವಾದರ ಬಳಿ ಸೇರಬೇಕೆಂಬ ಆಶಯದಿಂದ ಎಲ್ಲವನ್ನು ಕೊಯಿಸಿ ತಮಗೆ ತಂದಿದ್ದೇನೆ, ಸ್ವೀಕರಿಸಿ ಎಂದು ಹೇಳಿದ. ಅದಕ್ಕೆ ಅರಸ, ತುಂಬಾ ಸಂತೋಷವಾಯಿತು, ಇದಕ್ಕಾಗಿ ನಿನಗೆ ಏನು ಪ್ರತಿಫಲ ಬೇಕು ಕೇಳು ಎಂದು ಬಯಸಿದರು. ಅದನ್ನು ನಾನು ಕೊಡುವ ವ್ಯವಸ್ಥೆ ಮಾಡುತ್ತೇನೆ ಎಂದು ಹೇಳಿದ. ಅದಕ್ಕೆ ಶ್ರೀಮಂತ ರೈತ ಮನಸ್ಸಿನಲ್ಲೇ ಸಂತೋಷ ಪಟ್ಟು, ಅರಸನು ನನಗೆ ಏನು ಕೊಟ್ಟರು ಅದನ್ನು ನಾನು ಸಂತೋಷದಿಂದ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದ. ಅದಕ್ಕೆ ರಾಜ, ಗಾಡಿ ತುಂಬ ತಂದಿರುವವನು ಬಡವನಲ್ಲ ಅನಿಸಿತು. ಅವನ ಕೈ ಬೆರಳಲ್ಲಿದ್ದ ಉಂಗುರದ ಗುರುತುಗಳನ್ನು ಕಂಡು ಆತ ದುಡಿಯವನು ಅಲ್ಲ ಅನಿಸಿತು. ಬಡ ರೈತ ತಂದುಕೊಟ್ಟಿದ್ದ ಆ ಸೇಬು ಹಣ್ಣನ್ನು ಒಳಗಿನಿಂದ ತರಿಸಿ ಶ್ರೀಮಂತ ರೈತನ ಕೈಯಲ್ಲಿಟ್ಟು, ಇದು ಪ್ರೀತಿಯ ಹಣ್ಣು, ಬಡ ರೈತ ಶ್ರಮಿಸಿದ ಫಲ, ಇದರ ಬೆಲೆ ಕಟ್ಟಲಾಗದು ಎಂದು ಹೇಳಿದ. ಅದಕ್ಕೆ ಶ್ರೀಮಂತ ರೈತ ಬೆಚ್ಚೆ ಮುಖ ಹಾಕಿಕೊಂಡು ಮನೆಗೆ ಮರಳಿದ. ಈ ಕಥೆಯಿಂದ ನಾವು ತಿಳಿಯಬೇಕಾದ ವಿಷಯವೇನೆಂದರೆ, ಇನ್ನೊಬ್ಬನಿಗೆ ಸಿಕ್ಕಿದ ಫಲ ನಮಗೆ ಸಿಗಬೇಕು ಎಂಬುದು ದೊಡ್ಡ ತಪ್ಪು. ಅವರವರ ಶ್ರಮಕ್ಕೆ ಅವರವರಿಗೆ ತಕ್ಕ ಫಲ ಸಿಗಬೇಕು ಎಂಬುದು ಈ ಕಥೆಯ ರೀತಿಯಾಗಿದೆ. ಕೈಕೆಸರಾದರೆ ಬಾಯಿ ಮೊಸರು ಎಂಬಂತೆ ಕಷ್ಟಪಟ್ಟು ದುಡಿದ ಬಡ ರೈತನಿಗೆ ತಕ್ಕ ಫಲ ಸಿಕ್ಕಿತು. ಶ್ರೀಮಂತ ರೈತನಿಗೆ ಅತ್ಯಾಸೆ ಗತಿಗೇಡು ಎಂಬ ನೀತಿ ಸೂಕ್ತವಾಯಿತು. ಇದರಿಂದ ನಾವು ನಮ್ಮ ಜೀವನದಲ್ಲಿ ಅತ್ಯಾಸೆ ಪಡೆದೇ ಕಷ್ಟಪಟ್ಟು ದುಡಿಯಬೇಕು ಎಂದು ಹೇಳುತ್ತಾ ನನ್ನ ಈ ಕಥೆಯನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.
0: ಉತ್ತಮ ನೀತಿ ಕಥೆಯನ್ನು ಕೇಳಿದ್ರಲ್ವಾ? ಸುಂದರವಾಗಿ ಕಥೆಯನ್ನು ಹೇಳಿದ ಸನಿಧಿಯಸ್ ಇವರಿಗೆ ಧನ್ಯವಾದಗಳು. ಸನ್ಮಿತಾ ಇವರಿಂದ ಜನಪದ ಗೀತೆ ಸೋಜುಗಾದ ಸೋಜು ಮಲ್ಲಿಗೆ.

0: ಸೋಜುಗಾದ ಸೂಜು ಮಲ್ಲಿಗೆ ಶಿವನ ಕುರಿತಾದ ಗೀತೆಯನ್ನು ಪ್ರಸ್ತುತಪಡಿಸಿದ ಸನ್ಮಿತಾ ಇವರಿಗೆ ಧನ್ಯವಾದಗಳು. ಇದೀಗ ಏಕಪಾತ್ರ ಅಭಿನಯ ಅನ್ಮಿತಾ ಇವರಿಂದ.
1: ಇಲ್ಲಿ ನಿಂತಾರೆ ಹಿರಣ್ಯಕಶ್ಯಪು, ಇಲ್ಲಿ ನಿಂತಾರೆ ಪ್ರಹ್ಲಾದ, ಇಲ್ಲಿ ನಿಂತಾರೆ ನರಸಿಂಹ, ಇಲ್ಲಿ ನಿಂತಾರೆ ಕಯಾದು. ಪ್ರಹ್ಲಾದ ಪ್ರಹ್ಲಾದ, ಏನು ತಂದೆ? ನಾನು ಹೇಳಿದ್ದನ್ನು ಹೇಳಬೇಕು, ಹೇಳು. ಹರಯೇ ನಮಃ, ಹರಿಯೇ ನಮಃ. ಏ ಆ ಹರಿ ನಮ್ಮ ಕಡು ವೈರಿ, ಅವನನ್ನು ನೆನೆಯಬಾರದು. ತಂದೆ, ಇಡೀ ಜಗತ್ತನ್ನು ರಕ್ಷಿಸುವ ದೇವರು ಹರಿ, ಅವನನ್ನು ನೆನೆದರೆ ನಮಗೆ ಶ್ರೇಯಸ್ಸು ದೊರೆಯುತ್ತದೆ. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಕಯಾದು ಕಯಾದು. ಏನು ಸ್ವಾಮಿ? ನಿನ್ನ ಮಗನಿಗೆ ಹರಿಯನ್ನು ನೆನೆಯಬಾರದು ಎಂದು ಹೇಳು. ಮಗು ಪ್ರಹ್ಲಾದ, ನೀನು ಹರಿಯನ್ನು ನೆನೆಯಬೇಡ. ಯಾಕಮ್ಮ? ನೀನು ನಿನ್ನ ತಂದೆಯವರ ಮಾತಿನಂತೆ ನಡೆದುಕೊಳ್ಳಬೇಕು. ಮತ್ತೆ ಯಾರನ್ನು ನೆನೆಯಬೇಕು? ನಿನ್ನ ತಂದೆಯವರನ್ನು ನೆನೆಯಬೇಕು. ಅಮ್ಮ, ಇಡೀ ಜಗತ್ತಿನಲ್ಲಿ ಹರಿಗಿಂತ ದೊಡ್ಡ ದೇವರು ಯಾರೂ ಇಲ್ಲ. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಏ ನಿಲ್ಲಿಸು, ಯಾರಲ್ಲಿ? ಇವನನ್ನು ಎಳೆದುಕೊಂಡು ಹೋಗಿ ಬೆಟ್ಟದಿಂದ ತಳ್ಳಿಸಿ. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಏನಿದು ಆಶ್ಚರ್ಯ? ಹರಿಯನ್ನು ನೆನೆಯಬಾರದೆಂದು ಪ್ರಹ್ಲಾದನನ್ನು ಶಿಕ್ಷಿಸಿದರೆ ತನ್ನ ಉಪಾಯಗಳಿಂದ ಪಾರಾಗುತ್ತಾನೆ. ಬೆಟ್ಟದಿಂದ ತಳ್ಳಿಸಿದೆ, ವಿಷ ಜಂತುಗಳಿಂದ ಕೊಚ್ಚಿಸಿದೆ, ಆನೆಗಳಿಂದ ತುಳಿಸಿದೆ. ಏನೇ ಮಾಡಿದರೂ ಇವನಿಗೊಂದು ಚಿಕ್ಕ ಚಿಕ್ಕ ಅಪಾಯವಾಗಲಿಲ್ಲ. ಇದು ಹೇಗೆ ಸಾಧ್ಯ? ಕಯದು ಕಯದು. ಏನು ಸ್ವಾಮಿ? ನಿನ್ನ ಮಗನಿಗೆ ಈ ವಿಷವನ್ನು ಕೊಡು. ಶಿವ ಶಿವ, ಏನು ಹೇಳುತ್ತಿದ್ದೀರಿ? ಹೆತ್ತ ತಾಯಿ ತನ್ನ ಮಗನಿಗೆ ವಿಷವನ್ನು ಕೊಡುವಳೆ? ನನ್ನಿಂದ ಆಗದು ಸ್ವಾಮಿ, ನನ್ನಿಂದ ಆಗದು. ಹಾಗಾದರೆ ಪತಿಯ ಮಾತನ್ನು ಮೀರಿದವಳೆಂದು ನಿನಗೆ ಲೋಕಾಪರಾಧ ಬರುತ್ತದೆ. ಅಯ್ಯೋ, ಇಂಥ ಕಷ್ಟ ಯಾವ ತಾಯಿಗೂ ಬರಬಾರದು, ಯಾವ ತಾಯಿಗೂ ಬರಬಾರದು. ಏನಮ್ಮ ಯಾಕೆ ಅಳುತ್ತಿರುವೆ? ನಿನ್ನ ತಂದೆಯವರು ನಿನಗೆ ಈ ವಿಷವನ್ನು ಕೊಡಲು ಹೇಳಿದ್ದಾರೆ. ಏನು, ಹೆತ್ತ ತಾಯಿ ತನ್ನ ಮಗನಿಗೆ ವಿಷವನ್ನು ಕೊಡುವಳೆ? ಕೊಡು. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಅಯ್ಯೋ, ಕುಡಿದೇ ಬಿಟ್ಟೆಯ ವಿಧಿಯೇ. ಕಂದ, ನಿನಗೇನು ಆಗಿಲ್ಲವೇ? ಇಲ್ಲಮ್ಮ, ನೀನು ಕೊಟ್ಟ ವಿಷ ಅಮೃತದಂತಿತ್ತು. ಕಂದ ಪ್ರಹ್ಲಾದ ಪ್ರಹ್ಲಾದ. ಏನು ತಂದೆ? ನಾನು ಹೇಳಿದ್ದನ್ನು ಹೇಳಬೇಕು, ಹೇಳು. ಹರಯೇ ನಮಃ, ಹರಿಯೇ ನಮಃ. ಏ ಹರಿ ಹರಿ ಹರಿ ಹರಿ, ಎಲ್ಲಿರುವನು ನಿನ್ನ ಹರಿ? ಎಲ್ಲಾ ಕಡೆ ಇದ್ದಾನೆ. ಇಲ್ಲಿರುವನೇ ಇದ್ದಾನೆ, ಇಲ್ಲಿರುವನೇ ಇದ್ದಾನೆ, ಈ ಕಂಬದಲ್ಲಿರುವನೇ ಇದ್ದಾನೆ, ನನ್ನಲ್ಲಿರುವನೇ ಇದ್ದಾನೆ, ನಿನ್ನಲ್ಲಿರುವನೇ ಇದ್ದಾನೆ. ನಿನ್ನಲ್ಲಿದ್ದರೂ ಇರಬಹುದು, ನಿನ್ನಲ್ಲಿದ್ದರೂ ಇರಬಹುದು. ಹಾಗಾದರೆ ಪರೀಕ್ಷಿಸಿ ಬಿಡೋಣ, ಈ ಕಂಬವನ್ನು ಒಡೆದು ಹಾಕುತ್ತೇನೆ. ಏನಪ್ಪ ಹಿರಣ್ಯಕಶ್ಯಪು, ಮನುಷ್ಯರಿಂದಾಗಲಿ ದೇವತೆಗಳಿಂದಾಗಲಿ ವಿಷ ಜಂತುಗಳಿಂದಾಗಲಿ ಪ್ರಾಣಿಗಳಿಂದಾಗಲಿ ಹಗಲಿರುಳು ಮರಣ ಬಾರದಂತೆ ವರ ಪಡೆದುಕೊಂಡಿದ್ದೀಯ. ನಿನ್ನ ಮರಣಕ್ಕಾಗಿ ಮನುಷ್ಯನೂ ಅಲ್ಲದ ಪ್ರಾಣಿಯೂ ಅಲ್ಲದ ನರಸಿಂಹ ಅವತಾರದಲ್ಲಿ ಬಂದು ನಿನ್ನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ನಿನ್ನ ಎದೆಯನ್ನು ಸೀಳಿ ನಿನ್ನ ಕರುಳನ್ನು ಬಗೆದು ನಿನ್ನ ರಕ್ತವನ್ನು ಕುಡಿದಿದ್ದೇನೆ. ಶ್ರೀಹರಿ ಶ್ರೀಹರಿ ಶ್ರೀಹರಿ. ನನ್ನ ಜನ್ಮ ಪಾವನವಾಯಿತು. ನೀನು ನನ್ನ ಆಪ್ತ ಭಕ್ತ. ಸೂರ್ಯಚಂದ್ರ ಇರುವ ತನಕ ನಿನ್ನ ಕೀರ್ತಿ ಅಜರಾಮರವಾಗಲಿ. ಧನ್ಯವಾದಗಳು.
0: ಏಕಪಾತ್ರ ಅಭಿನಯ ನೆರವೇರಿಸಿದ ಅನ್ವಿತಾ ಇವರಿಗೆ ಧನ್ಯವಾದಗಳು. ಇದುವರೆಗೂ ಚಿನ್ನರ ಚಿಲಿಪಿಲಿ ರೇಡಿಯೋ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಕ್ಲಾಡ್ ಇಲ್ಲಿನ ವಿದ್ಯಾರ್ಥಿಗಳಿಂದ ವೈವಿಧ್ಯಮಯ ಕಾರ್ಯಕ್ರಮವನ್ನು ಕೇಳಿದ್ದೀರಲ್ವಾ? ಭಾಗವಹಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.
2: ಇಂದಿನ ನಮ್ಮ ಚಿನ್ನರ ಚಿಲಿಪಿಲಿಯಲ್ಲಿ ಭಾಗವಹಿಸಿದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಕ್ಲಾಡ್ ಇಲ್ಲಿನ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮ ಕೇಂದ್ರಿಯಲ್ದ. ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಶಾಲಾ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಗೀತಾ, ಸಹ ಶಿಕ್ಷಕರಾದ ಜ್ಯೋತಿ, ಶ್ಯಾಮಲಾ, ಚಂದ್ರಿಕಾ, ಅಭಿಲಾಷ್, ಶಿವರಾಜ್, ಅತಿಥಿ ಶಿಕ್ಷಕರಾದ ವಿನೋದ್, ಗೌರವ ಶಿಕ್ಷಕರಾದ ಶ್ವೇತಾ, ವಿಜೇತ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳ ಪರವಾಗಿ ಶಾಲೆಗೆ ಸ್ಮರಣಿಕೆ ನೀಡಿ ಗೌರವಿಸಿದ ಬ್ರಹ್ಮಶ್ರೀ ಆಟೋ ವರ್ಕರ್ಸ್ನ ಮಾಲೀಕರಾದ ಕಿಶೋರಾಚಾರ್ಯ, ತಲ್ಲೂರು ಕೋಟಿಬಾಗಿಲು ನೆರವು ನೀಡಿದ ಚಂದ್ರಮಗವೇರ ಕಟ್ಬೆಲ್ತೂರು. ಇವರೆಲ್ಲರಿಗೂ ನಮ್ಮ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ಸಂಯೋಜಕಿ ಜ್ಯೋತಿ ಸಾಲಿಗ್ರಾಮ ಇವರ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ನಾನು ನಿಮ್ಮ ಸಿಕ್ತೆ ಇನ್ನೊಂದು ಶಾಲೆಯ ಮುದ್ದು ಮಕ್ಕಳೊಂದಿಗೆ. ಅಲ್ಲಿವರೆಗೆ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನೆ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕಂದ ಬರಂದಾಡಿ.
3: ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬ್ರಹ್ಮಾವರದಲ್ಲಿ ಉತ್ತಮ ಗುಣಮಟ್ಟದ ಪ್ರಮಾಣೀಕೃತ MO4 ಭತ್ತದ ಬೀಜ ಮಾರಾಟಕ್ಕೆ ಲಭ್ಯವಿದೆ. 25 KG 1200 ರೂಪಾಯಿಗಳು. ರೈತರು ಇದರ ಉಪಯೋಗ ಪಡೆದುಕೊಳ್ಳಬಹುದಾಗಿದೆ. ವಿಶೇಷ ಸೂಚನೆ, ಇಲ್ಲಿ ಯಾವುದೇ RTC ಮತ್ತು ಆಧಾರ್ ಕಾರ್ಡ್ ಅವಶ್ಯಕತೆ ಇರುವುದಿಲ್ಲ. ಸಂಪರ್ಕಿಸಿ 9964174744 ಅಥವಾ 9686896274.

0: ಕಲಿನಿ ಕೋಟಿ ಭಾಷೆ, ಮಾತಾಡಿ ಒಂದ್ ಸಾವಿರ ಭಾಷೆ. ಅರೆ ಎದಿಗುಡೆಗೆ ಬೆಚ್ಚಗಿರ್ಲಿ ನಮ್ಮ ಅಬ್ಬಿ ಭಾಷೆ.
1: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬ್ರಹ್ಮಾವರದಲ್ಲಿ ಉತ್ತಮ ಗುಣಮಟ್ಟದ ಪ್ರಮಾಣೀಕೃತ MO4 ಭತ್ತದ ಬೀಜ ಮಾರಾಟಕ್ಕೆ ಲಭ್ಯವಿದೆ. 25 kg 1200 ರೂಪಾಯಿಗಳು. ರೈತರು ಇದರ ಉಪಯೋಗ ಪಡೆದುಕೊಳ್ಳಬಹುದಾಗಿದೆ. ವಿಶೇಷ ಸೂಚನೆ, ಇಲ್ಲಿ ಯಾವುದೇ RTC ಮತ್ತು ಆಧಾರ್ ಕಾರ್ಡ್ ಅವಶ್ಯಕತೆ ಇರುವುದಿಲ್ಲ. ಸಂಪರ್ಕಿಸಿ 9964174744 ಅಥವಾ 9686896274.
3: ಹೇ ಐಶಾ, ನಿನ್ನ ನಕ್ಕು ಒಂದ್ ಕಾಲೇಜ್ ಅಡ್ಮಿಷನ್ ತಕೊಂಡ.
4: ಯಾವ ಕಾಲೇಜ್?
3: ಇನ್ಯಾವ್ದು ಬಂಡರ್ ಕಸ್ ಕಾಲೇಜ್.
4: ನೀ ದೊಡ್ಡಾದ್ಮೇಲೆ ಯಾವ ಕಾಲೇಜಿಗೆ ಸೇರ್ಕೊಂಬೋದು?
3: ಇನ್ಯಾವ್ದು ಬಂಡರ್ ಕಸ್ ಕಾಲೇಜಿಗೆ ಸೇರುದು?
4: ನೀನ್ ಈಗಲೇ ಡಿಸೈಡ್ ಮಾಡ್ಬಿಟ್ಟಿಯಾ?
3: ಹೌದು, ಇಟ್ಸ್ ಮೈ ಡ್ರೀಮ್ ಕಾಲೇಜ್.
2: ಅಡ್ಮಿಷನ್ಸ್ ಓಪನ್ ಫಾರ್ BA, BSc, BCA, BCOM ಮತ್ತು BBA. ವಿಸಿಟ್ ಭಂಡಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ. ಈ ಹಾಡು ಪುರಂದರದಾಸರ ರಚನೆಯಲ್ಲಿ, ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ MBijuru.

ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಭಾಗ್ಯಲಕ್ಷ್ಮಿ ವೈದ್ಯ ಅಂತೇಳಿ ನಾ ಇವತ್ತು ರೇಡಿಯೋ ಕುಂದಾಪುರದಲ್ಲಿ ನಿಮ್ ಜೊತೆಗೆ ಒಂದು ಗಳಿಗೆ ಟೈಮ್ ಸ್ಪೆಂಡ್ ಮಾಡುವ ಅಂತೇಳಿ ಬಂದಿದ್ದೆ. ನಮ್ಗೆ ಪುರುಸೋತಾಗದಾಗಲಿಕ್ಕೆಲ್ಲ ಏನಾದರೂ ಒಂದು ಬರೆಯುವ ಅಭ್ಯಾಸ, ಅದನ್ನೇ ಇವತ್ತು ನಿಮ್ ಜೊತೆ ಹಂಚ್ಕೊಂಬ ಅಂಥೇಳಿ ನಾನು ಬಂದಿದ್ದೆ. ನನ್ನ ಬರವಣಿಗೆಯಲ್ಲಿ ಹೆಣ್ಣಿನ ಬಗ್ಗೆನೇ ಜಾಸ್ತಿ ಇರುತ್ತೆ. ಯಾಕಂತ ಹೇಳಿದ್ರೆ ನಾನು ಹೆಣ್ಣಲ್ದ, ನಾನು ಕಂಡದ್ದು, ಕೇಂಡದ್ದು, ನಾನು ಅನುಭವಿಸಿದ್ದು, ಬೇರೆಯವರು ಅನುಭವಿಸಿದ್ದನ್ನ ನಾನು ಕಂಡದ್ದು, ಇದನ್ನೆಲ್ಲ ನೋಡಿ ನೋಡಿ ಏನೋ ಒಂದು ಬರ್ದಿರುವಂಥದ್ದು. ಹಂಗಾರೆ ಶುರು ಮಾಡುವಲ್ಲ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಎಲ್ಲಿ ಹೆಣ್ಣು ಪೂಜಿಸಲ್ಪಡುತ್ತಾಳೋ, ಗೌರವಿಸಲ್ಪಡುತ್ತಾಳೋ, ಅಲ್ಲಿ ದೇವತೆಗಳು ವಾಸಿಸ್ತಾರೆ ಅಂಥೇಳಿ. ಮಹಿಳೆ ಇಲ್ಲಿ, ಮಹಿ ಅಂತ ಹೇಳಿದರೆ ಭೂಮಿ, ಇಳೆ ಅಂತ ಹೇಳಿದ್ರು ಕೂಡ ಭೂಮಿ, ಭೂಮಿ ಪ್ಲಸ್ ಭೂಮಿ ಅಂತ ಹೇಳಿದ್ರೆ ಮಹಿಳೆ. ಅಂದರೆ ಎರಡು ಭೂಮಿ ತೂಕದ ಶಕ್ತಿ, ಸಹನೆ, ಸಾಮರ್ಥ್ಯ ಇವೆಲ್ಲವನ್ನ ಹೊಂದಿರುವವಳೆ ಮಹಿಳೆ ಅಂತೇಳಿ. ಈಗ ಹೆಣ್ಣಿನ ಮನಸ್ಸು ಮೀನಿನ ಹೆಜ್ಜೆ ಇದ್ದ ಹಾಗೆ ಅಂಥೇಳಿ. ಮೀನಿನ ಹೆಜ್ಜೆ ಯಾರಿಗೂ ಕಾಣಿಸುವುದಿಲ್ಲ, ಅದೇ ರೀತಿ ಹೆಣ್ಣಿನ ಮನಸ್ಸು ಕೂಡ ಯಾರಿಗೂ ಅದನ್ನ ರೀಡ್ ಮಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಈಗ ಹೆಣ್ಣಿನ ಮನಸ್ಸು ಹೆಂಗೆಲ್ಲ ಇರುತ್ತೆ ಅಂಥೇಳಿ ಕಾಂಬ. ಹೆಣ್ಣಿನ ಪುಟ್ಟ ಮನಸ್ಸು ಬಯಸೋದು ಒಂದೇ ಆಸೆ, ಅವಳು ಪ್ರೀತಿಸೋ ವ್ಯಕ್ತಿ ಅವಳ ಭಾವನೆಗಳಿಗೆ ಸ್ಪಂದಿಸುತ್ತಾ ಅವಳ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಾ ನಿನ್ನ ಜೊತೆಯಲ್ಲಿ ನಾನಿರುವೆ ಎಂದು ಧೈರ್ಯ ತುಂಬುವ ಮನಸ್ಸಿದ್ರೆ ಸಾಕು. ಇಲ್ಲಿ ನೋಡಿ, ಹೆಣ್ಣಿಗೆ ಏನು ಅಗತ್ಯವಾಗಿ ಏನು ಬೇಕಾಗ್ತದೆ ಅಂಥೇಳಿ, ಅವಳು ತನ್ನ ಭಾವನೆಗಳಿಗೆ ಸ್ಪಂದಿಸಬೇಕು, ಇನ್ನೊಂದು ತನ್ನ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು. ತನಗೇನೋ ಕಷ್ಟ ಆಗಲಿ, ನಾನಿದ್ದೆ ನಿನ್ನ ಜೊತೆಗೆ, ನಾನು ನಿಂಗೆ ಬೆಂಬಲವಾಗಿ ಇರ್ತೆ ಅಂತ ಹೇಳುವಂಥ ಒಂದು ಮನಸ್ಸು ಬೇಕು ಅಂಥೇಳಿ ಆ ಹೆಣ್ಣಾದವಳು ಬಯಸ್ತಾಳೆ. ಮತ್ತೆ ಅದೇ ಅವಳಿಗೆ ಕೋಟಿ ಕೊಟ್ಟರು ಸಿಗದೇ ಇರುವಷ್ಟು ಪ್ರೀತಿ ಸಾಕಾಗ್ತದೆ, ಇದಿಷ್ಟು ಇದ್ರೆ ಸಾಕಾಗ್ತದೆ ಅವಳಿಗೆ, ಮತ್ತೆ ಇನ್ನು ಸ್ಪೆಷಲ್ ಆಗಿ ಪ್ರೀತಿಯ ಅವಶ್ಯಕತೆನೆ ಇಲ್ಲ ಅಂತ ಹೇಳ್ಬೋದು, ಅದೇ ಪ್ರೀತಿ ಅಂತ ಹೇಳಿ. ಮತ್ತೆ ಈಗ ಪ್ರೀತಿ ಹ್ಯಾಂಗೆಲ್ಲ ಇರ್ಕ ಅಂತ ಹೇಳಿ, ಈಗ ಗೌರವವಿಲ್ಲದ ಪ್ರೀತಿ ಕಳೆದು ಹೋಗ್ತದೆ, ಮತ್ತು ಕಾಳಜಿ ಇಲ್ಲದ ಪ್ರೀತಿ ಬೇಸರ ತರಿಸ್ತದೆ, ಪ್ರಾಮಾಣಿಕತೆ ಇಲ್ಲದ ಪ್ರೀತಿ ಅಸಂತೋಷವನ್ನು ನೀಡುತ್ತದೆ, ನಂಬಿಕೆ ಇಲ್ಲದ ಪ್ರೀತಿ ಅಸ್ಥಿರ, ಅದು ಸ್ಥಿರವಾಗಿ ನಿಲ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ. ಇಲ್ಲಿ ನೋಡಿ, ಗೌರವವಿಲ್ಲದ ಪ್ರೀತಿ ಕಳೆದು ಹೋಗ್ತದೆ, ಅದು ನಮ್ಮೊಟ್ಟಿಗೆ ಜಾಸ್ತಿ ಸಮಯ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ. ಹೆಣ್ಣು ತನ್ನನ್ನು ಗೌರವಿಸಬೇಕು ಅಂತ ಹೇಳಿ ಬಯಸ್ತಾಳೆ. ಮತ್ತೆ ಕಾಳಜಿ ಮಾಡಬೇಕು, ಏನೇ ಕಷ್ಟ ಬರಲಿ ಸುಖ ಬರಲಿ ನಿನ್ನೊಟ್ಟಿಗೆ ನಾನಿದ್ದೆ ಅಂತ ಹೇಳಿ ಧೈರ್ಯ ಹೇಳುವವರು ಬೇಕು ಅಂತ ಹೇಳಿ, ಅದೇ ಇಲ್ಲಿ ಕಾಳಜಿ ಅಂತ ಕಾಣಿಸ್ತದೆ. ಅದಿಲ್ಲದೆ ಇದ್ರೆ ಅಲ್ಲಿರುವಂತಹ ಪ್ರೀತಿ ಬೇಸರವನ್ನ ತಂದುಕೊಡ್ತದೆ ಅಂತ ಹೇಳಿ. ಮುಂದೆ ಪ್ರಾಮಾಣಿಕತೆ ಇಲ್ಲದ ಪ್ರೀತಿ ಅಸಂತೋಷ, ಪ್ರಾಂಪ್ಟ್ ಆಗಿ ಇಲ್ಲದೆ ಇರುವಾಗ ಅದು ನಮಗೆ ಖುಷಿಯನ್ನ ಕೊಡುವುದಿಲ್ಲ ಅಂಥೇಳಿ. ಮತ್ತು ನಂಬಿಕೆ ಮುಖ್ಯ, ನಂಬಿಕೆ ಇಲ್ಲ ಅಂತಾದ್ರೆ ಆ ಪ್ರೀತಿ ಸ್ಥಿರವಾಗಿರ್ಲಿಕ್ಕೆ ತುಂಬಾ ದಿನಗಳ ಕಾಲ ಉಳಿಲಿಕ್ಕೆ ಅದು ಸಾಧ್ಯ ಇಲ್ಲ ಅಂತೇಳಿ, ಅದು ಅಸ್ಥಿರ ಅಂಥೇಳಿ. ಯಾವುದು ಸ್ಥಿರವಾಗಿ ಇರುವುದಿಲ್ಲವೋ ಅದೇ ಅಸ್ಥಿರ ಅಂತ. ಆಮೇಲೆ ಈಗ ಹೆಣ್ಣು ಮಕ್ಕಳು ಯಾಕೆ ಎಲ್ಲ ಹೆದರ್ತಾರೆ ಅಂಥೇಳಿ, ಒಂದು ಹಂತದ ನಂತರ ಈಗ ಮದುವೆ ಆಗಿ ಗಂಡನ ಮನೆಗೆ ಹೋದಾಗ ಒಂದು ಹೆಣ್ಣು ಮಕ್ಳು ಅವಾಗ ಅವ್ರಿಗೆ ನಿಜವಾಗಿ ಅವರಿಗೆ ಹೆದರಿಕೆ ಆಗುದು ಯಾವಾಗ ಅಂತ ಹೇಳಿದ್ರು, ಹೆಣ್ಣು ಮಕ್ಳು ಯಾವತ್ತೂ ಮನೆ ಕೆಲಸ ಮಾಡ್ಲಿಕ್ಕೆ ಹೆದರುವುದಿಲ್ಲ ಅಂತ. ಅವ್ರು ಯಾವುದಕ್ಕೆ ಹೆದರ್ತಾರೆ ಅಂತ ಹೇಳಿದ್ರೆ, ಈ ಗಂಡನ ಕೆಟ್ಟ ಬೈಗುಳಕ್ಕೆ ಅವಳು ಹೆದರ್ತಾಳೆ, ಗಂಡನ ಮನೆಯವರ ನಿಂದನೆಯ ನುಡಿಗಳಿಗೆ ಅವಳು ಹೆದರ್ತಾಳೆ. ಏನಾದ್ರೂ ಗಂಡನ ಮನೆಯವರು ಅವಳ ಬಗ್ಗೆ ಹೇಳಿದ್ರೆ ಅದರ ಬೇಡ

ಜೋಪಾನ ಮಾಡಿ, ನೀವು ನೋಡ್ಕೊಳ್ಳಿ, ಇನ್ನು ಜವಾಬ್ದಾರಿ ನಿಮ್ಮದು ಅನ್ನೋ ಲೆಕ್ಕದಲ್ಲಿ ಮದುವೆ ಮಾಡುವಾಗ ಎಲ್ಲ ಸಂಪ್ರದಾಯಗಳ ಪ್ರಕಾರ ಧಾರೆ ಎರೆದು ಕೊಟ್ಟಿರ್ತಾರೆ. ಆ ಕರುಳನ್ನ ಕಾಯುವಂತಹ ಜವಾಬ್ದಾರಿ ಗಂಡನ ಮನೆಯರದಾಗಿರ್ತದಲ್ವಾ, ಅದವರ ಕರ್ತವ್ಯ ಆಗಿರ್ತದಲ್ವಾ. ಈಗ ನಾನು ನಿಮ್ಮ ಹತ್ರ ಹೇಳುತ್ತಾ ಇಪ್ಪದು ಒಂದು ಉರಿಯ ಕತೆ. ಉರಿ ಎಲ್ಲದಕ್ಕೂ ಬೇಕಲ್ಲ ಮಾರ್ರೆ, ಉರಿ ಯಾವ್ದಕ್ಕೆ ಬೇಡ ಹೇಳಿ, ಹೊಟ್ಟೆಯೊಳಗೆ ತಿಂದ ಜೀರ್ಣ ಆಯ್ಕಾದ್ರೂ ಒಂದು ಉರಿ ಬೇಕು. ಆದ್ರೆ ಈಗ ನಾನು ಹೇಳ್ತಾ ಇಪ್ಪದು ಹೆಣ್ಣಿನ ಉರಿಯ ವ್ಯಥೆಯ ಕಥೆ. ಇಲ್ಲಿ ಒಂದು ಹೆಣ್ಣಿಗೆ ತನ್ನ ಜೀವನವನ್ನ ಸಂಪೂರ್ಣವಾಗಿ ಮುಗಿಸಿಕೊಂಡು ಅವಳನ್ನ ಸುಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕ್ವಿಂಟಾಲ್ ಗಟ್ಟಲೆ ಕಟ್ಟಿಗೆಯನ್ನೆಲ್ಲ ಇಟ್ಟು ಸುಡುವಂತಹ ಸಂದರ್ಭ. ಆದ್ರೆ ಆ ಹೆಣ್ಣಿನ ಆತ್ಮಕ್ಕೆ ಅಲ್ಲಿ ಯಾವುದೇ ಉರಿಯ ಅನುಭವವೇ ಆಗ್ತಾ ಇಲ್ಲ. ಅಂದ್ರೆ ಅವಳು ತನ್ನ ಬದುಕಿನಲ್ಲಿ ಇರುವಾಗ ಏನೆಲ್ಲ ನೋವುಗಳನ್ನ ಉರಿಗಳನ್ನೆಲ್ಲ ಕಂಡಿದ್ದಾಳೆ, ಆ ಉರಿಗಳಿಗೆ ಹೋಲಿಸಿದ್ರೆ ಈಗ ಕ್ವಿಂಟಾಲ್ ಗಟ್ಟಲೆ ಸೌದೆ ಹಾಕಿ ಉರಿತಾ ಇರುವಂತಹ ಉರಿ ಏನೂ ಅಲ್ಲ ಅವಳಿಗೆ. ಅದು ಉರಿಯನ್ನ ಆ ಒಂದು ಅನುಭವವನ್ನ ಕೊಡ್ತಾನೆ ಇಲ್ಲ ಅನ್ನುವಂತಹ ಒಂದು ಸನ್ನಿವೇಶ. ಅಯ್ಯೋ ಇದೇನಿದು, ಕ್ವಿಂಟಾಲ್ ಗಟ್ಟಲೆ ಕಟ್ಟಿಗೆಯ ರಾಶಿಯಲ್ಲಿ ದೇಹ ದಹಿಸುತ್ತಿದ್ದರೂ ಯಾವುದೇ ರೀತಿಯ ಉರಿ ಇಲ್ಲ. ನಾನಂದು ಅಮ್ಮನ ಮಡಿಲ ಹಸುಗೂಸು, ಅಮ್ಮಮ್ಮ ಉಪ್ಪು ಮೆಣಸು ಸಾಸಿವೆ ಒಟ್ಟು ಹಾಕಿ ಕಾಳಿದೃಷ್ಟಿ ಬೋಳಿದೃಷ್ಟಿ ಎಂದೆಲ್ಲ ಸುಳಿದು ಬೆಂಕಿಗೆ ಹಾಕುತ್ತಿರುವಾಗ ಸಾಸಿವೆಯ ಒಂದು ಸಣ್ಣ ಕಾಳು ನನ್ನ ಕಾಲಿಗೆ ತಾಗಿದ್ದು ಆ ಉರಿಗೆ ನಾನು ಅಳುವ ಮೊದಲೇ ನನ್ನ ಅಮ್ಮನ ಕಣ್ಣು ಹೊಳೆಯಾಗಿತ್ತು. ಶಾಲೆಯಲ್ಲಿ ಭೂತ ಕನ್ನಡಿಯನ್ನು ಸೂರ್ಯನಿಗೆ ಎದುರಾಗಿ ಹಿಡಿದಾಗ ಬಿಸಿಲಿನ ಉರಿಗೆ ಕಾಗದ ಒಂದು ಸುಟ್ಟು ಹೋದ ಮಾಯಾಜಾಲವನ್ನ ಕಂಡು ಕೈತಟ್ಟಿ ಕುಣಿದು ಕುಪ್ಪಳಿಸಿದ್ದರೂ ಮನಸ್ಸನ್ನ ಕೇಂದ್ರೀಕರಿಸುವ ಪಾಠವನ್ನ ಕಲಿತದ್ದು ನೆನಪಿದೆ. ಅಜ್ಜಯ್ಯನ ಮನೆಗೆ ಹೋದಾಗ ಕೊತಗುಟ್ಟುವ ಚೆರಿಗೆಯ ನೀರಿನ ಬಾಯಲ್ಲಿಟ್ಟ ತಟ್ಟೆಗೆ ಹೊಯ್ದ ಅಕ್ಕಿ ಹಿಟ್ಟು ಪೌರ್ಣಿಮೆಯ ಚಂದ್ರನಂತಾಗುವುದನ್ನು ಕಂಡಾಗ ನನ್ನ ಮಗುವೋ ಹುರಿದ ಅಕ್ಕಿ ಹಪ್ಪಳದಂತೆ ಅರಳುತ್ತಿತ್ತು. ಚೆರಿಗೆಯ ಬುಡಕ್ಕಿಟ್ಟ ಉರಿ ಕೊರೆಯುವ ಚಳಿಯನ್ನ ಮರೆಸಿತ್ತು. ಅಂದು ಗಣಿತದ ಮೇಷ್ಟ್ರು ಕೈ ಮೇಲೆ ಕೊಡುತ್ತಿದ್ದ ಬೆತ್ತದ ಉರಿಯ ಬರೆ ಕಲೆಯಾಗಿ ಉಳಿದಿತ್ತು. ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಯ ಉರಿಗೆ ತಲೆಯಲ್ಲಿ ಅಳಿದುಳಿದ ಉತ್ತರವೆಲ್ಲ ಆವಿಯಾಗಿತ್ತು. ದೇವಿ ದೇವಸ್ಥಾನಕ್ಕೆ ಉರಿ ಕೆಂಡ ನೋಡಲು ಮನೆಯವರ ಕಣ್ತಪ್ಪಿಸಿ ಹೋದದ್ದು. ಕೆಂಡದುರಿಯನ್ನು ಲೆಕ್ಕಿಸದೆ ಅದನ್ನು ಹಾರಿಸಿ ಬಾಯೊಳಗೆ ಹಾಕಿಕೊಳ್ಳುವ ಪಾತ್ರಿಯ ಕೋಲವನ್ನು ಕಣ್ತುಂಬಿಸಿಕೊಂಡದ್ದು. ಮತ್ತೆ ಮನೆಗೆ ಬಂದು ಬಚ್ಚಲ ಮನೆಯಲ್ಲಿರುವ ಉರಿ ಕೆಂಡವನ್ನ ಬಾಯೊಳಗೆ ಹಾಕಿಕೊಂಡು ಉರಿಗೆ ಅಂಗಳವೆಲ್ಲ ಓಡಾಡಿ ಊರೊಂದು ಮಾಡಿದ್ದು ಮತ್ತೆ ಅಮ್ಮ ಕೊಟ್ಟ ಬಾಸುಂಡೆಯ ಉರಿ. ಹಳೆ ನೋವಾಗಿ ಬೇರೂರಿದ್ದು ಹಾಗೇ ಇದೆ. ಕಾಲ ಉರುಳಿತು. ಅವನ ಮೊದಲ ನೋಟದುರಿಗೆ ಕಂಗೆಟ್ಟು ಮೇಣವಾಗಿದ್ದೆ. ಅವನ ಒಲುಮೆ ಉರಿಗೆ ಕೆನ್ನೆ ಮೇಲೆಲ್ಲ ಬೊಕ್ಕೆಗಳು. ಅವನಿರದ ರಾತ್ರಿಯ ವಿರಹಾಗ್ನಿಯ ಉರಿಗೆ ಅದಿತಪ್ತಳಾದೆ. ಅವನ ಪ್ರೇಮದ ಬಿಸುಪಿ ನುರಿಯ ಕಾವಿಗೆ ಹಸಿರು ಮೊಳೆಯಿತು. ಸೀಮಂತದ ದಿನವಂತೂ ಅವನ ಕಾಳಜಿಯ ಉರಿ ಬಸಿರನ್ನು ಬೆಚ್ಚಗೆ ಇರಿಸಿತ್ತು. ಈರುಳ್ಳಿಯ ಉರಿಗೆ ಕಣ್ಣೀರು ಬಾರದಂತಹ ಮನೆಗೆ ದಾರೆ ಎರೆದರೇನೋ ಹೌದು. ಆದರೆ ತವರಿನ ವಾತ್ಸಲ್ಯದ ಉರಿ ನೆನಪಾದಾಗಲೆಲ್ಲ ಕಾವೇರಿ ಕಾವೇರಿಯಾಗುತ್ತಿದ್ದಳು. ಉರಿ ಬಿಡಲಿಲ್ಲ. ಕೊಂಕು ಕುಹಕ ಅವಮಾನ ಅನುಮಾನ ಮೌನ ಒಮ್ಮೊಮ್ಮೆ ಮನಸ್ಸು ಉರಿಯುವ ಕುಲುಮೆಯಾಗುತ್ತಿತ್ತು. ಹೊಟ್ಟೆಯುರಿ ಕಾಮದುರಿ ತಿಂಗಳುರಿ ಹೆರಿಗೆಯುರಿ ಜಗಳದುರಿ ಮಕ್ಕಳ ಫೀಸಿನುರಿ ಮನೆಯ ಬಾಡಿಗೆಯುರಿ ದಿನಸಿ ರೇಷನ್ ಸಾಲ ಸಾಲ ಕೊಟ್ಟವರ ವಸೂಲಿಯ ಉರಿ ಬಡ್ಡಿಯುರಿ ಅಯ್ಯಯ್ಯೋ ಕತ್ತೆ ಪಾಡಿನ ಉರಿ. ಈ ತನ್ಮಧ್ಯೆ ದಿನ ಬೆಳಗಾದರೆ ಮೈ ಸೋಕುವ ಕುಕ್ಕರಿನ ಬಾಣಲೆಯ ಕಾವಲೆಯ ಇಸ್ತ್ರಿ ಪೆಟ್ಟಿಗೆಯ ಕಾದ ಪಾತ್ರೆಗಳ ಕಾವಿನ ಉರಿಯಿಂದಾಗಿ ಬೊಬ್ಬೆಗಳು ತಮ್ಮ ಪಾಡಿಗೆ ತಾವು ಹುಟ್ಟುತ್ತಾ ಬದುಕುತ್ತಾ ಮಾಯವಾಗುತ್ತಿದ್ದವು. ಉಪಚಾರ ಬೇಡದ ಬಡಪಾಯಿ ಇವಳು. ಆದರ್ಶ ಸೊಸೆಯಾಗುವ ಹೊತ್ತಿಗೆ ನಾನೂ ಅತ್ತೆಯಾಗಿದ್ದೆ. ನಾನೀಗ ಭೂಮಿ, ಬಾಣಲೆಯಿಂದ ಬೆಂಕಿಯುರಿಗೆ. ನನ್ನಂತೆ ಅವಳಿಗೂ ಜ್ವರ. ಅವಳೋ ಶಾಂತ ಸ್ವರೂಪಿ, ಸಹನಾಮಯಿ, ಮೌನಿ. ನಾನೋ ಉರಿದುರಿವ ವಡಬ. ಮಗಸೊಸೆಯ ಮಾತಿನುರಿಗೆ ಮನೆಯೆಲ್ಲ ಕಾಳ್ಗಿಚ್ಚು. ಮನದೊಳಗೆ ನೋವಿನುರಿಯ ಭಾರ ಲಾವಾರಸದಂತೆ ಕಣ್ಣಿನಿಂದ ಜಿನುಗುತ್ತಿತ್ತು. ಜೀವಂತ ಜ್ವಾಲಾಮುಖಿ ನಾನು, ಅಗ್ನಿಶಿಖರ. ಸಾಯಬೇಕೆಂದುಕೊಂಡಾಗಲೆಲ್ಲ ಸತ್ತೆ, ಅಳಬೇಕೆಂದಾಗಲೆಲ್ಲ ಅತ್ತೆ.
ಅತ್ತೆಯಾದರೂ

0: ಅತ್ತೆಯಂತೆ ದುಡಿದೆ, ಶವದಂತೆ ನಡೆದೆ. ಮಗನ, ಮಗಳ, ಸೊಸೆ, ನಾದಿನಿ, ಅಳಿಯ, ಅಕ್ಕ, ತಮ್ಮ, ತಂಗಿ, ಮೈದುನ, ಸ್ನೇಹಿತೆ, ವಾರಗಿತ್ತಿ, ನೆರೆಹೊರೆ, ನೂರಾರು ಸಂಬಂಧಗಳು. ಸುರುಸುರು ಎನ್ನುತ್ತಾ ಇಟ್ಟ ಕೊಳ್ಳಿಗಳೆಲ್ಲ ನಿಗಿನಿಗೀ ಕೆಂಡವಾಗಿತ್ತು. ಯಾರೇನೇ ಅನ್ನಲಿ, ನನ್ನ ಪ್ರೇಮದರ ಮನೆಯಲ್ಲಿ ಪ್ರೀತಿಯುರಿಯಲ್ಲಿ ಪೊರೆದ ನನ್ನವನ ನಡುಗುವ ಕೈಯಲ್ಲಿ ಉರಿಯುವ ಕೊಳ್ಳಿಯ ಬೆಳಕಿಗೆ ಹಣೆಯ ಸಿಂಧೂರ ಹೊಳೆದಿತ್ತು. ಉರಿಯುವ ಕಟ್ಟಿಗೆಯ ನಡುವೆ ಮಲಗಿದ್ದ ನನ್ನನ್ನು ಎಷ್ಟು ಸಾಧ್ಯವೋ ಅಷ್ಟು ಕಣ್ಣು ತುಂಬಿಸಿಕೊಂಡರು. ನನ್ನ ಕಕ್ಕುಲತೆಯ ಓಲೈಕೆಯ ಮಾತುಗಳು ಅವರಿಗೆ ಪ್ರಾಯಶಃ ಕೇಳುತ್ತಿರಲಿಲ್ಲ. ಬದುಕಿದ್ದಾಗ ಅನುಭವಿಸಿದ ಉರಿಗಳಷ್ಟು ಈಗಿನ ಉರಿ ಉರಿಸಲಿಲ್ಲ. ತಂಪಾಗಿತ್ತು. ಎಲ್ಲ ಮರೆತು ಸುಮ್ಮನೆ ಮಲಗಿದ್ದೆ, ಶವಾಸನ. ಅಯ್ಯೋ ಅಜ್ಜಿ, ಬೆಂಕಿ ಉರಿ ಸುಟ್ಟು ಹೋಗ್ತೀಯ, ಈಚೆಗೆ ಬಾ ಎಂದು ಮೊಮ್ಮಗ ಕರೆಯುತ್ತಿದ್ದ. ಬೂದಿ ಮುಚ್ಚಿದ ಕೆಂಡದಂತೆ ಅಣ್ಣ ತಮ್ಮಂದಿರು ಆಸ್ತಿಯ ಪಾಲಿನುರಿಯಲ್ಲಿ ಮಗ್ನ. ನಾನೋ ಉರಿದುರಿದು ಅಸ್ಥಿಯಾಗಿ ಹೋದೆ, ಬೂದಿಯಾಗಿ ಹೋದೆ. ಇಲ್ಲೀಗ ಯಾವುದೇ ಉರಿಯಿಲ್ಲ, ಮೌನ, ಬರೀ ಮೌನ. ಇಲ್ಲೀಗ ಹೆಣ್ಣು ಆತ್ಮವಿಶ್ವಾಸವನ್ನು ತನ್ನಲ್ಲಿ ತುಂಬಿಸಿಕೊಳ್ಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಅವಳೇನು, ಅವಳೆಷ್ಟು ಶಕ್ತಳು, ಎಷ್ಟು ತ್ಯಾಗಮಯಿ, ಅವಳಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಅನ್ನುವುದನ್ನು ತೋರಿಸುವಂತಹ ಒಂದು ಸಂದರ್ಭ. ಮಗಳೇ, ನೀನು ಬಳುಕುವ ಬಳ್ಳಿಯಲ್ಲ, ಬೆಡಗಿನ ಭಿನ್ನಾಣಗಿತ್ತಿಯೂ ಅಲ್ಲ, ಸುಕೋಮಲ ಸುಮಲತೆಯಲ್ಲ. ಹಂಸತೂಲಿಕಾ ತಲ್ಪದಲ್ಲಿ ಮಲಗಿ ವಿರಹ ವ್ಯತೆಯಲ್ಲಿ ಸೊರಗಿ ಚಂದನದೊಂದಾಗಿ ಕರಗಿ ಮರೆಯಾದವಳಲ್ಲ. ಯಾರೇ ಮುಟ್ಟಿದರೂ, ತಟ್ಟಿದರೂ, ಕುಟ್ಟಿದರೂ, ಮೆಟ್ಟಿದರೂ, ಚಚ್ಚಿ ಚೆಂಡಾಡಿದರು ಭೂಮಿಯ ಬಾಯಿ ಬಿಡಿಸಿ ಬಿದ್ದು ಹೋಗುವವಳಲ್ಲ. ಹೆದರಿ ಹಿಮ್ಮೆಟ್ಟುವ ಉತ್ತರನೂ ಅಲ್ಲ. ಸೋತಾಗ ಒರಗಿಕೊಳ್ಳಲು ಪುರುಷ ಭುಜವೇ ಬೇಕೆಂದೇನೂ ಇಲ್ಲ. ಎದ್ದು ನಿಲ್ಲು, ಹೋಗು, ಜಗ್ಗದೆ ಕುಗ್ಗದೆ ಮುನ್ನಡೆದು ಸಾಗು. ಕಲ್ಲೊತ್ತಿದರೆ ಒತ್ತಲಿ, ರಕ್ತ ಬಂದರೆ ಬರಲಿ, ಬಿಸಿಲೇರಿದರೆ ಏರಲಿ, ಬಿರುಗಾಳಿ ಬೀಸಿದರೆ ಬೀಸಲಿ. ಧೈರ್ಯಗೆಡಬೇಡ, ಬಗ್ಗಿ ಬರಡಾಗಬೇಡ, ಸೋತು ಬೆಂಡಾಗಬೇಡ. ಆತ್ಮಬಲವೇ ಬಲ, ಬೆಳೆಸಿಕೋ. ಆತ್ಮಬಲವೇ ಬಲ, ಬೆಳೆಸಿಕೋ, ಬೆಳೆಸಿಕೋ ಬದುಕಿ ಬಾಳುವ ಛಲ. ಅತ್ತು ಕರೆದದ್ದು ಸಾಕು, ಉಳಿಸಿಕೋ ನಿನ್ನತನ. ಅಬಲೆಯಾಗಿದ್ದು ಸಾಕು, ನೀ ಆಗು ಕಾಳಿ. ಅಷ್ಟ ಭುಜಬಲೆ ನೀನು, ಖಡ್ಗಧಾರಿಣಿ ನೀನು, ತುಂಡರಿಸು ಬಂಧಗಳ ಚಾಚು ನೀ ನಾಲಿಗೆಯ. ನುಂಗು ನುಂಗು ಚಿತೆಯ ಮೇಲಿನ ಸತಿಯ ಸುತ್ತಲ ಸುಡುಗಾಡು ಜ್ವಾಲೆಗಳ ನೆನಪಿಡು. ನೀ ಕಾಳಿ, ನೀ ದುರ್ಗೆ, ಶಕ್ತಿ ಸಾಮ್ರಾಜ್ಞೆ ಅಶಕ್ತೆಯಲ್ಲ. ದುಃಖ ಹಾರಿಣಿ ದೇವಿ, ದುಃಖಿ ನೀನಲ್ಲ. ನೀ ಬೆಳಕೇ ಹೊರತು ಕತ್ತಲಲ್ಲ. ನಿನ್ನ ಪಟಿಪರ ಪೊರೆವ ಗಾಯತ್ರಿ ನೀನು, ಯಮನನ್ನೇ ಗೆದ್ದಂತಹ ಸಾವಿತ್ರಿ ನೀನು, ಭಸ್ಮಾಸುರನನ್ನೇ ಭಸ್ಮೀಕರಿಸಿದ ಮೋಹಿನಿಯು ನೀನು, ಜನಕನ ಸಭೆಯಲ್ಲಿ ಯಾಜ್ಞಾವಂಕ್ಯನನ್ನ ಎದುರಿಸಿದ ಗಾರ್ಗಿ ನೀನು, ಸತ್ತ ಜನರ ನೆತ್ತ ಬಂದ ಪಾವನೆ ಗಂಗೆ ನೀನು, ವೀರ ವಿವೇಕಾನಂದದಲ್ಲಿ ಮಿಂದ ಶಕ್ತಿಯ ಶರಧಿ ನೀನು. ಇಲ್ಲಿ ಹೆಣ್ಣು ಕೇವಲ ಸೌಂದರ್ಯದ ವಸ್ತು ಅಲ್ಲ, ಮತ್ತೆ ಭೋಗದ ವಸ್ತು ಅಲ್ಲ ಅಂತೇಳಿ, ಅವಳಲ್ಲಿ ಕೂಡ ಆತ್ಮಸ್ಥೈರ್ಯ, ಧೈರ್ಯ ಇವೆಲ್ಲ ಇರಬೇಕು ಅನ್ನುವುದನ್ನು ತೋರಿಸುವಂತಹ ಒಂದು ವಾಕ್ಯಗಳು ಆಗಿವೆ. ಅವಳ ಆತ್ಮಬಲವೇ ಜಾಸ್ತಿಯಾಗಿ ಇರಬೇಕು ಅವಳ ಹತ್ರ, ಅವಳದನ್ನು ಬೆಳೆಸಿಕೊಳ್ಬೇಕು. ಮತ್ತೆ ಅವಳು ತುಂಬ ಶಕ್ತಿವಂತೆ. ಈಗ ನಮ್ಮ ಕಾಳಿ ದೇವಿ ಹೇಗೆ ಶಕ್ತಿವಂತಳು, ಅದೇ ರೀತಿ ಅಷ್ಟಭುಜವನ್ನು ಹೊಂದಿರುವಂತಹ ಕಾಳಿ ಮಾತೆಯಂತೆ, ಖಡ್ಗಧಾರಿಣಿಯಂತೆ ಹೆಣ್ಣು ಕೂಡ ತುಂಬ ಸಾಮರ್ಥ್ಯವನ್ನು ಹೊಂದಿದವಳು. ಅದನ್ನೆಲ್ಲ ತನ್ನೊಳಗಿಂದ ಹೊರಗೆ ತೆಗಿಬೇಕು ಅನ್ನುವುದನ್ನು ತೋರಿಸಿಕೊಡುವಂಥದ್ದಾಗಿದೆ. ಮತ್ತೆ ಅವಳು ಶಕ್ತಿಯ ಸಾಮ್ರಾಜ್ಞಿ ಆಗಿದ್ದಾಳೆ, ಸಾಕಷ್ಟು ಶಕ್ತಿ ಅವಳಲ್ಲಿ ಇದೆ. ದುಃಖ ಹಾರಿಣಿ ಆಗಿದ್ದಾಳೆ, ದುಃಖವನ್ನು ಕಡಿಮೆಗೊಳಿಸುವವಳು ಅಥವಾ ದುಃಖ ಬಾರದೇ ಇರುವ ಹಾಗೆ ನೋಡಿಕೊಳ್ಳುವವಳಾಗಿದ್ದಾಳೆ. ದೇವಿಯ ಸ್ವರೂಪಿ ಅಂತೇಳಿ ಹೇಳುವಂತಹದ್ದಾಗಿದೆ. ಯಮನನ್ನೇ ಗೆದ್ದಂತಹ ಸಾವಿತ್ರಿ ನೀನು ಅಂತ ಹೇಳಿದರೆ ಹೆಣ್ಣು ಸಾಕಷ್ಟು ಶಕ್ತಿವಂತೆ ಧೈರ್ಯವಂತೆ ಸಾಮರ್ಥ್ಯವನ್ನು ಹೊಂದಿದವಳು. ಅವಳು ಮನಸ್ಸು ಮಾಡಿದ್ಲು ಅಂತಾದರೆ ಎಂತಹ ಶಕ್ತಿವಂತನನ್ನಾದರೂ ಕೂಡ ಸೋಲಿಸಬಲ್ಲಳು ಎನ್ನುವುದು ಭಸ್ಮಾಸುರನ ಕಥೆಯು ನಮಗೆ ತೋರಿಸಿಕೊಡುತ್ತದೆ. ಜನಕನ ಸಭೆಯಲ್ಲಿ ಯಜ್ಞಾವಾಂಖ್ಯವನ್ನು ಎದುರಿಸಿದ ಗಾರ್ಗಿ ಅಂತ ಹೇಳಿದರೆ, ಅಲ್ಲಿ ಗಾರ್ಗಿ ಅನ್ನುವಳು ಹೆಣ್ಣು. ಸೊ ಒಬ್ಬ ಹೆಣ್ಣಾದವಳು ಒಬ್ಬ ಪುರುಷನಲ್ಲಿ ಯಾವ ರೀತಿಯಲ್ಲಿ ಗೆದ್ದು ಬಂದ್ಲು ಅನ್ನುವುದನ್ನು ತೋರಿಸುವಂಥದ್ದಾಗಿದೆ. ಮತ್ತು ಗಂಗೆಯಷ್ಟು ಪಾವನಳು ಹೆಣ್ಣು, ಗಂಗೆಯಷ್ಟು ಶುದ್ಧಳು ಪರಿಶುದ್ಧಳು. ಇದಿಷ್ಟನ್ನು ನನ್ನ ಮನಸ್ಸಿನ ಭಾವನೆಗಳನ್ನು ಇವತ್ತು ನಾನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ. ಮಾತನ್ನು ಕೇಳಿಸ್ಕೊಂಡದಕ್ಕೆ ಧನ್ಯವಾದಗಳು. ಮತ್ತೆ ಸಿಕ್ಕುವ ರೇಡಿಯೋ ಕುಂದಾಪುರದಂಗೆ ಕೇಂತಾ ಇರಿ. ರೇಡಿಯೋ ಕುಂದಾಪುರ 89.6 FM.
1: ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

0: தேசி திங்கள ஜக்னி, சுவாணி திங்கள அஜ்ஜி, கொச்சக்கி கூலிக சட்லி ஹாக்கத் பஜ்ஜி.
1: ரேடியோ குண்டாப்ரா 89.6 FM குந்த கண்டுகள பிரகிருதிய ஸ்வர.
2: ನೋಡಿ ಅಂಕಲ್, ನನಗೆ ಬೇರೆ ಒಂದು ಲವ್ ಉಂಟು. ನನಗೆ ಯಾರು ಯಾವ ಹುಡುಗ ಹುಡುಗು ಆಗತ್ತೆ ಇಲ್ಲ ಆಯ್ತಾ? ಈಕಳಿ ತಗೊಳ್ಳಿ.
3: ಎಂತ ಜೋರು ಮಾರೇ, ಇವಳು ಇವಳನ್ನು ಲವ್ ಮಾಡಿ ಮದುವೆ ಆದವ ಸತ್ತವ ಅಂತ.

ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬ್ರಹ್ಮಾವರದಲ್ಲಿ ಉತ್ತಮ ಗುಣಮಟ್ಟದ ಪ್ರಮಾಣೀಕೃತ MO4 ಭತ್ತದ ಬೀಜ ಮಾರಾಟಕ್ಕೆ ಲಭ್ಯವಿದೆ. 25 ಕೆಜಿಗೆ 1200 ರೂಪಾಯಿಗಳು. ರೈತರು ಇದರ ಉಪಯೋಗ ಪಡೆದುಕೊಳ್ಳಬಹುದಾಗಿದೆ. ವಿಶೇಷ ಸೂಚನೆ, ಇಲ್ಲಿ ಯಾವುದೇ RTC ಮತ್ತು ಆಧಾರ್ ಕಾರ್ಡ್ ಅವಶ್ಯಕತೆ ಇರುವುದಿಲ್ಲ. ಸಂಪರ್ಕಿಸಿ 9964174774 ಅಥವಾ 9686896274.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಲಕ್ಷ್ಮಣ್ಣ ಹೊಡಿಬೇಡಿ ಮಾರ್ರೆ, ಶೇ ಎಂತ ಮಾಡ್ತಿದ್ರಿ ಮಾರ್ರೆ ಪಾಪ ಆ ಮಗಿ ಯಾ ನಮ್ನಿ ಆಡಿದ್ರಿ, ಹಳ್ಳಿ ಚಪ್ಪಿ ಬಿದ್ದು ಸತ್ಗಿ ತೋರಿ ಎಂತ ಮಾಡ್ತೀರಿ, ಇಂತ ಜೈಲಿಗೆ ಹೋಗಿ ಕೂಕೊಂಡ್ಕ ಮಗಿತ್ತೆ ನಿಮ್ಗೆ?
1: ಇಂತ ಮಕ್ಕಳೊಟ್ಟಿಗೆ ಇಪ್ಪು ಬದಲು ಜೈಲಿಗೆ ಹೋಗ್ತೇವೆ ಒಳ್ಳೇದು.
0: ಅಂತದ್ ಎಂತ ಮಾಡ್ತು ಮಾರ್ರೆ ಆ ಮಗು?
1: ಎಂತ ಮಾಡ್ನ, ಈ ಮಂಗ ತಿಂದದ್ದು ಉಂಡದ್ದು ಮನಿಕಣದ ಪೂರಾ ತೆಗ್ದು ಮೊಬೈಲ್ ಹಾಕುದು.
0: ಅಂದ್ರೆ
1: ಈ ಗಂಡ ಅದೆಂತದ್ದು ಯೂಟ್ಯೂಬ್ ಇತ್ತಲ್ಲ ಅದಕ್ಕೂ ವಿಡಿಯೋ ಮಾಡಿ ಮಾಡಿ ಹಾಕುದು ಮಾರ್ರೆ.
0: ಅಯ್ಯೋ ಒಳ್ಳೆ ವಿಷಯ ಅಲ್ಲ ಮಾರ್ರೆ ಅದ ಲಕ್ಷ್ಮಣಣ್ಣ, ಅದ್ರಂಗೆ ತುಂಬಾ ಜನ ಕಂಡ್ರೆ ದುಡ್ಡು ಬತ್ತಮ್ರ.
1: ತುಂಬಾ ಜನ ಕಂಡ್ರೆ ಮಾತ್ರ ಇದ ಹಾಕು ವಿಡಿಯೋ ಕಾಂಬುದು, ಇದ್ರ ಕಣಂಗೆ ಹೋಗಿಲ್ದಿದ್ದಾಕಿದ್ದು ಅಲ್ಲ ಇದ್ರ ಫ್ರೆಂಡ್ಸ್ ಅವು ಮಾತ್ರ.
0: ಅದಿರ್ಲಿ, ಈಗ ಹೊರದ್ದೆಂದಕ್ಕೆ?
1: ಈ ಗಂಡ ಅಬ್ಬಯ್ಯ ಶಾಲೆಗೆ ಜೂಯಿ ಕರ್ಕೊಂಡು ಹತ್ರ ಒಂದು 500 ರೂಪಾಯಿ ಕೊಡಿ ಅನ್ ಕೇಂಡ. ನಾನ್ ಅದ್ಕೆ ಪ್ರಾಣಿನ್ ಕಾಂಬುಗ್ ಜೂಗೆ ಅಂತ ಕೊತೆಗಡ ಕನ್ನಡಿ ಎದುರು ನೀನೆ ನಿತ್ಕೋ ಫ್ರೀ ಆಗಿ ಕಾಣ್ಲಕ್ ಅಂದಿ. ಆ ಸಿಟ್ಟಿಗ್ ಆಗಂಡಿ ಎಂತ ಮಾಡಕ್ ಗೊತ್ತಿತೆ, ಮೊನ್ನೆ ಬೆಳಿಗ್ಗೆ ಮುಂಚೆ ದಹಿನ್ ಕಟ್ಟು ಕೊಯ್ದಿ ಮಾರ್ರೆ. ಈ ಗಂಡ ಅದನ್ನು ವಿಡಿಯೋ ಮಾಡ್ಕೊಂಡು ದನ ಕರುಗಳ ಕಳ್ಳ ಸಾಗಾಣಿಕೆ ಮಾಡಲಾಗುತ್ತಿದೆ ಒಂದೇಳಿ ಬರ್ದು ಯೂಟ್ಯೂಬ್ ಹಾಕಿತೆ. ಈಗ ಆ ಚಿಚಿ ಮನೆಯವರೆಲ್ಲ ನನ್ ಕಣ್ಕನ ಹೇಗೇಳ್ತಿದ್ರು ಮಾರ್ರೆ.
0: ಈ ಮಕ್ಕಳ ಕೈ ಮೊಬೈಲ್ ಸಿಕ್ಕೋದೊಂದು ಇಲ್ಲ ಕಾಣಿ,
1: ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಮಕ್ಕಳಿಗೆ ಮೊಬೈಲ್ ತೆಗಿಸಿ ಕೊಟ್ಟಿ ಮಾರ್ರೆ. ಈಗ ಕಂಡ್ರೆ ಆ ಮಕ್ಕಳು ಓದೋದೊಂದು ಬಿಟ್ಟರೆ ಮೊಬೈಲ್ ಬೇರೆ ಎಲ್ಲ ಮಾಡ್ತು ಮಾರ್ರೆ. ಕೇಳ್ರೆ ಟೀಚರ್ ವಾಟ್ಸ್ಆಪ್ ಗ್ರೂಪ್ ಮೆಸೇಜ್ ಹಾಕಿರ ಅಂತ. ಅಲ್ಲ ನಾವಲ್ಲ ಶಾಲೆಗೆ ಹೋಗಿ ಹಿಂಗಿದೀತೆ.
0: ಇಲ್ಲಿ ಕಾಣಿ ಲಕ್ಷ್ಮಣ್ಣ, ಮೊಬೈಲ್ ಯೂಸ್ ಮಾಡು ತಪ್ಪಲ್ಲ, ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡ್ರೆ ಮಾತ್ರ ಒಳ್ಳೇದು. ಅತಿಯಾರೇ ಅಮೃತ ವಿಷ ತಂತ್ರಗಾಣಿ, ಹಂಗೆ ಯಾವ್ದು ಅತಿಯಾಪುಗಷ್ಟೇ.
1: ಅದು ಹೌದು ಶಂಕರಣ್ಣ.
0: ಹೋಯ್ ಅದು ಇಲ್ಲಿ ಇಲ್ಲ ಕಾಣಿ, ನಿಮ್ಮ ಮಗ ನೀವು ಹೊಡೆದ್ ವಿಡಿಯೋ ಮಾಡಿ ಮಗನ ಮೇಲೆ ಅಪ್ಪನಿಂದ ಹಲ್ಲೆ ಅಂದೇಳಿ ಯೂಟ್ಯೂಬ್
1: ಹಾಕಿದ್ರ. ಏ ಬೊಬ್ಬರ್ಯಾ
2: ಹೇಳ್ತಾ.

0: ಬಲಣ್ಣ, ಕೈಗೆ ನಮ್ಮನೆ ಬ್ಯಾಂಡೇಜ್ ಹಾಕೊಂಡಿರಿ.
1: ಯೋ ಮತ್ತೆಂತಲ್ಲ ಲಕ್ಷ್ಮಣಣ್ಣ, ನಿನ್ನೆ ಹೊಗೆ ಮೀನು ಡುಕ್ಕು ಹೊತ್ತು ಮಾರ್ರೆ, ಮೀನ್ ಸಿಕ್ತಂದಳೆ ಗೆದ್ದಿ ಹಾರದ್ ಮಾರ್ರೆ. ಆ ಕತ್ಲೆ ಮೀನಿ ಕೈ ಹಾಕೋಬದ್ದು ಗ್ಲಾಸ್ ಬಾಟ್ಲಿ ಕೈ ಹಾಕಿ ಒತ್ತಿಡದೆ ಕೈ ಕೊಯ್ಕ ಹೋಯ್ತು ಮಾರ್ರೆ.
2: ಅಯ್ಯೋ ದೇವ್ರೆ, ಅಲ್ಲ ಮಾರ್ರೆ, ಕೂಡೋದಂದ್ರೆ ಎಲ್ಲಿವರೆಗೆ? ಮೀನಿಗೂ ಬಾಟ್ಲಿಗೂ ವ್ಯತ್ಯಾಸ ಗೊತ್ತಿದ್ದ ಅಷ್ಟು ಕುಡುದ? ಯಾರಿಗ್ ಗೊತ್ತ, ಬಾಟ್ಲಿ ಅಂದೇಳಿ ಗೊತ್ತಿದ್ದೆ ಕೈ ಹಾಕ್ರೇನು, ಕುಡುಕ್ ಒಂಚೂರು ಸಿಕ್ಕತ್ತೇಳಿ.
1: ಮನ್ಸ್ರ ಜಾತಿಯ ಮಾರ ನೀನ,
2: ಅದು ಜರಿಲಿ ಮಾರ್ರೆ. ಮೀನ್ ಗಿನ್ ಸಿಕ್ತಾ?
1: ಯೋ ಆ ಕತಿ ಇನ್ನೂ ಗಮ್ಮತ್ತಿತ್ ಮಾರ್ರೆ. ದೊಡ್ಡದೊಂದ್ ಮುಡನ್ ಮೀನ್ ಸಿಕ್ಕದ್ದ?
2: ಕೈ ಹಾಕೋಕು ಹೊಡ್ಕತ್ತೇನ್ ಬೇಡ, ಏನಿಲ್ಲ ಅಂದ್ರು ಸರಾಸರಿ ಒಂದು 5 ಕೆಜಿ ಇತ್ತು ಮಾರ್ರೆ.
0: ಹೌದಾ? ಚಾನ್ಸ್ ವಾದ್ರೆ ಇಲ್ಲ ಮಾರ್ರೆ. ಎಂತ ಪದಾರ್ಥ ಮಾಡ್ರೆ, ಫ್ರೈ ಮಾಡ್ರೆ?
1: ಪೂರ್ತಿ ಕೇಣ ಮಾರ್ರೆ. ಮೀನನ್ ಹಿಡ್ಕ ಚೀಲಕ್ ಹಾಕದೌದ್ ಮಾರ್ರೆ. ಮನೆ ಬಂದ್ ಕಣ್ಣಂಗ್ ಚೀಲ ಸೋರಿತೆ, ಅದು ಮೀನ್ ಅಲ್ಲ ಮಾರ್ರೆ, ಹೈನ್ಸರ್ ಅವ.
2: ಅದು ನಮ್ಮ ಸುರೇಶ್ ಅಣ್ಣನ ಪಂಜಿ ಒಳಗ್ ಹೋಯ್ ಮಾರ, ಅವಸ್ಥೆ ಕಂಡ್ರ ಬೇಡ.
0: ನಿಮ್ ಕತ್ತಿ ಒಳ್ಳೆ ಲಾಯಕ್ ಇತ್ತು ಮಾರ್ರೆ.
2: ನಮ್ ಕತ್ತಿ ಇರ್ಲಿ ಮಾರೆ, ಗೆದ್ದಿ ಕತ್ತಿ ಅಂತದ. ನ್ಯಾರಿ ಬಂದದ್ದೇ ಬಂದದ್ ಮಾರೆ, ರೋಡಲ್ಲಿ ಪ್ಲಾಸ್ಟಿಕ್ ಪೂರ ಬಳಕ ಗೆದ್ದಿ ಬದಿ ಬಂದಿತ್ತು.
0: ಅಲ್ಲ ಅದನ್ನ ಎಂತ ಮಾಡುದ? ಎಂತ ಮಾಡುದ? ಪಂಚಾಯತಿಗೆ ಹೋಗಿ ಕಂಪ್ಲೇಂಟ್ ಮಾಡುದ್.
1: ಅವ್ರಿಗೆ ಈಗ ಹೇಳಿ ಎಂತ ಪ್ರಯೋಜನ ಇಲ್ಲ. ಪಾಪ ಅವ್ರವ್ರು ಎಂತ ಮಾಡ್ತಾರೆ, ಈ ಜನಗಳಿಗೆ ಬುದ್ಧಿ ಇಲ್ಲ. ತಿಂಬುದು ಉಂಬುದು ರೋಡ್ ಮೇಲೆ ಬಿಸಾಕಿ ಹೋಗುದು. ಒಂದು ಪ್ಲಾಸ್ಟಿಕ್ ನ ಹೇಗ್ ವಿಲೇವಾರಿ ಮಾಡ್ಕೊಂಡಿಲ್ಲ ಗೊತ್ತಿಲ್ಲ ಮಾರ ಅವರಿಗೆ. ಹಳೆಯರ್ ಮಳೆಯರ್ ಹಿಂಗ್ ಮಾಡುದಿಲ್ಲ, ಈ ಶಾಲೆಗೆ ಹೋಗಿ ಕಲ್ತರೆ ಹಿಂಗೆಲ್ಲ ಮಾಡುದು.
0: ಹೌದು, ಅದೊಂದು ಸತ್ಯ ಮಾತಾಡ್ರಿ ಕಾಣಿ.
1: ಎಜುಕೇಟೆಡ್ ಅಂದ್ರೆ ಬರೀ ಮಾರ್ಕ್ ತೆಗ್ದ ದೊಡ್ಡ ದೊಡ್ಡ ಕಂಪ್ನಿಗೆಲ್ಲ ಹೋಗಿ ಒಳ್ಳೆ ಬಟ್ಟೆ ಹೇಕಂಡ ಇಂಗ್ಲಿಷ್ ಅಲ್ಲಿ ಟಸು ಪುಸು ಮಾತಾಡೋರಲ್ಲ. ನಿಜವಾದ ಎಜುಕೇಟೆಡ್ ಅಂದ್ರೆ ಸಮಾಜದ ಒಳ್ಳೇದನ್ ಕಂಡ್ಕಂಡ ಈ ದೇಶಕ್ಕೆ ಒಳ್ಳೆ ಪ್ರಜೆ ಇಪ್ಪರ್.
0: ಅದಿರ್ಲಿ, ನೀನಿಗೆ ಎಲ್ಲಿಗೆ ಬರ್ತಿದ್ದೆ?
3: ನಾನ ನಂದೊಂದು ಹಳಿ ರೈನ್ ಕೋಟ್ ಹೊರತೋಯ್ತು ಮಾರ್ರೆ. ಅದೊಂದು ಇಲ್ಲೇ ಹಳಿ ಬದಿ ಬಿಸಾಡಿ ಬಂದಿ.
1: ಏ ಬೊಬ್ಬರ್ಯಾ.
4: ಹೇಳ್ತಾ

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

हरि आजा प्रभु आजा।

0: ಏನ್ ಶಂಕರಣ್ಣ, ಕಣ್ಣೆಲ್ಲ ಕೆಂಪ್ ಕೆಂಪಾಯ್ತು? ರಾತ್ರಿ ಇಲ್ಲ ನಿದ್ರಿ ಇಲ್ಲ ಕಾಂತಲ, ಎಂತ ಆಟಕ್ಕೆ ಹೋಯ್ರ್ಯಾ?
1: ಆಟಕ್ಕಲ್ಲ ಮಾರೆ, ಆ ಕೆರೆಮನಿ ಪ್ರಕಾಶ್ ನಗಂಡಿ ತಂಗಿ ಮುದ್ರಿಗೆಲ್ಲ ಮರ ನಿನ್ನೆ ಅಲ್ಲಿಗೆ ಹೋದ್.
0: ಹೋ, ಹಂಗ ನಿನ್ನೆ ನಿಮ್ಮ ಮನೆ ವಾರಿ ಕಿಚ್ಚೋಟ್ ಲೆಕ್ಕ ಅಂತಲ್ಲ.
1: ಸಾಕ್ ಸುಮ್ನೇರ, ಏನ್ ಮನಿ ಮಂದಿ ಎಲ್ಲ ಹೋಗ್ ನಮ್ಮನೆ ಊಟ ಅನ್ನೋದು?
0: ಯಾರೆಲ್ಲ ಹೋರಿ ಮತ್ತೆ?
1: ನಾನೊಬ್ಬ ಹೊಯ್ಕೊಂಡಿದ್ದೀನ ಫಸ್ಟ್ ಗೆ ಹೆಂಡ್ತಿ. ಹೋಯ್, ಕೌಲ್ ಊಟ ಉಣದೆ ಸುಮಾರು ದಿನ ಆಯ್ತು ಮಾರ್ರೆ. ಮಳೆಗಾಲದಂಗೆ ಒಂದ್ ಸೌಂಡ್ ಕೂಳ್ ಜಾಸ್ತಿ ಸೇರತ್. ನಾನು ಬಬ್ದ ಹಾಕೇನ ಹಂಗರ್ ಬಾ ಅಂದಿ. ಮಗಳ ಅಪ್ಪಯ್ಯ, ನಂಗ್ ಮದ್ರಿಗೆ ಹಾಕು ಬಪ್ಪ ಕೇಳಿದ್. ಅದ್ರಲ್ಲಿ ಅವನು ಬಂದಳ. ಮಗ, ನನ್ನೊಬ್ಬನ್ ಬಿಟ್ಟಿಗೆ ಹತ್ರ ಕೇಂಡ ಅವನು ಬಂದ. ನಮ್ಮ ಅಪ್ಪಯ್ಯ ಅಬ್ಬಿನ ಇಬ್ಬರನ್ನೇ ಬಿಡುಗತ್ತ.

0: ಪ್ರಕೃತಿಗೆ ಒಳ್ಳೆ ಬಾಂತಿದ್ರು ತೊಂದ್ರೆ ಇಲ್ಲ, ಆದ್ರೆ ಹಾಳು ಮಾಡೋಕಾಗ. ಈ ಮನ್ಸರಿ ಹೇಗಲು ಬುದ್ಧಿ ಬತ್ತೋ ಏನೋ, ಅಷ್ಟಕ್ಕೂ ಈ ಡಿಜಿ ಹಾಕಿ ಗೌಜ್ ಮಾಡುದು ನಮ್ ಸಂಸ್ಕೃತಿಯೇ ಅಲ್ಲ. ಇದನ್ನ ಹೇಳ್ತಾ ಫಂಕ್ಷನ್ ಮಾಡೋಕೆ ಆತಿಲ್ಲ ಹಂಗಾರೆ. ಅದಿರ್ಲಿ, ನೀವೆಲ್ಲಿ ಹೊರಟದೀಗ?
1: ನಾನ ಅದೇ ನಿನ್ನೆ ಮದ್ರಿಗೆ ಆಯ್ತಲ್ಲ ಮರ್ರೆ, ಅವಳು ಮದಿ ಇವತ್ತೆ ಅಲ್ಲಿ ಹೊರಟೆ.
0: ಒಬ್ರಿಯ
1: ಇಲ್ಲೇ ಮನೆ ಗುಂಡೊಬ್ಬ ಇದ್ದಷ್ಟೇ.
0: ಏ ಬೊಬ್ಬರಿಯಾ?

Prabhu Aadhyam Nati Atam.

0: ಕೂಲ್ ಬಿಯಡ್ರಿ ಹಿಡ್ಕ ಶೇಳದಿ ಅಂದ್ರ ಮಗನೆ ಬೆನ್ನ ಬರ್ರಿ ಬೆಳಕ ನಡಿಯಲ್ ಶಾಲಿಗೆ ಆಚಿ ಮನಿ ವೈಭವನ್ ಗಂಡು ಕಾಣಲ್ಲ ನಿನ್ ಕ್ಲಾಸ್ ಹೇಳ್ದೆ ಅವ ನಿನ್ ಕಡೆಗೆ ನರ್ತನವ ಆಗ ನಿನ್ ಕಾಲಡಿ ನುಗುಳ ಸ್ವಲ್ಪ ಬುದ್ಧಿಯವರು ಬತ್ತ ಕಾಂಬ
1: ಹೋಯ್ ಹೋಯ್ ಹೋಯ್ ಲಕ್ಷ್ಮಣ ಯೋ ಇಡೀ ದಿನ ಆ ಗಂಡಿಗೆ ಹೊಡೋದು ಒಂದೇ ಕೆಲಸ ನಿಮ್ಗೆ ನಿಮಗೆ ಯಾಕೆ ಮಕ್ಕಳು ಮರಿ ಮರ್ರೆ ಆ ಗಂಡಿ ಎಂತ ಮಾಡ್ದೆ ಈಗ
0: ಎಂತ ಮಾಡ್ನ ಅವನಿಗೆ ಶಾಲಿ ಹೋಪಕ್ಕೆ ರಿಕ್ಷಾ ಬೇಕಂಬ್ರ ಎರಡು ಹೆಜ್ಜೆ ನೆಡ್ದ್ರೆ ಶಾಲಿ ಬತ್ತ ಇಲ್ಲಿಂದ ಇಲ್ಲಿ ನೆಡು ಕೆಡಿ ಅವನಿಗೆ ಕೇಂದ್ರೆ ಶಾಲಿ ಚೀಲ ಬಾದಿ ಹಂಡ ಪುಸ್ತಕ ಸುಮಾರು ಇತ್ತಂತ ಶಾಲಿ ಚೀಲದ ಪುಸ್ತಕ ಹಾಕ್ದೆ ಇವನ್ ಅಬ್ಬಿ ಮಾಡುದು ಒಣಕಟ್ಟಿ ಮೀನಿನ ಉಪ್ಪಿ ನೋಡಿ ಹಾಕಿ ಕಳ್ಸುಕತ್ತ
1: ಆ ಮಗು ಕೇಂಬುದ್ರ ತಪ್ಪೆಂತ ಇತ್ತು ಮರ್ರೆ ಅಲ್ಕಾಣಿ ಪಾಪ ಆ ಶಾಲಿ ಚೀಲ ಹೊತ್ಕೊಂಡು ಹೋಯ್ ಹೋಯ್ ಗಂಡಿದ್ ಬೆನ್ನ ಗಾಳಿ ಮಳೆ ಸಿಕ್ಕದ್ ಬಾಳಿ ಗಿಡ ಕಣಂಗೆ ಬಗ್ಗಿ ಹೋಯ್ತು
0: ಅಲ್ಲ
1: ಆ ನಮ್ನಿ ಪುಸ್ತಕ ತಪ್ಪು ಕೇಳುದು ಮರ ಶಾಲೆಗೆ
0: ತಪ್ಪು ಕೇಳ್ದೆ ಮಕ್ಕಳು ಓದಬಾರ್ದ ಹಂಗಾರೆ
1: ಇಲ್ಲಿ ಕಾಣಿ ಲಕ್ಷ್ಮಣಣ್ಣ ಬರೀ ಪುಸ್ತಕದಲ್ಲಿ ಇಪ್ಪದ್ ಮಾತ್ರ ಓದಿ ಪುಸ್ತಕದ ಹುಳು ಹಾಪುಕಾಗ ಪುಸ್ತಕದ ಪಾಠಕ್ಕಿಂತ ಮಕ್ಕಳಿಗೆ ಜೀವನ ಪಾಠ ಮುಖ್ಯ ವಿದ್ಯೆ ಜೊತೆಗೆ ಮಕ್ಕಳಿಗೆ ಒಳ್ಳೆ ಬುದ್ಧಿನೂ ಹೇಳಿಕೊಡ್ತು ಬೆನ್ ಗೊಂಚಿಗೆ ಹಾಕಿ ಜಪ್ಪುದಲ್ಲ
0: ಏನೋ ಶಂಕರಣ್ಣ ನಾವೆಲ್ಲ ಶಾಲಿ ಹೊಪತಿ ಹಿಂಗಲ್ಲ ಹೊರಮಯ

0: ಮಾಡ್ಲಿಲ್ಲ ಮರ್ರೆ. ಗಾಳಿ ಮಳಿ ಕಾಣದೆ ಹೊಳಿ ತೋಡಂಗೆಲ್ಲ ಈಚ್ಕಂಡ ಹಾಡಿ ಗುಡ್ಡಿ ಎಲ್ಲ ಹತ್ತಿ ಇಳ್ದ.
1: ಆ ಗಂಡಿನ ಸುಳ್ಳ್ಯಾಕ ಹೇಳ್ತ್ರಿ ಮರ್ರೆ? ಶಾಲಿಗೆ ಒಪ್ಪು ಬದ್ಲು ಎಲ್ಲ ಗೋಯ್ ಮರ ಇತ್ತ, ಎಲ್ಲ ಮೈನ್ ಮರ ಇತ್ತ, ಎಲ್ಲ ಕೋಳಿ ಪಡಿ ಇತ್ತ ಅಂದೇಳಿ ಊರ ಮೇಲೆ ಬಳಕ ತಿರ್ಗದಲ್ದೆ ನೀವು. ಆ ಸುಶೀಲಕ್ಕನ ಮನೆಗೆ ಹೆಲ್ಸಿ ಅನ್ಕೋದಕ್ ಹೋಯಿ ಅವಳ ಕತ್ತಿ ಬಿಸಾಡಿ ಅದು ನಿಮ್ ಗ್ವಾಂಜಿಡಿ ಮೇಲೆ ಬಿದ್ದ ರಕ್ತ ಬಂದ.
0: ಸುಮ್ನೆ ಸುಮ್ನೆ ಮರೆ, ಮಕ್ಕಳ ಮರಿ ಎದ್ರಲ್ಲ.
1: ಅದಿರ್ಲಿ, ಆಗಳೆಂತದೋ ಆಚೆ ಮನೆ ಗಂಡಿನ ಕಾಲಡಿ ನುಗುಳಂದಲ್ಲಿ ಹೇಳ್ತಿದ್ದೀರಲ್ಲ, ಅದು ದೊಡ್ಡ ತಪ್ಪು. ಯಾವತ್ತು ಒಬ್ಬರನ್ನ ಇನ್ನೊಬ್ಬರಿಗೆ ಹೋಲಿಕೆ ಮಾಡೋಕಾಗ. ಐದು ಬೆರಡು ಒಂದೇ ತರ ಇರುತ್ತೆ ಹೇಳಿ, ಮಕ್ಕಳೊಟ್ಟಿಗೆ ಮಕ್ಕಳ ತರ ಇಪ್ಪು ಕಲೀನಿ.
0: ಆಯ್ತು ಮಾರ್ರೆ. ಅದರ್ಲಿ, ನೀವೇನ್ ಬೆಳಿಗ್ಗೆ ಬೆಳಿಗ್ಗೆ ಈ ಬದಿ ಬಂದಿರಿ?
1: ಹೌದಾ, ನಿಮ್ಮನೆ ಗಂಡರು ರಿಕ್ಷಾ ಬೇಕಂತ, ನಮ್ಮನೆ ಗಂಡಿ ಹೆಲಿಕಾಪ್ಟರ್ ಬೇಕಂ ಶಾಲಿಗೆ ಒಬ್ಬಗೆ ದ್ವಾರ ಸಮಾ ಕೊಟ್ಟಿಗೆ ಶಾಲೆ ಬಿಟ್ಟು ಬಂದಿ.
2: ಏ ಬೊಬ್ಬಾರಿಯಾ,

hari Allah menyayangi, ratu Allah menyayangi.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಹೋಯ್ ಹೋಯ್ ಲಕ್ಷ್ಮಣ್ಣ, ಹೊಡಿಬೇಡಿ ಮಾರ್ರೆ. ಛೆ, ಎಂತ ಮಾಡ್ತಿದ್ರಿ ಮಾರ್ರೆ? ಪಾಪ ಆ ಮಗಿಗೆ ಆ ನಮ್ನಿ ಮಾಡಿದ್ರಿ. ಹಳ್ಳಿ ಚಪ್ಪಿ ಬಿದ್ದು ಸತ್ಗಿ ತೋರೆ ಎಂತ ಮಾಡ್ತೀರಿ? ಇಂತ ಜೈಲಿಗೆ ಹೋಗಿ ಕೂಕೊಂಡ್ಕ ಮಗಿತ್ತೆ ನಿಮ್ಗೆ?
1: ಇಂತ ಮಕ್ಕಳೊಟ್ಟಿಗೆ ಇಪ್ಪು ಬದ್ಲು ಜೈಲಿಗೆ ಹೋಗದೆ ಒಳ್ಳೇದು.
0: ಅಂತದ್ ಎಂತ ಮಾಡ್ತು ಮಾರ್ರೆ ಆ ಮಗು?
2: ಎಂತ ಮಾಡ್ನಾ, ಈ ಮಂಗ ತಿಂದದ್ದು ಉಂಡದ್ದು ಮನಿಕಣದ ಪೂರಾ ತೆಗ್ದು ಮೊಬೈಲ್ ಹಾಕುದು.
0: ಅಂದ್ರೆ
2: ಈ ಗಂಡ ಅದೆಂತದ್ದು ಯೂಟ್ಯೂಬ್ ಇತ್ತಲ್ಲ, ಅದಕ್ಕೂ ವಿಡಿಯೋ ಮಾಡಿ ಮಾಡಿ ಹಾಕುದು ಮಾರ್ರೆ.
0: ಅಯ್ಯೋ, ಒಳ್ಳೆ ವಿಷಯ ಅಲ್ಲ ಮಾರ್ರೆ ಅದ ಲಕ್ಷ್ಮಣಣ್ಣ. ಅದ್ರಂಗೆ ತುಂಬಾ ಜನ ಕಂಡ್ರೆ ದುಡ್ಡು ಬತ್ತಮ್ರ.
2: ತುಂಬಾ ಜನ ಕಂಡ್ರೆ ಮಾತ್ರ ಇದ ಹಾಕು ವಿಡಿಯೋ ಕಾಂಬುದು. ಇದ್ರ ಕಣಂಗೆ ಹೋಗಿಲ್ದಿದ್ದಾಕಿದ್ದು ಅಲ್ಲ ಇದ್ರ ಫ್ರೆಂಡ್ಸ್ ಅವು ಮಾತ್ರ.
0: ಅದಿರ್ಲಿ, ಈಗ ಹೊರದ್ದೆಂತಕ್ಕೆ?
2: ಈ ಗಂಡ ಅಬ್ಬಯ್ಯ ಶಾಲೆಗೆ ಜೂಯಿ ಕರ್ಕೊಂಡು ಹತ್ರ ಒಂದ್ 500 ರೂಪಾಯಿ ಕೊಡಿ ಅಂತ ಕೇಂಡ. ನಾನ್ ಅದ್ಕೆ ಪ್ರಾಣಿನ್ ಕಾಂಬು ಜೂಗೆ ಅಂತ ಕೊತೆಗಡ ಕನ್ನಡಿ ಎದುರು ನೀನೆ ನಿತ್ಕೋ ಫ್ರೀ ಆಗಿ ಕಾಣ್ಲಕ್ ಅಂದಿ. ಆ ಸಿಟ್ಟಿಗ್ ಆಗಂಡಿ ಎಂತ ಮಾಡಕ್ ಗೊತ್ತಿತೆ? ಮೊನ್ನೆ ಬೆಳಿಗ್ಗೆ ಮುಂಚೆ ದಹಿನ್ ಕಟ್ಟು ಕೊಯ್ದಿ ಮಾರ್ರೆ. ಈ ಗಂಡ ಅದನ್ನು ವಿಡಿಯೋ ಮಾಡ್ಕೊಂಡ ದನ ಕರುಗಳ ಕಳ್ಳ ಸಾಗಾಣಿಕೆ ಮಾಡಲಾಗುತ್ತಿದೆ ಒಂದೇಳಿ ಬರ್ದು ಯೂಟ್ಯೂಬ್ ಹಾಕಿತೆ. ಈಗ ಆ ಚಿಚಿ ಮನೆಯವರೆಲ್ಲ ನನ್ ಕಣ್ಕನೆ ಹೇಳ್ತಿದ್ರು ಮಾರ್ರೆ.
0: ಈ ಮಕ್ಕಳ ಕೈ ಮೊಬೈಲ್ ಸಿಕ್ಕೋದೊಂದ ಇಲ್ಲ ಕಾಣಿ.
2: ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಮಕ್ಕಳಿಗೆ ಮೊಬೈಲ್ ತೆಗಿಸಿ ಕೊಟ್ಟಿ ಮಾರ್ರೆ. ಈಗ ಕಂಡ್ರೆ ಆ ಮಕ್ಕಳು ಓದೋದೊಂದ್ ಬಿಟ್ರೆ ಮೊಬೈಲ್ ಬೇರೆ ಎಲ್ಲ ಮಾಡ್ತು ಮಾರ್ರೆ. ಕೇಳ್ರೆ ಟೀಚರ್ ವಾಟ್ಸ್ಆಪ್ ಗ್ರೂಪ್ ಮೆಸೇಜ್ ಹಾಕಿರೋ ಅಂತ. ಅಲ್ಲ, ನಾವಲ್ಲ ಶಾಲೆಗೆ ಒಬ್ಬ ಹಿಂಗಿದೀತೆ.
0: ಇಲ್ ಕಾಣಿ ಲಕ್ಷ್ಮಣ್ಣ, ಮೊಬೈಲ್ ಯೂಸ್ ಮಾಡು ತಪ್ಪಲ್ಲ, ಎಷ್ಟ್ ಬೇಕು ಅಷ್ಟೇ ಯೂಸ್ ಮಾಡ್ರೆ ಮಾತ್ರ ಒಳ್ಳೇದು. ಅತಿಯಾರೆ ಅಮೃತ ವಿಷ ತಂತ್ರಗಾಣಿ ಹಂಗೆ, ಯಾವ್ದು ಅತಿಯಾಪುಗಷ್ಟೇ.
2: ಅದು ಹೌದು ಶಂಕರಣ್ಣ.
0: ಹೋಯ್ ಅದು ಹೇಳಿ. ಇಲ್ಲ ಕಾಣಿ, ನಿಮ್ಮ ಮಗ ನೀವು ಹೊಡೆದ್ ವಿಡಿಯೋ ಮಾಡಿ ಮಗನ ಮೇಲೆ ಅಪ್ಪನಿಂದ ಹಲ್ಲೆ ಅಂದೇಳಿ ಯೂಟ್ಯೂಬ್ ಹಾಕಿದ.
2: ಏ ಬೊಬ್ಬರ್ಯಾ,
3: ಹೇಳ್ತಾ

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಮಾಬಲಣ್ಣ, ಕೈಗೆ ನಮ್ಮನೆ ಬ್ಯಾಂಡೇಜ್ ಹಾಕೊಂಡಿರಿ.
1: ಯೋ ಮತ್ತೆಂತಲ್ಲ ಲಕ್ಷ್ಮಣಣ್ಣ, ನಿನ್ನೆ ಹೊಗೆ ಮೀನು ಡುಕ್ಕು ಹೊತ್ತು ಮಾರ್ರೆ, ಮೀನ್ ಸಿಕ್ತಂದಳೆ ಗೆದ್ದಿ ಹಾರದ್ ಮಾರ್ರೆ. ಆ ಕತ್ಲೆ ಮೀನಿ ಕೈ ಹಾಕೋ ಬದ್ದು ಗ್ಲಾಸ್ ಬಾಟ್ಲಿ ಕೈ ಹಾಕಿ ಒತ್ತಿಡದೆ ಕೈ ಕೊಯ್ಕ ಹೋಯ್ತು ಮಾರ್ರೆ.
0: ಅಯ್ಯೋ ದೇವ್ರೆ, ಅಲ್ಲ ಮಾರ್ರೆ, ಕೂಡೋದಂದ್ರೆ ಎಲ್ಲಿವರೆಗೆ? ಮೀನಿಗೂ ಬಾಟ್ಲಿಗೂ ವ್ಯತ್ಯಾಸ ಗೊತ್ತಿದ್ದ ಅಷ್ಟು ಕುಡುದ? ಯಾರಿಗ್ ಗೊತ್ತ, ಬಾಟ್ಲಿ ಅಂದೇಳಿ ಗೊತ್ತಿದ್ದೆ ಕೈ ಹಾಕ್ರೇನು, ಕುಡುಕ್ ಒಂಚೂರು ಸಿಕ್ಕತ್ತ ಅಂದೇಳಿ.
1: ಮನ್ಸ್ರ ಜಾತಿಯ ಮಾರ ನೀನ,
0: ಅದು ಜರಿಲಿ ಮಾರ್ರೆ, ಮೀನ್ ಗಿನ್ ಸಿಕ್ತಾ?
1: ಯೋ ಆ ಕತಿ ಇನ್ನೂ ಗಮ್ಮತ್ತಿತ್ ಮಾರ್ರೆ, ದೊಡ್ಡದ್ ಮುಡನ್ ಮೀನ್ ಸಿಕ್ಕದ್ದ? ಕೈ ಹಾಕೋಕು ಹೊಡ್ಕತ್ತೇನ್ ಬೇಡ, ಏನಿಲ್ಲ ಅಂದ್ರು ಸರಾಸರಿ ಒಂದು 5 kg ಇತ್ತು ಮಾರ್ರೆ.
0: ಹೌದಾ, ಚಾನ್ಸ್ ವಾದ್ರೆ ಅಲ್ಲ ಮಾರ್ರೆ, ಎಂತ ಪದಾರ್ಥ ಮಾಡ್ರೆ ಫ್ರೈ ಮಾಡ್ರೆ?
1: ಪೂರ್ತಿ ಕೇಣ ಮಾರ್ರೆ, ಮೀನನ್ ಹಿಡ್ಕ ಚೀಲಕ್ ಹಾಕೋದ್ ಮಾರ್ರೆ, ಮನೆ ಬಂದ್ ಕಣ್ಣಂಗ್ ಚೀಲ ಸೋರಿತೆ, ಅದು ಮೀನ್ ಅಲ್ಲ ಮಾರ್ರೆ, ಹೈನ್ಸರ್ ಅವ್ ಅದು ನಮ್ಮ ಸುರೇಶ್ ಅಣ್ಣನ ಪಂಜಿ ಒಳಗ್ ಹೋಯ್ ಮಾರ್ರೆ, ಅವಸ್ಥೆ ಕಂಡ್ರೆ ಬೇಡ.
0: ನಿಮ್ ಕತ್ತಿ ಒಳ್ಳೆ ಲಾಯಕ್ ಇತ್ತು ಮಾರ್ರೆ.
1: ನಮ್ ಕತ್ತಿ ಇರ್ಲಿ ಮಾರೆ, ಗೆದ್ದಿ ಕತ್ತಿ ಅಂತದ, ನೆರಿ ಬಂದದೆ ಬಂದದ್ ಮಾರೆ, ರೋಡಲ್ಲಿ ಪ್ಲಾಸ್ಟಿಕ್ ಪೂರ ಬಳಕ ಗೆದ್ದಿ ಬದಿ ಬಂದಿತ್ತು.
0: ಅಲ್ಲ ಅದನ್ನ ಎಂತ ಮಾಡುದ? ಎಂತ ಮಾಡುದ, ಪಂಚಾಯತಿಗೆ ಹೋಗಿ ಕಂಪ್ಲೇಂಟ್ ಮಾಡುದ್.
1: ಅವ್ರಿಗೆ ಈಗ ಹೇಳಿ ಎಂತ ಪ್ರಯೋಜನ ಇಲ್ಲ, ಪಾಪ ಅವ್ರವ್ರು ಎಂತ ಮಾಡ್ತಾರೆ, ಈ ಜನಗಳಿಗೆ ಬುದ್ಧಿ ಇಲ್ಲ, ತಿಂಬುದು ಉಂಬುದು ರೋಡ್ ಮೇಲೆ ಬಿಸಾಕಿ ಹೋಗುದು. ಒಂದು ಪ್ಲಾಸ್ಟಿಕ್ ನ ಹೇಗ್ ವಿಲೇವಾರಿ ಮಾಡ್ಕೊಂಡಿಲ್ಲ ಗೊತ್ತಿಲ್ಲ ಮಾರ ಅವರಿಗೆ, ಹಳೆಯರ್ ಮಳೆಯರ್ ಹಿಂಗ್ ಮಾಡುದಿಲ್ಲ, ಈ ಶಾಲೆಗೆ ಹೋಗಿ ಕಲ್ತರೆ ಹಿಂಗೆಲ್ಲ ಮಾಡುದು.
0: ಹೌದು, ಅದೊಂದು ಸತ್ಯ ಮಾತಾಡ್ರಿ ಕಾಣಿ.
1: ಎಜುಕೇಟೆಡ್ ಅಂದ್ರೆ ಬರೀ ಮಾರ್ಕ್ ತೆಗ್ದ ದೊಡ್ಡ ದೊಡ್ಡ ಕಂಪ್ನಿಗೆಲ್ಲ ಹೋಗಿ ಒಳ್ಳೆ ಬಟ್ಟೆ ಹೇಕಂಡ ಇಂಗ್ಲಿಷ್ ಅಲ್ಲಿ ಟಸು ಪುಸು ಮಾತಾಡೋರಲ್ಲ. ನಿಜವಾದ ಎಜುಕೇಟೆಡ್ ಅಂದ್ರೆ ಸಮಾಜದ ಒಳ್ಳೇದನ್ನ ಕಂಡ್ಕೊಂಡ ಈ ದೇಶಕ್ಕೆ ಒಳ್ಳೆ ಪ್ರಜೆ ಇಪ್ಪರ್.
0: ಅದಿರ್ಲಿ, ನೀನಿಗೆ ಎಲ್ಲಿಗೆ ಬರ್ತಿದ್ದೆ?
2: ನಾನ ನಂದೊಂದು ಹಳಿ ರೈನ್ ಕೋಟ್ ಹೊರದೋಯ್ತು ಮಾರ್ರೆ, ಅದೊಂದು ಇಲ್ಲೇ ಹಳಿ ಬದಿ ಬಿಸಾಡಿ ಬಂದಿ.
1: ಏ ಬೊಬ್ಬರ್ಯಾ.
3: ಹೇಳ್ತಾ

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಪ್ರತಿ ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಏನ್ ಶಂಕರಣ್ಣ, ಕಣ್ಣೆಲ್ಲ ಕೆಂಪ್ ಕೆಂಪಾಯ್ತ? ರಾತ್ರಿ ಇಲ್ಲ ನಿದ್ರಿ ಇಲ್ಲ ಕಾಂತಲ, ಎಂತ ಆಟಕ್ಕೋಯ್ರ್ಯಾ?
1: ಆಟಕ್ಕಲ್ಲ ಮಾರೆ, ಆ ಕೆರೆ ಮನೆ ಪ್ರಕಾಶ್ ನಗರ್ ನಿನ್ ತಂಗಿ ಮುದ್ರಿಗೆಲ್ಲ ಮರ ನಿನ್ನೆ ಅಲ್ಲಿಗೆ ಹೋದ್.
0: ಹೋ, ಹಂಗ ನಿನ್ನೆ ನಿಮ್ಮ ಮನೆ ವಾರಿ ಕಿಚ್ಚೋಟ್ ಲೆಕ್ಕ ಅಂತಲ್ಲ.
1: ಸಾಕ್ ಸುಮ್ನೇರ, ಏನ್ ಮನಿ ಮಂದಿ ಎಲ್ಲ ಹೋಗ್ ನಮ್ಮ ಮನೆ ಹುಟ್ಟುವನದ?
0: ಯಾರೆಲ್ಲ ಹಾರಿ ಮತ್ತೆ?
1: ನಾನೊಬ್ಬ ಹೊಯ್ಕೊಂಡಿದ್ದೀನ ಫಸ್ಟ್ ಗೆ ಹೆಣ್ತಿ. ಹೋಯ್, ಕೌಲ್ ಹುಟ್ಟುವನದೆ ಸುಮಾರು ದಿನ ಆಯ್ತು ಮಾರ್ರೆ, ಮಳೆಗಾಲದಂಗೆ ಒಂದ್ ಸೌಂಡ್ ಕೂಳ್ ಜಾತಿ ಸೇರತ್. ನಾನು ಬಬ್ದ ಹಾಕೇನ ಹಂಗಾರ ಬಾ ಅಂದಿ. ಮಗಳ ಅಪ್ಪಯ್ಯ ನಂಗ್ ಮದ್ರಿಗೆ ಹಾಕು ಬಪ್ಪ ಕೇಳಿ. ಅದ್ರಲ್ಲಿ ಅವನು ಬಂದಳ. ಮಗ ನನ್ನೊಬ್ಬನ್ ಬಿಟ್ಟಿಗೆ ಹತ್ರ ಕೇಂದ, ಅವನು ಬಂದ. ನಮ್ಮ ಅಪ್ಪಯ್ಯ ಅಬ್ಬಿನ ಇಬ್ಬರನ್ನೇ ಬಿಡುಗಾತನ, ಹಳಿಯರ್ ಬೇರೆ, ಅವರನ್ನು ಕರ್ಕೊಂಡ್ ಹೋಯ್ ಬಂದ.
0: ಹಂಗಾರ ಮನೆ ಯಾರಲ್ಲ ಉಳಿದ್ರ?
1: ಮನೆ ಗುಂಡ ಒಬ್ಬ ಉಳಿದ್ನ.
0: ಅದು ಯಾರ?
1: ಅದ ನಮ್ಮನಿ ನಾಯ.
2: ಅದನ್ನು ಒಂದ್ ಅಂತ ಬಿಟ್ಟಿಗೆ ಹಾದ ಮಾರ್ರೆ, ಅದನ್ನು ಕರ್ಕೊಂಡು ಹೋಗಿತ್ತ.
1: ಅದನ್ನು ಆಲೋಚನೆ ಮಾಡ್ನ. ಆರೆ ಆ ಗೌಜ್ ಗದ್ಲಕ್ಕೆ ಅದ್ರಲ್ಲಿ ನಿಲ್ಲುದಿಲ್ಲ, ಇಲ್ದರೆ ಅದನ್ನು ಕರ್ಕೊಂಡು ಹೋಗ್ತಾ ಇದ್ದಿ.
0: ಗೌಜ್ ಅಂಬಕ್ಕೂ ನೆನ್ಪಾಯ್ತು ಮಾರ್ರೆ, ಅವ್ರ ಮನೆಗೆ ಹೋಗಿ ಎಂತ ಡಿ ಜೆ ಹಾಕದ್ ಮಾರ್ರೆ, ರಾತ್ರಿಡೀ ನಿದ್ರೆ ಇಲ್ಲ, ನಮ್ದಾರು ಅಡಿಲ್ಲ, ಹೊಟ್ಟೆಗಿದ್ದ ದನಗಳ ಕುಂಚಾಡ್ತು. ಇವುಗಳು ಸೋಕಿ ಆಚರಣೆಯಿಂದ ಪರಿಸರಕ್ಕೆ ಎಷ್ಟು ಹಾನಿ ಆಯ್ತಿದ್ ಗೊತ್ತಾ? ಈ ಪ್ರಕೃತಿಗೆ ಒಳ್ಳೆ ಮಾಡ್ತಿದ್ರು ತೊಂದ್ರೆ ಇಲ್ಲ, ಆದ್ರೆ ಹಾಳು ಮಾಡೋಕಾಗ. ಈ ಮನ್ಸ್ರಿ ಏಗಳ ಬುದ್ಧಿ ಬತ್ತೋ ಏನೋ, ಅಷ್ಟಕ್ಕೂ ಈ ಡಿ ಜೆ ಹಾಕಿ ಗೌಜ್ ಮಾಡುದು ನಮ್ ಸಂಸ್ಕೃತಿಯೇ ಅಲ್ಲ. ಇದನ್ನ ಇಲ್ದೆ ಫಂಕ್ಷನ್ ಮಾಡೋಕೆ ಆತಿಲ್ಲ ಹಂಗಾರೆ. ಅದಿರ್ಲಿ, ನೀವೆಲ್ಲಿ ಹೊರಟದೀಗ?
1: ನಾನ ಅದೇ ನಿನ್ನೆ ಮದ್ರಿಗೆ ಆಯ್ತಲ್ಲ ಮಾರ್ರೆ, ಅವಳು ಮದಿ ಇವತ್ತೆ ಅಲ್ಲಿಗೆ ಹೊರಟೆ.
0: ಒಬ್ರೆಯ?
1: ಇಲ್ಲೇ ಮನೆ ಗುಂಡೊಬ್ಬ ಇದ್ದಷ್ಟೇ.
3: ಏ ಬೊಬ್ಬರಿಯಾ?
4: ಹೇಳ್ತಾ

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಏನ್ ಲಕ್ಷ್ಮಣ್ಣ, ಎಂತದ್ದು ಹುಡ್ತಾ ಇದ್ರಿ?
1: ಅಯ್ಯೋ ನನ್ ಕತಿ ಎಂತ ಕೇಂತ್ರಿ ಶಂಕರಣ್ಣ, ನಮ್ಮನೆ ಜಕ್ಣಿ ಬರ್ರ ಇವತ್ತ.
0: ಓ ಅದ್ಕೆ ಮನೆ ತುಂಬಾ ಜನ?
1: ಹೌದು ಮಾರೆ, ಅದೇ ಜನಿನ್ ಮುಂದೆ ಮಾನ ಮರದಿ ತೆಕ್ಕಂದ ಅತ್ತೀಗ.
2: ವಾ
0: ಮಾನ ಮರದಿ ತೆಕ್ಕಂದ, ಅಂತದ್ ಎಂತ ಇತ್ ಮಾರ್ರಿ? ಈಗ
1: ಜಕ್ಕಳಿಗಂದೇಳಿ ನಿನ್ನೆ ಬೆಳಿಗ್ಗೆ ಸಂತೆ ಹೋಗಿ ಎರಡು ಕೋಳಿ ತಕ ಬಂದಿದ್ದಿ ಮಾರ್ರೆ. ಸಾಯಂಕಾಲ ಹೆರ್ಗಿಗಾಕಿ ಮನೆ ಕರೆದ ಕೌಂಚ ಹಾಕಿದ್ದಿ.
0: ಈಗ ಕಾಂತಿ ಮುಂಜ ಹೈಡಿ ಎರಡು ರಾತ್ರಿ ರಾತ್ರಿ ಓಡಿ ಹೋಯ್ತು ಮಾರ್ರೆ.
1: ಅದೇ ಬೆಂಗಳೂರಿಂದ ಮಕ್ಕಳ ಮೊಮ್ಮಕ್ಕಳು ಎಲ್ಲ ಬಂದಿರ್. ಇವ ಸಾಯಂಕಾಲ ಕೋಳಿ ಕೊಯ್ಕ, ಅದೇ ತಲಿ ಬಿಸಿ ಇಟ್ಕೊಂಡಿತ್ತು ಮಾರ್ರೆ.
2: ವಾ
0: ಹೋ ಅದ ವಿಷಯ, ಒಳ್ಳೆ ಗಮ್ಮತ್ ಮಾರ್ರೆ. ನಾನು ಅದೇ ಕಂಡಿ, ಇಷ್ಟು ದಿನ ಖಾಲಿ ಖಾಲಿ ಇದ್ದ ಮನೆ ಇವತ್ತು ತುಂಬಿ ತೊಳ್ಕತ್ತಲ್ಲ ಅಂದೇಳಿ. ಕಾಂಬಗೆ ಎಷ್ಟು ಲೈಕ್ ಅಲ್ಲ
1: ಲೈಕ್? ಹೌದು ಮಾರ್ರೆ, ಎರಡು ದಿನ ಮಾತ್ರ ಲೈಕ್, ಮತ್ತದೇ ಖಾಲಿ ಖಾಲಿ. ನಾವು ಮಕ್ಕಳು ನಮ್ ತರ ಆಗ್ತಾಗನ್ ಹೇಳಿ ಶಾಲಿ ಕಲ್ಸಿ ಓದ್ಸುದ್ ಮಾರ್ರೆ. ಮಕ್ಕಳಿಗೆ ಹೋದ್ರ ಮೇಲೆ ಊರ ಕೆಲ್ಸ ಸಿಕ್ಕತ್ತಾ?
2: ಹೌದು ಇಲ್ಲ, ಊರ್ ಬಿಟ್ಟು ಹೋಯ್ಕ್. ಊರ್ ಬಿಟ್ಟು ಹೋದ್ ಮಕ್ಕಳಿಗೆ ಅಪ್ಪ ಅಬ್ಬಿಯು ಬೇಡ, ಊರು ಬೇಡ,
1: ಅಲ್ಲೇ ಮದಿ ಮಕ್ಕಳು ಮನಿ ಎಲ್ಲ ಮಾಡ್ಕೊಂತೋ. ಏನೋ ನಾವ್ ಜೀವಿತ್ ಅಂತ ಹೇಳಿ ಒಬ್ರು ಬುಕ್ ಊರ್ ಬದಿ ಬತ್ತೋ, ಅದೇ ಖುಷಿ.
2: ಅದು ಸಾಯ್ಲಿ ನಿನ್ ಕೈಯಾಗ ಎಂತ ಪಾತ್ರ ಅದ?

0: ಹೌದಾ? ನಿನ್ನೆ ರಾತ್ರಿ ನಮ್ಮನೆ ಕಣ್ಣಿಗೆ ಎರಡು ಕೋಳಿ ಬಂದಿದ್ ಮಾರ್ರೆ, ಎರಡರದ್ದು ಕಾಲು ಕಟ್ಕೈದಿತ್ತು ಮಾರ್ರೆ. ನಾನು ಸಿಕ್ಕದ್ದೆ ಚಾನ್ಸ್ ಅಂದ ಹಿಡಿದು ಪದಾರ್ಥ ಮಾಡಿದೆ. ಅದೇ ನಿಮ್ಮನೆ ಚೂರು ಪದಾರ್ಥ ಕೊಡು ಅಂದಲ್ಲಿ ಪಾತ್ರಕ್ಕೆ ಹೇಕ ಬಂದೆ.
1: ಕೋಳಿ ಹೈಡಿ ಹುಂಜುವ,
0: ಒಂದ್ ಹುಂಜ ಒಂದ್ ಹೈಡಿ.
1: ಕಣ್ಣನ ಮಗನೇ, ನಮ್ಮನೆ ಕೋಳಿ ನಮ್ ಮ್ಯಾಳಿ ತಿಪ್ಪಿ ಪದಾರ್ಥ ಮಾಡಿ ಈಗ ನಂಗೆ ತಂದು ಕೊಡ್ತೀಯ?
0: ನೀನು
2: ಏ ಬೊಬ್ಬರ್ಯಾ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ತಂದಿಳಿ ನಾನೆಂತ ನೀರ್ ಕುಡುಕತ್ತ? ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ. ಅಲ್ಲ, ನಮ್ಮನಿ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ?
1: ಕಾಣಿಸಿಲ್ಲ, ನನ್ ಗಂಡನ ಸುದ್ದಿ ಬರ್ಬೇಡ. ದೇವ್ರ ಕಣಗಿದ್ ಗಣಸಿನ ಬಗ್ಗೆ ಮಾತಾಡಿ ಒಳಗದಿಲ್ಲ ನಿಂಗೆ.
0: ಅದ್ಕೆ ನಿನ್ನ ದೇವ್ರ ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕಂ ಹೋಗ್ದೇನು ಅಲ್ಲ?
1: ಬಾರಿಗಾರು ಒಬ್ರು ಆದ್ರೆ ಆಚೆಗಾರು ಒಬ್ರಲ್ಲ, ನಿಂಗೆಂತ ಕದಲ್ಲ
0: ನಂಗೆಂತ ಕೇಳ್ರಿ?
1: ಅಯ್ಯಬ್ಬೆ, ಅಲ್ಲ ಹೆಂಗ್ಸ್ರೆ, ನಾಚಿಕೆ ಆತಿಲ್ಲ ನಿಮ್ಗೆ? ಬೆಳ್ ಬೆಳಗ್ಗೆ ಗೆದ್ದೆ ನಿತ್ಕೋ ಇಡ್ಕಂತ್ರಿ ಅಲ್ಲ, ಕಂಡರಿ ಅಂತ ಅನ್ಕಂತಿಲ್ಲ. ಅಲ್ಲ, ನಂಗೆ ಆಡ್ದಿದ್ದ ಆರು ನರ್ಮನೇರಲ್ಲ ಅಂತ ಹೇಳುದಷ್ಟೇ.
2: ಅಲ್ಲ ಗಿರ್ಜಾ, ಇಲ್ಲಿ ಕಾಣ, ನಾ ಬೀಜ ಹಾಕಿ ಕಡು ಕೊಟ್ಟಿಕ್ಕೆ ಹೋಯ್ದೆ, ಇವ್ಳ ಬಂದ್ ಬಿಡ್ಸ್ಲಕ್ಕ?
3: ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ,
2: ಇವ್ಳ ಕಂಡ್ರೆ ಹಿಂಗ್ ಮಾಡ್ತಾರೆ.
0: ಹೌದ್ ಗಿರ್ಜಕ್ಕ, ಆಗ್ಲಿನ ಕಾಲದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ, ನಟ್ಟಿ ಮಾಡ್ತಿದ್ದಿತ್ತ. ಈಗ ನಟ್ಟಿಗ್ ಜನೂ ಇಲ್ಲ, ನಟ್ಟಿಯೂ ಇಲ್ಲ. ಈಗ ಎಲ್ಲದಕ್ಕೂ ಹಾಳಾದ ಮಿಷಿನ್. ನೀನೇ ಹೇಳ, ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ? ಎಲ್ಲ ಜನರೇ ಮಾಡ್ತಿದ್ದೀರ. ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನು ಬಡ್ ಮಾಡಿ ಹಾಕಿತ್ತು.
1: ಅದೆಂತೋ ಹೇಳ್ತಾರಲ್ಲ, ಕಲ್ತದ್ ಹೆಚ್ಚಾರೆ ಕಾಲ್ ಮೇಲಾಗ್ತಂಬ. ಹೌದು, ಒಪ್ಕಂಬ. ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್, ಅದ್ರ ಜೊತೆಗೆ ಜನರ ಆಲಕ್ನಿಯೂ ಮುಂದೊಯ್. ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ, ಹೇಳಿ ಪ್ರಯೋಜನ ಇಲ್ಲ. ಎಲ್ಲ ಕೈ ಮೀರಿ ಮುಂದ್ ಹೋಯ. ಆರು ಎಂತದೇ ಹೇಳಿ, ಆಗಳಿನ ಜೀವನವೇ ಚಂದ ಅಲ್ದ?
0: ಹೇ ಅಲ್ ಕಣ, ಅದೇ ಮನಿದನು ನಮ್ಮನೆ ಅಗಡೆ ಇತ್ತಲೇ.
1: ಜಲ್ಜಾ, ಅದ್ ನಿಮ್ಮನಿದನು ಅಲ್ದ?
2: ಅಯ್ಯಯ್ಯೋ ದೇವ್ರೆ, ಆ ಗಣಸಿನ ಹತ್ರ ದನಿನ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದ ಆ ಗಣಸ್ ಬಿಟ್ಕೋಕು ಕಣಿತಲ್ಲ.
4: ಏ ಬಬ್ಬರ್ಯ,

0: ಕಲಾಪ್ರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: तुम्हें प्रीत पुरानी बहुत पुरानी कैसे कहूँ मैं कैसे कहूँ।
1: ಕೂಲ್ ಬಿಯರ್ಡ್ರಿ ಹಿಡ್ಕ ಶಾಲದಿ ಅಂದ್ರೆ ಮಗನೇ ಬೆನ್ನ ಬರ್ರಿ ಬೆಳಕ ನಡಿಯಲ್ ಶಾಲಿಗೆ ಆಚಿ ಮನಿ ವೈಭವನ್ ಗಂಡು ಕಾಣಲ್ಲ ನಿನ್ ಕ್ಲಾಸ್ ಅಲ್ದೆ ಅವ ನಿನ್ ಕಡೆಗೆ ನರ್ತನವ ಆಗ ನಿನ್ ಕಾಲಡಿ ನುಗುಳ ಸ್ವಲ್ಪ ಬುದ್ಧಿಯವರು ಬತ್ತ ಕಾಂಬ
2: ಹೋಯ್ ಹೋಯ್ ಲಕ್ಷ್ಮಣ ಯೋ ಇಡೀ ದಿನ ಆ ಗಂಡಿಗೆ ಹೊಡೋದು ಒಂದೇ ಕೆಲಸ ನಿಮ್ಗೆ ನಿಮಗೆ ಯಾಕೆ ಮಕ್ಕಳ ಮರಿ ಮರ್ರೆ ಆ ಗಂಡಿ ಎಂತ ಮಾಡ್ತ ಈಗ
1: ಎಂತ ಮಾಡ್ನ ಅವನಿಗೆ ಶಾಲಿ ಹಾಪುಕೆ ರಿಕ್ಷಾ ಬೇಕಮ್ರ ಎರಡ್ ಹೆಜ್ಜೆ ನೆಡ್ರೆ ಶಾಲಿ ಬತ್ತ ಇಲ್ಲಿಂದ ಇಲ್ಲಿ ನೆಡು ಕೆಡಿ ಅವನಿಗೆ ಕೇಂದ್ರೆ ಶಾಲಿ ಚೀಲ ಬಾದಿ ಹಂಡ ಪುಸ್ತಕ ಸುಮಾರು ಇತ್ತಂತ ಶಾಲಿ ಚೀಲದ ಪುಸ್ತಕ ಹಾಕ್ದೆ ಇವನ್ ಅಬ್ಬಿ ಮಾಡುದು ಒಣಕಟ್ಟಿ ಮೀನಿನ ಉಪ್ಪಿ ನೋಡಿ ಹಾಕಿ ಕಳ್ಸುಕತ್ತ
2: ಆ ಮಗು ಕೇಮದ್ರಂಗು ತಪ್ಪೆಂತ ಇತ್ತು ಮರ್ರೆ ಅಲ್ಕಾಣಿ ಪಾಪ ಆ ಶಾಲಿ ಚೀಲ ಹೊತ್ಕೊಂಡು ಹೋಯ್ ಹೋಯ್ ಗಂಡಿದ್ ಬೆನ್ನ ಗಾಳಿ ಮಳೆ ಸಿಕ್ಕದ್ ಬಾಳಿ ಗಿಡ ಕಣಂಗೆ ಬಗ್ಗಿ ಹೋಯ್ತು
1: ಅಲ್ಲ ಆ ನಮ್ನಿ ಪುಸ್ತಕ ತಪ್ಪು ಕೇಳುದ ಮರ ಶಾಲೆಗೆ ತಪ್ಪು ಕೇಳ್ದೆ ಮಕ್ಕಳು ಓದಬಾರ್ದ ಹಂಗಾರೆ
2: ಇಲ್ಲ ಕಾಣಿ ಲಕ್ಷ್ಮಣಣ್ಣ ಬರೀ ಪುಸ್ತಕದಲ್ಲಿ ಇಪ್ಪದ್ ಮಾತ್ರ ಓದಿ ಪುಸ್ತಕದ ಹುಳು ಹಾಪುಕಾಗ ಪುಸ್ತಕದ ಪಾಠಕ್ಕಿಂತ ಮಕ್ಕಳಿಗೆ ಜೀವನ ಪಾಠ ಮುಖ್ಯ ವಿದ್ಯೆ ಜೊತೆಗೆ ಮಕ್ಕಳಿಗೆ ಒಳ್ಳೆ ಬುದ್ಧಿನೂ ಹೇಳಿಕೊಡ್ತು ಬೆನ್ ಗೊಂಚಿಗೆ ಹಾಕಿ ಜಪ್ಪುದಲ್ಲ
1: ಏನೋ ಶಂಕರಣ್ಣ ನಾವೆಲ್ಲ ಶಾಲಿ ಹೋಪತಿ ಹಿಂಗಲ್ಲ ಹೊರಮೈಕ ಮಾಡ್ಲಿಲ್ಲ ಮರ್ರೆ ಗಾಳಿ ಮಳಿ ಕಾಣದೆ ಹೊಳಿ ತೋಡಂಗಲ್ಲ ಈಚ್ಕಂಡ ಹಾಡಿ ಗುಡ್ಡಿ ಎಲ್ಲ ಹತ್ತಿ ಇಳ್ದ
2: ಆ ಗಂಡಿನ ಸುಳ್ಳೆ ಕೇಳ್ತ್ರಿ ಮರ್ರೆ ಶಾಲಿಗೆ ಒಪ್ಪು ಬದ್ಲು ಎಲ್ಲ ಗ್ವಾಯ್ ಮರ ಇತ್ತು ಎಲ್ಲ ಮೈನ್ ಮರ ಇತ್ತು ಎಲ್ಲ ಕೋಳಿ ಪಡಿ ಇತ್ತು ಅಂದ್ರೆ ಊರ್ ಮೇಲೆ ಬಳಕ ತಿರ್ಗದಲ್ದೆ ನೀವು ಆ ಸುಶೀಲಕ್ಕನ್ ಮನೆಗೆ ಹೆಲ್ಸಿ ನಣ್ಕೋದಕ್ ಹೋಯಿ ಅವಳು ಕತ್ತಿ ಬಿಸಾಡಿ ಅದು ನಿಮ್ ಗ್ವಾಂಜಿಡಿ ಮೇಲೆ ಬಿದ್ದ ರಕ್ತ ಬಂದ
1: ಸುಮ್ನೆ ಸುಮ್ನೆ ಮರ ಮಕ್ಕಳ ಮರಿ ಎದಿರಲ್ಲ
2: ಅದಿರ್ಲಿ ಆಗಳೆಂತದ್ದು ಆಚಿ ಮನೆ ಗಂಡಿನ ಕಾಲಡಿ ನುಗುಳಂದಲ್ಲಿ ಹೇಳ್ತಿದ್ದೀರಲ್ಲ ಅದು ದೊಡ್ಡ ತಪ್ಪು ಯಾವತ್ತು ಒಬ್ಬರನ್ನ ಇನ್ನೊಬ್ಬರಿಗೆ ಹೋಲಿಕೆ ಮಾಡೋಕಾಗ ಐದು ಬೆರಳು ಒಂದೇ ತರ ಇರುತ್ತೆ ಹೇಳಿ ಮಕ್ಕಳೊಟ್ಟಿಗೆ ಮಕ್ಕಳ ತರ ಇಪ್ಪು ಕಲಿನಿ
1: ಆಯ್ತು ಮರ್ರೆ ಅದೇರ್ಲಿ ನೀವೇನ್ ಬೆಳಿಗ್ ಬೆಳಿಗ್ಗೆ ಈ ಬದಿ ಬಂದಿರಿ
2: ಹೌದಾ ನಿಮ್ಮನೆ ಗಂಡರು ರಿಕ್ಷಾ ಬೇಕಂತ ನಮ್ಮನೆ ಗಂಡಿ ಹೆಲಿಕಾಪ್ಟರ್ ಬೇಕಂಬ್ರ ಶಾಲಿಗೆ ಒಬ್ಬಗೆ ದ್ವಾಸಿ ಸೇಡ್ಕತ್ತಾಗ ಸಮ ಕುಟ್ಟಿಗೆ ಶಾಲೆ ಬಿಟ್ಟಿ ಬಂದಿ
1: ಏ ಬೊಬ್ಬಾರ್ಯಾ

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಹೋಯ್ ಹೋಯ್ ಲಕ್ಷ್ಮಣ್ಣ, ಹೊಡಿಬೇಡಿ ಮಾರ್ರೆ. ಶೇ, ಎಂತ ಮಾಡ್ತಿದ್ರಿ ಮಾರ್ರೆ? ಪಾಪ ಆ ಮಗಿಗೆ ಯಾವ ನಮ್ನಿ ಹೊಡಿತ್ರಿ? ಹಳ್ಳಿ ಚಪ್ಪಿ ಬಿದ್ದು ಸತ್ಗಿ ತೋರಿ ಎಂತ ಮಾಡ್ತೀರಿ? ಎಂತ ಜೈಲಿಗೆ ಹೋಗಿ ಕೂಕೊಂಡ್ಕ ಮಗಿತ್ತ ನಿಮ್ಗೆ?
1: ಇಂತ ಮಕ್ಕಳೊಟ್ಟಿಗೆ ಇಪ್ಪು ಬದ್ಲು ಜೈಲಿಗೆ ಹೋಗ್ದೆ ಒಳ್ಳೇದು.
0: ಅಂತದ್ ಎಂತ ಮಾಡ್ತು ಮಾರ್ರೆ ಆ ಮಗು?
2: ಎಂತ ಮಾಡ್ನ, ಈ ಮಂಗ ತಿಂದದ್ದು ಉಂಡದ್ದು ಮನಿಕಣದ ಪೂರಾ ತೆಗ್ದು ಮೊಬೈಲ್ ಹಾಕುದು.
0: ಅಂದ್ರೆ
2: ಈ ಗಂಡ ಅದೆಂತದ್ದು ಯೂಟ್ಯೂಬ್ ಇತ್ತಲ್ಲ, ಅದಕ್ಕೆ ವಿಡಿಯೋ ಮಾಡಿ ಮಾಡಿ ಹಾಕುದು ಮಾರ್ರೆ.
0: ಅಯ್ಯೋ, ಒಳ್ಳೆ ವಿಷಯ ಅಲ್ಲ ಮಾರ್ರೆ ಅದೇ ಲಕ್ಷ್ಮಣಣ್ಣ. ಅದ್ರಂಗೆ ತುಂಬಾ ಜನ ಕಂಡ್ರೆ ದುಡ್ಡು ಬತ್ತಮ್ರ.
2: ತುಂಬಾ ಜನ ಕಂಡ್ರೆ ಮಾತ್ರ ಇದು ಹಾಕು ವಿಡಿಯೋ ಕಾಂಬುದು. ಇದ್ರ ಕಣಂಗೆ ಹೋಗಿಲ್ದಿದ್ದಾಕಿದ್ದು ಅಲ್ಲ ಇದ್ರ ಫ್ರೆಂಡ್ಸ್ ಅವು ಮಾತ್ರ.
0: ಅದಿರ್ಲಿ, ಈಗ ಹೊರದ್ದೆಂದಕ್ಕೆ?
2: ಈ ಗಂಡ ಅಪ್ಪಯ್ಯ ಶಾಲೆಗೆ ಜೂಯಿ ಕರ್ಕೊಂಡು ಹತ್ರ ಒಂದ್ 500 ರೂಪಾಯಿ ಕೊಡಿ ಅಂತ ಕೇಂಡ. ನಾನ್ ಅದಕ್ಕೆ ಪ್ರಾಣಿನ್ ಕಾಂಬುಗ್ ಜೂಗೆ ಅಂತ ಖಾತೆ ಗಡ ಕನ್ನಡಿ ಎದುರು ನೀನೆ ನಿತ್ಕೋ ಫ್ರೀ ಆಗಿ ಕಾಣ್ಲಕ್ ಅಂದಿ. ಆ ಸಿಟ್ಟಿಗ ಆಗಂಡಿ ಎಂತ ಮಾಡಕ್ ಗೊತ್ತಿತೆ? ಮೊನ್ನೆ ಬೆಳಿಗ್ಗೆ ಮುಂಚೆ ದಹಿನ್ ಕಟ್ಟು ಕೊಯ್ದಿ ಮಾರ್ರೆ. ಈ ಗಂಡ ಅದನ್ನು ವಿಡಿಯೋ ಮಾಡ್ಕೊಂಡು ದನ ಕರುಗಳ ಕಳ್ಳ ಸಾಗಾಣಿಕೆ ಮಾಡಲಾಗುತ್ತಿದೆ ಒಂದೇಳಿ ಬರ್ದು ಯೂಟ್ಯೂಬ್ ಹಾಕಿತೆ. ಈಗ ಆ ಚಿಚಿ ಮನೆಯವರೆಲ್ಲ ನನ್ ಕಣ್ಕನೆ ಹೇಗೇಳ್ತಿದ್ರು ಮಾರ್ರೆ.
0: ಈ ಮಕ್ಕಳ ಕೈ ಮೊಬೈಲ್ ಸಿಕ್ಕೋದೊಂದ ಇಲ್ಲ ಗಾಣಿ.
2: ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಮಕ್ಕಳಿಗೆ ಮೊಬೈಲ್ ತೆಗ್ಸಿ ಕೊಟ್ಟಿ ಮಾರ್ರೆ. ಈಗ ಕಂಡ್ರೆ ಆ ಮಕ್ಕಳು ಓದೋದೊಂದು ಬಿಟ್ಟರೆ ಮೊಬೈಲ್ ಆಗಿ ಬೇರೆ ಎಲ್ಲ ಮಾಡ್ತು ಮಾರ್ರೆ. ಕೇಳ್ರೆ ಟೀಚರ್ ವಾಟ್ಸ್ಆಪ್ ಗ್ರೂಪ್ ಮೆಸೇಜ್ ಹಾಕಿರ ಅಂತ. ಅಲ್ಲ, ನಾವಲ್ಲ ಶಾಲೆಗೆ ಹೋಗಿ ಹಿಂಗಿದೀತೆ?
0: ಇಲ್ಲಿ ಕಾಣಿ ಲಕ್ಷ್ಮಣ್ಣ, ಮೊಬೈಲ್ ಯೂಸ್ ಮಾಡೋದು ತಪ್ಪಲ್ಲ, ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡ್ರೆ ಮಾತ್ರ ಒಳ್ಳೇದು. ಅತಿ ಯಾರೆ ಅಮೃತ ವಿಷ ತಂತ್ರ ಗಾಣಿ ಹಂಗೆ, ಯಾವ್ದು ಅತಿ ಅಪ್ಪಗಾಗಷ್ಟೇ.
2: ಅದು ಹೌದು ಶಂಕರಣ್ಣ.
0: ಹೋಯ್ ಅದು ಇಲ್ಲಿ ಇಲ್ಲಿ ಕಾಣಿ, ನಿಮ್ಮ ಮಗ ನೀವು ಹೊಡೆದ್ ವಿಡಿಯೋ ಮಾಡಿ ಮಗನ ಮೇಲೆ ಅಪ್ಪನಿಂದ ಹಲ್ಲೆ ಅಂದೇಳಿ ಯೂಟ್ಯೂಬ್
2: ಹಾಕಿದ್ರ. ಏ ಬೊಬ್ಬರ್ಯಾ
3: ಹೇಳ್ತಾ.

0: ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆ ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಾಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದ ಅತಿಥಿ ವಿಜ್ಯೋತಿಯಲ್ಲಿ ನಾನು ಆರ್ ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ನಮ್ಮೊಟ್ಟಿಗೆ ಇವತ್ತು ಅತಿಥಿಯಾಗಿ ಯಾರಿದ್ರು ಅಂತ ಕೇಳಿದ್ರೆ ಏಗಳಿಗೂ ನಂಗೆ ಸಜೆಷನ್ ಕೊಡ್ತಾ ಇರ್ತಾರೆ. ಎಂತಂದ್ರೆ ಜ್ಯೋತಿ, ಈಗ ಇವ್ರನ್ನೊಂದು ಇಂಟರ್ವ್ಯೂ ಮಾಡೋಕೆ ಅತ್ತ ಕಾಣ್, ಅವ್ರನ್ನೊಂದು ಇಂಟರ್ವ್ಯೂ ಮಾಡೋಕೆ ಅತ್ತ ಕಾಣ್, ಇವರು ಹಿಂಗಿದ್ರು ಅವ್ರು ಹಾಂಗಿದ್ರು ಅಂತ ಅವ್ರ ಹಿನ್ನೆಲೆ ಎಲ್ಲ ಹೇಳಿ ತಾವೇ ಅವ್ರನ್ನ ಗುರುತಿಸಿ ಇವ್ರು ಇಲ್ಲಿ ಬಂದ್ರೆ ಭಾರಿ ಲೈಕ್ ಅತ್ತ ಅಂತ ಹೇಳುವರು. ನಮ್ಮ ಕಾಲೇಜಿನ ದರ್ಶನ, ನಮ್ಮ ಕಾಲೇಜ್ ಮ್ಯಾಗಝಿನ್ ಅದು ಅತ್ಯುನ್ನತ ಸ್ಥಾನದಲ್ಲಿ, ನಮ್ಮ ಈ ಸಲದ ವಿಶ್ವವಿದ್ಯಾನಿಲಯ ಮಟ್ಟದಲ್ಲೂ ಎರಡನೇ ಪ್ರೈಸ್ ಅನ್ನ ತಗೊಂಡಿರುವಂತಹ ವಾರ್ಷಿಕ ಸಂಚಿಕೆ ನಮ್ಮ ಕಾಲೇಜ್ ಇದು. ಅದರ ಮುಖ್ಯ ಸಂಪಾದಕರೇ ಇವರು, ಬಹಳ ವರ್ಷಗಳಿಂದ ಮಾಡ್ತಾ ಇದ್ರು. ನಮ್ಮ ಕಾಲೇಜಲ್ಲಿ 2001ಕ್ಕೆ ಅಂದ್ರೆ ನಮ್ಮ ಭಂಡಾರ್ಕಾಸ್ ಕಾಲೇಜಿಗೆ ಬಂದವರು, ಇವತ್ತಿನವರೆಗೂ ಈ ಕಾಲೇಜಲ್ಲಿ. ಅಂಡ್ ಈಗ ಅಂದ್ರೆ ಮೇ 30 ತಾರೀಕಿಗೆ ನಮ್ಮ ಕಾಲೇಜಿನಿಂದ ನಿವೃತ್ತಿ, ಅಂದ್ರೆ ಅವರ ವೃತ್ತಿ ಬದುಕಿನಿಂದ ನಿವೃತ್ತಿಯನ್ನ ಪಡ್ಕಂತ ಇಪ್ಪರು. ನಮ್ಮ ಕಾಲೇಜಲ್ಲಿ ಇಷ್ಟು ವರ್ಷ ಇತಿಹಾಸವನ್ನ ಬೋಧಿಸಿದವರು, ಅದ್ರ ಒಟ್ಟಿಗೆ ಇತಿಹಾಸ ವಿಭಾಗದ ಮುಖ್ಯಸ್ಥರಾಗಿ ಇದ್ದವರು. ನಮ್ಮ ಕಾಲೇಜಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆದ್ರೆ ಇವರಂತೂ ಮುಂಚೂಣಿಯಲ್ಲಿ ಇರ್ತಾರೆ, ಮತ್ತೆ ಇವ್ರ ಸಜೆಷನ್ ಅಂತೂ ಬೇಕೇ ಬೇಕ. ಸ್ವಲ್ಪ ಅಂದ್ರೆ ಪ್ರಜ್ಞಾವಂತರು, ವಿಚಾರವಂತರು, ತುಂಬಾ ಆಚೆ ಈಚೆ ಭೇದ ಭಾವ ಏನು ಇಲ್ಲದೆ ಪ್ರತಿಭೆಯನ್ನ ನೋಡಿ ಅದಕ್ಕೆ ಪ್ರಾಮುಖ್ಯತೆ ಕೊಡುವವರು ಗೋಪಾಲ್ ಕೆ ಅವರು ನಮ್ಮೊಟ್ಟಿಗಿದ್ರೆ. ಸರ್ ನಮಸ್ಕಾರ.
3: ನಮಸ್ಕಾರ ಮೇಡಮ್,
2: ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಂಗೆ ಖುಷಿ ಅಂತ ಕೇಳಿ ನಮ್ಮ ರೇಡಿಯೋ ಕುಂದಾಪುರ ನೀವು ಕೇಂದ್ರಿ ಅಲ್ಲ, ನಂಗದು ಭಾರಿ ಖುಷಿ ಸರ್. ಯಾಕೆ ನಿಮ್ಗೆ ರೇಡಿಯೋ ತುಂಬಾ ಶಣಕಿಂದ ಕೇಳ್ಕ ಬಂದಕ್ಕೆ ಇಷ್ಟ, ಹೆಂಗದ
3: ರೇಡಿಯೋ? ರೇಡಿಯೋ ಒಂದು ಹಂತದಲ್ಲಿ ನಮ್ಮಲ್ಲಿದ್ದ ರೇಡಿಯೋ ಅಂದ್ರೆ ಸಾಧಾರಣ 1985 ರೇಡಿಯೋ ಇತ್ತು, 85, 86, 87. ಆಮೇಲೆ ಟಿವಿ ಬಂದ ನಂತರ ರೇಡಿಯೋ ಸ್ವಲ್ಪ
2: ಮೂಲೆಗೋಯ್ತು.
3: ಮತ್ತೆ ನ್ಯೂಸ್ ಗ್ಯೂಸ್ ಎಲ್ಲ ಟಿವಿ, ನಿಮ್ಮ ಸೀರಿಯಲ್ಸ್ ಎಲ್ಲವುದು ಒಂದೇ ಒಂದು ಮೂರ್ಖರ ಪೆಟ್ಟಿಗೆ ಅಂತ ಹೇಳ್ತೀವಿ, ಅದರಲ್ಲಿ ಎಲ್ಲಾ ಕಾರ್ಯಕ್ರಮಗಳು ನಮಗೆ ಸಿಗೋದ್ರಿಂದ ನಾವು ಸ್ವಲ್ಪ ಆದ್ರೆ ಅದೇ ನಮ್ಮ ಕಾಲೇಜಲ್ಲಿ ಒಂದು ರೇಡಿಯೋ ಕುಂದಾಪುರ ಮಾಧ್ಯಮದ ಮೂಲಕ ಒಳ್ಳೊಳ್ಳೆ ವಿಷಯಗಳು ಮತ್ತೆ ನಮ್ಮ ಪ್ರದೇಶದ ಸುಪ್ತ ಪ್ರತಿಭೆ ಏನಿದ್ದಾರೆ ಅಥವಾ ಪ್ರತಿಭಾವಂತರಿದ್ದಾರೆ ಅವರನ್ನೆಲ್ಲ ನೀವು ಇಂಟರ್ವ್ಯೂ ಮಾಡುವಂತಹದ್ದು, ಅವರ ಪ್ರತಿಭೆಯನ್ನ ಅನಾವರಣಗೊಳಿಸುವಂತಹದ್ದು, ಮತ್ತೆ ಅವರ ಪ್ರತಿಭೆಯನ್ನು ಅನಾವರಣಗೊಳಿಸುವ ಮೂಲಕ ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಹಲವಾರು ವಿಷಯಗಳ ಬಗ್ಗೆ ಒಂದು ಮಾಹಿತಿಯನ್ನು ಕೊಡತಕ್ಕಂಥ ಕಾರ್ಯವನ್ನ ಈ ರೇಡಿಯೋ ಕುಂದಾಪುರ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಬಂದಿದೆ. ಆದ್ರಿಂದ ನಾನು ನಿಮಗೆ ಮೊತ್ತ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ.
2: ಥ್ಯಾಂಕ್ ಯು ಸರ್. ನಂಗೆ ಖುಷಿ ಅಂತ ಗೊತ್ತಾ, ನಮ್ಮವರೇ ನಮ್ಮ ರೇಡಿಯೋ ಕೇಂದ್ರ ಹಿಂಗ್ ಮಾಡಿರೋದಿಲ್ಲ ಅಥವಾ ಈ ತರ ಇದ್ದೆ ಹಿಂಗೊಂದು ಮಾಡಿ ಅಂತ ಸಜೆಷನ್ ಕೊಡ್ತಾರೆ ನೋಡಿ, ಅದ್ ನಮ್ಗೆ ಇನ್ನಷ್ಟು ಪ್ರೋತ್ಸಾಹ ಕೊಡುತ್ತೆ. ಹಾ, ನಮ್ ಗೋಪಾಲ್ ಸರ್ ಕೇಂದ್ರ, ಓಕೆ, ಅವ್ರು ಹಿಂಗೊಂದು ಹೇಳಿದ, ಅವ್ರು ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ನಮ್ಮ ಸ್ಟೇಟಸ್ಗಳಲ್ಲಿ ನಮ್ಮ ಪೋಸ್ಟರ್ಗಳನ್ನ ಕಾಣ್ತಾ ಇರ್ತಾರೆ, ಯಾರು ಬಂದಿರೋ ಯಾರು ಹೋಗಿರೋ ಎಲ್ಲ ಅಪ್ಡೇಟ್ ಇಟ್ಕೊಂಡಿರ್ತಾರ. ಸೊ ಆಗ ನಮ್ಗೆ ಇನ್ನಷ್ಟು ಕಾಳಜಿ ಬರ್ತದೆ, ನಾವು ಮಾಡೋ ಕೆಲಸದ ಬಗ್ಗೆ ಇನ್ನಷ್ಟು ಹುರುಪು ಬರ್ತದೆ. ಅದಕ್ಕೆ ನೀವು ಕೂಡ ಒಬ್ರು ಕಾರಣರು ನನ್ನ ಲೈಫ್ ನಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಾಟ್. ಈಗ ವಿಷಯ ಅಂತ ಕೇಂದ್ರೆ, ನಾವ್ ಇವತ್ತು ಗೋಪಾಲ್ ಸರ್ನ ಯಾಕೆ ಮಾತಾಡ್ತಿತ್ತಂದ್ರೆ ಆಲ್ರೆಡಿ ಮಾತಾಡ್ಸಿದ್ ಸರ್ನ, ಆದ್ರೆ ಇದು ವೈಯಕ್ತಿಕವಾಗಿ ಕೂಡ ಸುಮಾರು ಪ್ರಶ್ನೆ ಕೇಂಬಿರುವಂತದ್ದು. ಅದರಲ್ಲೂ ಮೇ 30ಕ್ಕೆ ಅವರ ವೃತ್ತಿ ಜೀವನ ನಾನು ಆಗ್ಲೇ ಹೇಳಿದೆ, ರಿಟೈರ್ಮೆಂಟ್ ತಕ್ಕಂತಿದ್ರು ಸರ್. ಸರ್
3: ಕೊಡುದು
2: ಸಹಜವಾಗಿ ಆಗುವಂತ, ಸಹಜವಾಗಿ ವಯಸ್ಸು ಹೆಂಗಾತ ಹಂಗೆ ಈಗ ರಿಟೈರ್ಮೆಂಟ್ ಕೂಡ ಅದೇ. ಆದ್ರೆ ನಿಮ್ಗೆ ಇದ್ರ ಬಗ್ಗೆ ಖುಷಿ ಇತ್ತ, ಬೇಜಾರು ಇತ್ತ, ಹೆಂಗ ಅನ್ಸ?
3: ಒಂದೇದಾಗಿ ರಿಟೈರ್ಮೆಂಟ್ ಅನ್ನುವಂತದ್ದು ಒಂದು ಇನೆವಿಟೇಬಲ್ ಸ್ಟೇಜ್ ಆಫ್ ಪ್ರೊಫೆಷನಲ್ ಲೈಫ್. ಸೊ ಅದರಿಂದಾಗಿ ಅದನ್ನ ಒಪ್ಕೊಳ್ಳೇಬೇಕು. ಆದ್ರೆ ನನಗೇನು ಬೇಸರ ಇಲ್ಲ, ಬಹಳ ಸಂತೋಷ ಇದೆ ಅಂತ ನಾನು ಹೇಳೋದಿಲ್ಲ, ಸಂಭ್ರಮಿಸೋದಿಲ್ಲ, ಹಾಗಂತ ನನಗೇನು ಬೇಸರ ಇಲ್ಲ, ಒಂದು ತೃಪ್ತಿ ಇದೆ. ಅಷ್ಟೇ ಹೇಳಬಲ್ಲೆ.
2: ತೃಪ್ತಿ ಇದೆ, ಅದು ನೀವು ತಯಾರಿ ಆಯ್ರಿ ಈಗ ಅಂದ್ರೆ
3: ಹೇಳ್ತಾರೆ. ಮಾನಸಿಕವಾಗಿ ತಯಾರಿ ಆಗಿದ್ದೇನೆ.
2: ಎಂತೆಲ್ಲ ಮಾಡೋದ್ರಲ್ಲಿ ಪ್ಲಾನ್ ಹಾಕೊಂಡಿದ್ದೀರಿ ಸರ್?
3: ಮುಂದೆ ಮುಂದೆ ಏನಿಲ್ಲ, ಈಗ ನಾನು ಇವನ್ ವೃತ್ತಿ ಜೀವನದಲ್ಲಿ ಇರುವಾಗಲೂ ಕೂಡ ಓದೋದೊಂದು ಇದೆ, ಅಂದ್ರೆ ನಮ್ಗೆ ಸ್ವಲ್ಪ ಬೇರೆ ಬೇರೆ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚು. ಸಾಂಸ್ಕೃತಿಕ ವಿಷಯದಲ್ಲಿ ಆಸಕ್ತಿ ಇದೆ ಸ್ವಲ್ಪ ಮಟ್ಟಿಗೆ. ನಿಮ್ಮ ಸಾಹಿತ್ಯದಲ್ಲೂ ಕೂಡ ಕೆಲವು ಕೃತಿಗಳನ್ನು ನಾನು ಓದ್ತೇನೆ. ಆಮೇಲೆ ಕ್ರಿಕೆಟ್ ನೋಡ್ತೇನೆ. ಕ್ರಿಕೆಟ್ ಮ್ಯಾಚ್ ಇದ್ರೆ ನಮಗೆ ದಿನ ಹೊದ್ದೇ ಗೊತ್ತಾಗೋದಿಲ್ಲ, ಆಯ್ತಾ. ಆಮೇಲೆ ಮತ್ತೆ ಬೇರೆ ಬೇರೆ ಈ ಬೇರೆ ಬೇರೆ ನಿಮ್ಮ ಟಿ ವಿ ಚಾನಲ್ಲಿ ಬರ್ತಕ್ಕಂಥ ನ್ಯಾಷನಲ್ ಜಿಯೋಗ್ರಫಿ, ಜಿಯೋಗ್ರಫಿ ಅದು ಕೂಡ ಈ ಸತಿ ನಾನು ಒಳ್ಳೆ ಒಂದು ಇದನ್ನ ಕೂಡ ಹಾಕೊಂಡಿದ್ದೇನೆ. ತುಂಬಾ ಚಾನೆಲ್ಗಳು ಬರ್ತಕ್ಕಂಥ ಇದನ್ನು ಕೂಡ ಹಾಕೊಂಡಿದ್ದೇನೆ,
2: ಕನೆಕ್ಷನ್
3: ತಗೊಂಡಿದ್ದೇನೆ. ಸೊ ಅದರಿಂದಾಗಿ ಏನು ನನಗಂದ್ರೆ ರಿಟೈರ್ಮೆಂಟ್ ಆದ ನಂತರ ನಾನು ಏನು ಮಾಡಬೇಕು ಅಥವಾ ಏನು ಅದ್ರ ಬಗ್ಗೆ ಏನು ಒಂದು ಅದು ಬೋರ್ ಆಗುತ್ತೋ ತಯಾರಾಗಿದ್ದೇನೆ.
2: ಒಂದು ಪ್ರಶ್ನೆ ಕೇಳ್ಕಿತ್ತು ನಂಗೆ, ಎಂತ ಗೊತ್ತಿತ್ತ, ನೀವು ಇತಿಹಾಸ ಪ್ರಾಧ್ಯಾಪಕ ಇಷ್ಟು ವರ್ಷ, ಎಷ್ಟು ವರ್ಷ ಸರ್? ಒಂದು ಮೂವತ್ತ
3: ಇಪ್ಪತ್ತ ನಾನು ಶೃಂಗೇರಿಯಲ್ಲಿ 10 ವರ್ಷ ಇದ್ದೆ, ಇಲ್ಲಿ 26 ವರ್ಷ, ಒಟ್ಟು 36 ವರ್ಷ. ಅದಕ್ಕಿಂತ ಮೊದಲು 1 ವರ್ಷ ನಾನು ಇಲ್ಲೇ ಇದ್ದೆ. ಅದು ಅಂದ್ರೆ ಆ ಒಂದು 1 ವರ್ಷ ಏನಂತ ಹೇಳಿದ್ರೆ ಒಂದು ಲೀವ್ ವೇಕೆನ್ಸಿ ಅಲ್ಲಿ ನಾನು ವರ್ಕ್ ಮಾಡ್ತಾ
2: ಇದ್ದೆ
3: 37 ವರ್ಷದ.
2: ಸೊ ಅದು ಇತಿಹಾಸದಲ್ಲಿ. ಅಲ್ಲ, ನೀವು ಇತಿಹಾಸ ಪ್ರಾಧ್ಯಾಪಕರಾದದ್ದು ಬೈ ಆಕ್ಸಿಡೆಂಟ್ ಅಥವಾ ಬೈ?
3: ಖಂಡಿತ ಬೈ ಆಕ್ಸಿಡೆಂಟ್. ಯಾಕಂತ ಹೇಳ್ತೇನೆ, ನಾನು ಈಗ ನಾನು ಈ ಕಾಲೇಜಿಗೆ ಬಂದು ಸೇರಿದಾಗ ಎಚ್ ಇ ಪಿ ಕಾಂಬಿನೇಷನ್ ತಗೊಂಡೆ, ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್. ಅದ್ರಲ್ಲಿ ನಂಗೆ ಸ್ವಲ್ಪ ವಿಶೇಷ ಆಸಕ್ತಿ ಇದ್ದದ್ದು ಎಕನಾಮಿಕ್ಸ್ ನಲ್ಲಿ.
2: ನೀವು ನಮ್ಮ ಕಾಲೇಜಲ್ಲೇ ಓದಿದ್ರಿ?
3: ಓ, ಇಲ್ಲೇ ಓದಿದ್ರೆ ವಿದ್ಯಾರ್ಥಿ. ಆಮೇಲೆ ಎಕನಾಮಿಕ್ಸ್ ನಲ್ಲಿ ನನಗೆ ಹೆಚ್ಚು ಅಂದ್ರೆ ಆಗ ನೋಡಿ ಇವತ್ತಿನ ಹಾಗೆ ಈ ಪಿ ಜಿ ಸೆಂಟರ್ಸ್ ಗಳಿರಲಿಲ್ಲ, ಒಂದೇ ಕ್ಯಾಂಪಸ್ ಇಲ್ಲಿ ಒಂದು 30 ಸೀಟು 25-30 ಸೀಟು ಇರ್ತಾ ಇತ್ತು. ಅಲ್ಲಿ ನನಗೆ ಸೀಟ್ ಸಿಗಲಿಲ್ಲ. ನಂತರದ ಒಂದು ನನ್ನ ಆಪ್ಷನ್ ಯಾವ್ದಂದ್ರೆ ಹಿಸ್ಟ್ರಿ. ಹಿಸ್ಟ್ರಿ ನಾನು ಅಪ್ಲೈ ಮಾಡಿದೆ, ನನಗೆ ಸೀಟ್ ಸಿಕ್ತು. ಒಟ್ಟಾರೆ ನಾನೊಂದು ಪಿ ಜಿ ಮಾಡ್ಬೇಕನ್ನುವಂತ ಉದ್ದೇಶ ಇಟ್ಕೊಂಡಿದ್ದೆ.
2: ಪಿ ಜಿ ದೊಡ್ಡ ವಿಷಯ,
3: ದೊಡ್ಡ ವಿಷಯ. ಯಾಕಂತ ಹೇಳಿದ್ರೆ ಒಂದಾಗಿ ನಾವು ಊರು ಬಿಟ್ಟು ಹೋದವರೇ ಅಲ್ಲ, ಇದಕ್ಕಿದ್ದಾಗೆ ಕೊಣಾಜೆಗೆ ಹೋಗ್ಬೇಕಾಗಿತ್ತು. ಇಲ್ಲ, ಕೊಣಾಜೆಗೆ ಹೋದ ನಂತರ ನಮ್ಮ ಊರಿನವರೆಲ್ಲ ನಾವು ಕುಂದಾಪುರದವರು, ಬೈಂದೂರಿನವರು, ಬ್ರಹ್ಮಾವರದವರು. ಯಾಕೆ ಕುಂದಾಪುರ ಬೈಂದೂರು ಬ್ರಹ್ಮಾವರ ಅಂತ ನೀವು ಕೇಳಬಹುದು, ನಮ್ಮ ಭಾಷೆ ಒಂದೇ ಅಲ್ಲ. ನಮ್ಮವರು ಕುಂದಾಪುರದವರು ಅಂತ ಹೇಳಿದ ಎಲ್ಲ ಅವರೆಲ್ಲ ಒಳ್ಳೊಳ್ಳೆ ಹುದ್ದೆಯಲ್ಲಿದ್ದಾರೆ. ಅಜಿತ್ ಕುಮಾರ್ ಹೆಗಡೆ ಆಗಿರ್ಬೋದು, ಪ್ರಭಾಕರ್ ಶೆಟ್ಟಿ ಆಗಿರ್ಬೋದು, ವಸಂತ ಡಾಕ್ಟರ್ ವಸಂತ್ ಶೆಟ್ಟಿ ಆಗಿರ್ಬೋದು, ಜಯರಾಮ್ ಶೆಟ್ಟಿಗಾರ ಆಗಿರ್ಬೋದು, ಎಲ್ಲ ಅವರೆಲ್ಲ ಒಳ್ಳೊಳ್ಳೆ ಹುದ್ದೆಯಲ್ಲಿ ಇದ್ದಾರೆ. ನಮ್ದೇ ಒಂದು ಗುಂಪಿತ್ತು, ನನಗೆ ಎಲ್ಲೂ ಕೂಡ ನಾನು ಒಬ್ಬಂಟಿಗ ಅಂತ ಅನ್ಸಲಿಲ್ಲ. ನಾವೆಲ್ಲ ಒಟ್ಟಿಗೆ ನಾವೆಲ್ಲ ಹಾಸ್ಟೆಲ್ ಇರ್ತಿದ್ವಿ,
2: ಬಾಯ್ಸ್ ಹಾಸ್ಟೆಲ್,
3: ಕೊಣಾಜೆ ಕ್ಯಾಂಪಸ್, ಆಯ್ತಾ. ಆಮೇಲೆ ಬಂದ ನಂತರ ಏನಾಯ್ತಂದ್ರೆ ನನಗೆ ಇಮಿಡಿಯೇಟ್ ನನ್ನ ಫ್ರೆಂಡಿಗೆ ಇಲ್ಲಿ ಕೆಲಸ ಆಯ್ತು, ಇಲ್ಲಿ ಕುಂದಾಪುರ ನಮ್ಮ ಬಂಡಕಾಸಲ್ಲಿ. ಯಾಕಂದ್ರೆ ನಮ್ಮ ಮೇಡಮ್ ಇದ್ರಲ್ಲ ಮಾಲತಿ ಕೆ ಮೂರ್ತಿ ಅಂತ, ಮಾಲತಿ ಕೆ ಮೂರ್ತಿ ಅವರು ಅವರು ಪಿ ಎಚ್ ಡಿ ಮಾಡ್ಲಿಕ್ಕೆ ಎಫ್ ಐ ಪಿ ಅಲ್ಲಿ ಮಂಗಳೂರು ಯೂನಿವರ್ಸಿಟಿ ಹೋದ್ರು. ಒಂದು ವರ್ಷ ಒಂದು ಲೀವ್ ವೇಕೆನ್ಸಿ ಕ್ರಿಯೇಟ್ ಆಯ್ತಲ್ಲ, ಅದನ್ನು ನನ್ನ ಒಬ್ಬ ಗೆಳೆಯ ನನ್ನ ಗೆಳೆಯನೇ ಮತ್ತು ಉದಯ ಬಾರ್ಕೂರ್ ಅವ್ರ ಹೆಸರು ಕೇಳಿರ್ಬೋದು, ಅವರಿಗೆ ಸಿಕ್ತು. ಆದ್ರೆ ಅವ್ರಿಗೆ ಏನಾಯ್ತು ಅಂತ ಹೇಳಿದ್ರೆ 4 ತಿಂಗಳಾದ್ರೂ ಕೂಡಲೇ ಅವರಿಗೆ ಯೂನಿವರ್ಸಿಟಿಗೆ ಸೆಲೆಕ್ಷನ್ ಆದ್ರು. ಆಮೇಲೆ ನನಗೆ ಸಿಕ್ತು, ನನಗೆ ಸಿಕ್ಕಿದ್ದು ಒಂದು ಯೋಗವೇ. ಯಾಕಂತ ಹೇಳಿದ್ರೆ ಆ ಒಂದು 3-4 ತಿಂಗಳಲ್ಲಿ ನನ್ನ ಒಂದು ಪ್ರತಿಭೆಯನ್ನು ನನಗೆ ತೋರಿಸ್ಲಿಕ್ಕೆ ಒಂದು ಖುಷಿ ಆಯ್ತು, ಒಂದು ಅವಕಾಶ ಸಿಕ್ತು. ನಾರಾಯಣಾಚಾರ್ ಅಂತಿದ್ರು, ಅವ್ರು ಹೇಳಿದ್ರು ಓ ನೀನು ನಾನು ಹಿಂಗೆ ಶೃಂಗೇರಿ ಕಳಿಸ್ತೇನೆ. ಯಾಕೆ ಶೃಂಗೇರಿ ಕಳಿಸ್ತೇನೆ ಅಂತ ಹೇಳಿದ್ರೆ ಅಲ್ಲಿ ಒಬ್ರು ಒಂದು ಕ್ಲಿಯರ್ ವೇಕೆನ್ಸಿ ಇದೆ. ಕ್ಲಿಯರ್ ವೇಕೆನ್ಸಿ ಅಂದ್ರೆ ಯಾರಾದ್ರೂ ರಿಟೈರ್ ಆದ್ರೆ ಅದು ಕ್ಲಿಯರ್ ವೇಕೆನ್ಸಿ ಅಂತ ಅನ್ಸ್ಕೊಳ್ಳುತ್ತೆ. ಆಮೇಲೆ ಅದಕ್ಕೆ ಕೂಡಲೇ ಪ್ಯಾನಲ್ ಇಂಟರ್ವ್ಯೂ ಮಾಡ್ತಾರೆ, ಮತ್ತೆ ನಿನಗೆ ಪರ್ಮನೆಂಟ್ ಆಗುವಂತ ಸಾಧ್ಯತೆ ಹೆಚ್ಚಿದೆ. ಅಂದ್ರೆ ನಾನು ಅಲ್ಲಿ ಕಳಿಸಿಕೊಡ್ತೇನೆ, ದೂರ ಕಳಿಸಿಕೊಡ್ತೇನೆ ಅಂತೇಳಿ ಬೇಜಾರು ಮಾಡ್ಕೊಳ್ಬೇಡ, ತಪ್ಪು ತಿಳ್ಕೊಳ್ಬೇಡ ಅಂತ. ಇನ್ನೊಂದು ವಿಚಾರ ನಾರಾಯಣಾಚಾರ್ಯ ಬಗ್ಗೆ ಹೇಳಬೇಕಾಗುತ್ತೆ. ಯಾಕಂದ್ರೆ ಆಗ ಡಾಕ್ಟರ್ ಶಾಂತರಾವ್ ಅವರು ನಮ್ಮ ಅಕಾಡೆಮಿ ಆಫ್ ಜನರಲ್ ಎಜುಕೇಶನ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿದ್ರು. ಆದ್ರೆ ಆ ವರ್ಷ ಅವರು ಇಲ್ಲಿಗೆ ಹೋಗಿದ್ರು, ಇಲ್ಲಿಗೆ ಅಮೆರಿಕಕ್ಕೆ ಹೋಗಿದ್ರು. ಆಗ ಹಿರಿಯರಾದಂತ ನಾರಾಯಣಾಚಾರ್ಯ ಇಡೀ ನಮ್ಮ ಅಕಾಡೆಮಿಯ ಪ್ರಭಾರ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿದ್ರು. ಆದ್ರಿಂದ ಆ ವರ್ಷ ಯಾವ್ಯಾವ ವಿದ್ಯಾರ್ಥಿಗಳು ನಮ್ಮ ಕಾಲದಲ್ಲಿ ಡಿಗ್ರಿ ಮಾಡಿ ಆಮೇಲೆ ಎಂ ಎ ಎಂ ಕಾಮ್ ಎಂ ಎಸ್ ಸಿ ಮಾಡಿದ್ದಾರೆ ಅವರೆಲ್ರಿಗೂ ಅಕಾಡೆಮಿಯಲ್ಲಿ ಇದ್ದಂತ ಹುದ್ದೆಗಳಿಗೆ ನೇಮಕ ಮಾಡಿದ್ರು.
2: ವಾವ್.
3: ನೋಡಿ ನಾನು ಹೇಳ್ತೇನೆ, ನಾನಾಯ್ತಾ, ಸತ್ಯನಾರಾಯಣ ಆಯ್ತಾ, ಆಮೇಲೆ ಈಗ ನಾಳೆ ನನ್ನೊಟ್ಟಿಗೆ ರಿಟೈರ್ ಆಗುವಂತ ಚೆನ್ನ ಪೂಜಾರ್ ಆಯ್ತಾ,
2: ಅವರು ನಾಳೆ ರಿಟೈರ್ಮೆಂಟ್,
3: ಹೌದು ನಾಳೆ ರಿಟೈರ್ ಆಗೋರು, ಅವರೆಲ್ಲ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಆಯ್ತಾ. ಆಮೇಲೆ ಅಜಿತ್ ಕುಮಾರ್ ಹೆಗಡೆ ಅಂತ, ಅವ್ರಿಗೆ ಕೂಡ ಪ್ರಭಾಕರ್ ಶೆಟ್ಟಿ ಅಂತ, ಆಮೇಲೆ ಈಗ ವೆಂಕಟೇಶ್ ಭಟ್ ಅಂತ ಹೇಳಿದ್ದಾರಲ್ಲ, ಅವರು ಕೂಡ. ಸೊ ಹೀಗೆ ಬಹಳಷ್ಟು ಜನ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳನ್ನ ಎಂಎ ಎಂಎಸ್ಸಿ ಎಂ ಕಾಮ್ ಮಾಡಿದಂತ ವಿದ್ಯಾರ್ಥಿಗಳನ್ನ ಅಪಾಯಿಂಟ್ ಮಾಡ್ಕೊಂಡ್ರು ಟೆಂಪರರಿ ಬೇಸಿಸ್ ಮೇಲೆ, ಸ್ಟಾಪ್ ಗ್ಯಾಪ್ ಬೇಸಿಸ್ ಮೇಲೆ. ನಾವೆಲ್ಲ ಅದೇ ವೃತ್ತಿಯಲ್ಲಿ ಮುಂದುವರೆದ್ರಿಂದ, ಅದೇ ಹುದ್ದೆಯಲ್ಲಿ ಮುಂದುವರೆದ್ರಿಂದ ನಮಗೆ ಒಂದು ಹಂತದಲ್ಲಿ ಪರ್ಮನೆಂಟ್ ಆಯ್ತು. ಆಮೇಲೆ 2001 ಅಲ್ಲಿ ನಾನು ಇಲ್ಲಿಗೆ ಬರ್ಬೇಕಂತ, ಅದು ಕೂಡ ಅದಕ್ಕೊಂದು ಕಾರಣ ಇದೆ. ನಾನೇನ್ ಮಾಡ್ಕೊಂಡಂದ್ರೆ 1994 ಅಲ್ಲಿ NET ಅಥವಾ SLET ಕಂಪಲ್ಸರಿ ಮಾಡಿದ್ರು, ಅಂದ್ರೆ ಎಲಿಜಿಬಿಲಿಟಿ ಟೆಸ್ಟ್ ಅಂತ. ಅಂದ್ರೆ ಮೊದಲು ಖಾಲಿ MA ಮಾತ್ರ ಸಾಕಾಗ್ತಿತ್ತು, ಆನಂತರ ಒಂದು SLET ಅಥವಾ NET ಅನ್ನ ಅದ್ರ ಜೊತೆಗೆ ಎಲಿಜಿಬಿಲಿಟಿ ಕ್ರೈಟೀರಿಯನ್ ಆಗಿ ಇಟ್ಕೊಂಡ್ರು. ನಾನು ಫಸ್ಟ್ ಅಟೆಂಪ್ಟ್ ಅಲ್ಲಿ ಪಾಸ್ ಆದೆ. ಫಸ್ಟ್ ಅಟೆಂಪ್ಟ್ ಅಲ್ಲಿ ಪಾಸ್ ಆದ್ದರಿಂದ ನನಗೆ ಅನಾನುಕೂಲತೆ ಆಯ್ತು. ಏನ್ ಗೊತ್ತಾ, ಆಗ ಕಂಬೈನ್ಡ್ ಆಗಿತ್ತು PUC ಮತ್ತೆ ಡಿಗ್ರಿ. ಆದ್ರೆ ನಾನು NET SLET ಪಾಸ್ ಮಾಡ್ಕೊಂಡ್ರಿಂದ ನನ್ನನ್ನ ಡಿಗ್ರಿಯಲ್ಲೇ ಕಂಟಿನ್ಯೂ ಮಾಡಬೇಕಾಯ್ತು, ಆದ್ರೆ ಅಲ್ಲಿ ವರ್ಕ್ ಲೋಡ್ ಕಡಿಮೆ ಆಯ್ತು. ಅದರಿಂದಾಗಿ ನನ್ನನ್ನು ಈಚೆಗೆ ಕಳಿಸಿದ್ರು ಕುಂದಾಪುರಕ್ಕೆ ಬಂದೆ. 2001 ನಾನು ಕುಂದಾಪುರಕ್ಕೆ ಬಂದೆ.
2: ಶೃಂಗೇರಿ ಅನುಭವ ಲಾಯ್ಕಿದ್ದೆ ಸರ್?
3: ಶೃಂಗೇರಿ ಅನುಭವ ಯಾವ ರೀತಿ ಅಂತ ಹೇಳಿದ್ರೆ, ಶೃಂಗೇರಿ ವಿದ್ಯಾರ್ಥಿಗಳು ನಮ್ಮ ವಿದ್ಯಾರ್ಥಿಗಳಷ್ಟು ಇದಲ್ಲ ಅವರಂದ್ರೆ, ಅಷ್ಟು ನಮ್ಮ ಮಕ್ಕಳು ನಮ್ಮ ವಿದ್ಯಾರ್ಥಿಗಳಿದಾರಲ್ಲ, ಎಷ್ಟೇ ಹಡಿ ಮಾಡ್ರು ಅಥವಾ ಪೋಖರಿ ತರದ ಮಾಡಿದ್ರು ಕೂಡ ನಮ್ಮ ಮಕ್ಕಳು ಚುರುಕು. ಆಕ್ಚುಲಿ
2: ತುಂಬಾ ಟ್ಯಾಲೆಂಟೆಡ್
3: ಮತ್ತು ಬಹಳ ಚುರುಕು. ನಾನು ಎಲ್ಲೂ ನನಗೆ 3 ಕಾಲೇಜಲ್ಲಿ ವರ್ಕ್ ಮಾಡಿದ್ದೆ, ಯಾವ ಮಕ್ಕಳು ಕೂಡ ನಮ್ಮ ಮಕ್ಕಳು ಬರೆದಷ್ಟು ಉತ್ತರ ಬರೀದಿಲ್ಲ. ನಾನು MGM ಅಲ್ಲಿ ವರ್ಕ್ ಮಾಡುವಾಗ ಅಲ್ಲಿ ಕ್ಲಾಸ್ ಟೆಸ್ಟ್ ಆಗ್ತದೆ, ಒಂದು ಎಸ್ಸೇ ಟೈಪಿಗೆ 2 ಪೇಜ್ ಅಷ್ಟು ಕೂಡ ಬರೀದಿಲ್ಲ ಮಕ್ಕಳು. ಆದ್ರೆ ನಮ್ಮ ಮಕ್ಕಳು ಅದನ್ನೇ 10 ಪೇಜ್ ಬರೀತಾರೆ, ಅಷ್ಟು ಬರೆಯುವಂತ ಕೆಪಾಸಿಟಿ ಇದೆ. ಸೊ ಶೃಂಗೇರಿ ಓಕೆ ಅಂದ್ರೆ, ನಾನು ಹೋಗುವಾಗ ನನ್ನ ಕೆಲವು ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಇಲ್ಲ ಅದು ಬಹಳ ಒಂದು ಆಧ್ಯಾತ್ಮಿಕ ಕೇಂದ್ರ, ಎಲ್ಲ ಮಕ್ಕಳೆಲ್ಲ ಸ್ವಲ್ಪ ಆಧ್ಯಾತ್ಮಿಕತೆ ಕಡೆಗೆ ಹೆಚ್ಚು ಒಲವು ಇದ್ದವರು, ಹಾಗೇನಿಲ್ಲ.
2: ಅದೇ ನಂಗೆ ಕೇಳಕ್ಕಿತ್ತು, ಎಂತ ಕೇಂದ್ರ ನಮ್ಮ ಗೋಪಾಲ್ ಸರ್ ಮತ್ತೆ ಆಧ್ಯಾತ್ಮಿಕತೆ ಸ್ವಲ್ಪ ಆಚೀಚಿಗೆ ಅಲ್ದಾ? ಸೊ ನಿಮ್ಗಲ್ಲೇನು ಅಂದ್ರೆ ಆತರ ಏನು ಫೀಲ್ ಇಲ್ಲ?
3: ಇಲ್ಲ ಅಂದ್ರೆ ಹಾಗಂತ ಹೇಳಿ ನಾನು ಆಧ್ಯಾತ್ಮಿಕತೆ ಕಡೆಗೆ ಒಲವು ಇಲ್ಲ ಅಂತ ಹೇಳಿ ಅಲ್ಲ, ಎಷ್ಟು ಬೇಕೋ ಅಷ್ಟು,
2: ಜಾಸ್ತಿ
3: ಇಲ್ಲ. ಅಂದ್ರೆ ನಾನು ನನ್ನ ಇದೇನಂತ ಹೇಳಿದ್ರೆ, ನನಗೆ ರಿಚುವಲ್ಸ್ಗಳಲ್ಲಿ ನಂಬಿಕೆ ಇಲ್ಲ ಮೇಡಮ್. ನಾನು ಧಾರ್ಮಿಕ ವಿಧಿಗಳನ್ನ
2: ನಂಬೋದಿಲ್ಲ,
3: ಬಟ್ ನನಗೆ ಅಂತರ್ಯದಲ್ಲಿ ನಾನು ತುಂಬಾ ಸ್ಪಿರಿಚುವಲ್.
2: ಸ್ಪಿರಿಚುವಲ್
3: ಇನ್ ಎ ಸೆನ್ಸ್ ದಟ್ ಐ ಬಿಲೀವ್ ಇನ್ ದಿ ಎಕ್ಸಿಸ್ಟೆನ್ಸ್ ಆಫ್ ಗಾಡ್. ಅದು ಏನಂತ ನಾನು ಬಟ್ ನನಗೆ ಒಳ್ಳೇದು ಒಳಿತು ಕೆಡುಕುಗಳ ಬಗ್ಗೆ ನನಗೆ ಸಂಪೂರ್ಣ ನನಗೆ ಇದುಂಟು ನಂಬಿಕೆ ಇದೆ, ಬಟ್ ನಾನು ಅದ್ರ ಪ್ರಕಾರ ನಡ್ಕೊಳ್ತೇನೆ ಅಷ್ಟೇ.
2: ಇಲ್ಲಿ ಸರ್, ಈಗ ಶೃಂಗೇರಿಯಿಂದ ಇಲ್ಲಿಗೆ ಬಂದ್ರಿ ವಾಪಸ್, ಅಷ್ಟು ಬೇಜಾರು ಮಾಡ್ಕೊಂಡ್ರೆ ಅಯ್ಯೋ ಬೇಡ ಇದೆಲ್ಲ ಯಾಕಂತಿದ್ದೆ
3: ಅಂದ್ರೆ, ಬೇಜಾರು ಅನ್ನೋದಕ್ಕಿಂತ ನನ್ನ ಕುಂದಾಪುರ ಅಂದ್ರೆ ಹೇಳಿದ್ರೆ, ಈಗ ಕುಂದಾಪುರದ ಪರಿಸ್ಥಿತಿ ನಾನು ಹೇಳ್ತೇನೆ. ನಾನು 84 ಇಲ್ಲಿ ನಾನು BSc ಇರುವ ದಿವಸ ಅಡ್ಮಿಷನ್ ಬಂದ ದಿವಸ ಗಲಾಟೆಯಲ್ಲಿ ಹೊರಗಡೆ, ಅದು ಯೂನಿಯನ್ ಇಲೆಕ್ಷನ್, ಆಗ ಯೂನಿಯನ್ ಅದು ಕೊನೆಯ ಇಲೆಕ್ಷನ್, ಆ ಇಲೆಕ್ಷನ್ ನಡೆಯಲಿಲ್ಲ. ರಾಜಕೋಟೆಯನ್ನರವರು ಆ ಇಲೆಕ್ಷನ್ ಅಲ್ಲಿ ಒಬ್ರು ಸ್ಪರ್ಧಾಳು ಆಗಿದ್ರೆ ಪ್ರೆಸಿಡೆಂಟ್, ಇದಕ್ಕೆ ಇನ್ನೊಂದು ಗುಂಪಿತ್ತು ಹೊರಗಡೆ, ದೊಡ್ಡ ಗಲಾಟೆ. ಅದು ಮತ್ತೆ ಪೊಲೀಸ್ನವರೆಲ್ಲ ಬಂದು ಅವ್ರನ್ನ ಎತ್ಕೊಂಡು ಹೋಗಿ, ಆಮೇಲೆ ಅದೇ ವರ್ಷ ಮತ್ತೆ ಇಲೆಕ್ಷನ್ ಆಗಿಲ್ಲ, ಮತ್ತೆ ಆಮೇಲೆ ಇಲೆಕ್ಷನ್ ಆಗಲಿ ಅಂದ್ರೆ ಎಲ್ಲ ಗಲಾಟೆ ಏನು ಇಲ್ಲ ಎಲ್ಲಿ ಶೃಂಗೇರಿಯಲ್ಲಿ ತಂಡ. ಸೊ ಅದರಿಂದ ಮತ್ತೆ ಅಲ್ಲಿ ಇದನ್ನು ವೆಲ್ ಸೆಟ್ಲ್ ಆಗಿದ್ದೆ. ಆಕ್ಚುಲಿ ನನಗೆ ಮೊದಲು ಒಂದು ಅಪಾಯಿಂಟ್ಮೆಂಟ್ ಒಂದು ಇದನ್ನು ಕಳಿಸಿದ್ರು, ಲಿಸ್ಟ್ ಅಲ್ಲಿ ನನಗೆ ಮೂಡುಬಿದ್ರಿಗೆ ಹಾಕಿದ್ರು,
2: ಮಹಾವೀರ ಕಾಲೇಜ್.
3: ಕೊನೆಗೆ ಲಾಸ್ಟ್ ನನಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದಾಗ ಕುಂದಾಪುರಕ್ಕೆ ಹಾಕಿದ್ರು. ಆದ್ರೆ ನಾನೇನು ಬಂದ ನಂತರ ಅದು ಆಡಿಷನ್ ಲೆಫ್ಟ್ ದ ಮ್ಯಾನೇಜ್ಮೆಂಟ್
2: ಅಲ್ಲ, ಆದ್ರೆ ನಿಮ್ ಖುಷಿ ಆಗಿತ್ತಲ್ಲ ಸರ್,
3: ಖುಷಿ ಊರಲ್ಲಿ
2: ಕೊಚ್ಚಕ್ಕಿ ಬಂಗ್ಡಿ ಮೀನ
3: ಅದೆಲ್ಲ ಸರಿ, ಈಗ ಮನೆ ಊಟ ಅದೆಲ್ಲ ಸರಿ, ಆದ್ರೂ ಕೂಡ ಅಲ್ಲಿ ಒಳ್ಳೆ ಫ್ರೆಂಡ್ಸ್ ಇದ್ರು, ಒಂದು ಒಳ್ಳೆ ಕಂಪೇನಿಯನ್ಸ್ ಇದ್ರು. ಅಂದ್ರೆ ಮತ್ತೊಂದು 10 ಒಂದು ಬ್ಯಾಚುಲರ್ಸ್ ಎಲ್ಲ ಒಟ್ಟಿದ್ದು, ಮತ್ತೆ ಅವ್ರನ್ನೆಲ್ಲ ಬಿಟ್ಟು ಒಂದ್ ಸತಿ ಈ ಕಡೆ ಬರುದು, ಈಗ ಸತ್ಯನಾರಾಯಣ ಯೋಗೀಶ್ ಕುಮಾರ್ ಇವರೆಲ್ಲ ನಮ್ಮ ಫ್ರೆಂಡ್ಸ್ ಅಲ್ಲಿ, ಅವ್ರನ್ನೆಲ್ಲ ಬಿಟ್ಟು ಒಂದೇ ಸತಿ ಬರುದು, ಮತ್ತೆ ನಮ್ಗೆಲ್ಲ ನಾವೆಲ್ಲ ಒಟ್ಟಿಗೆ ನಮ್ಮ ಜಾಬ್ ಪರ್ಮನೆಂಟ್ ಆಗಿದ್ದು. ನಾವು ಒಟ್ಟಿಗೆ ಕೆಲಸ ಮಾಡಿದವರು, ನಮ್ಮ ಕೇಸನ್ನು ನಾವು ಒಟ್ಟಿಗೆ ನಾವು ಫೈಟ್ ಮಾಡಿದವರು. ಸೊ ಅದರಿಂದಾಗಿ ಅವ್ರನ್ನೆಲ್ಲ ಬಿಟ್ಟು ಬರ್ಲಿಕ್ಕೆ ಸ್ವಲ್ಪ ಬೇಸರ ಆಗಿತ್ತು. ಆಮೇಲೆ ಇಲ್ಲಿ ಬಂದ ನಂತರ ಓಕೆ ಐ ಹ್ಯಾವ್ ನೋ ಪ್ರಾಬ್ಲಮ್.
2: ಕೇಸ್ ಅಂತ ಹೇಳಿದ್ರೆ ಹೌದು, ಇದನ್ನೊಂದು ಕೇಳ್ಕಿದ್ದೀತ ಆ ಟೈಮಲ್ಲಿ ನೀವು ಪರ್ಮನೆಂಟ್ ಐಕರು, ನೀವೆಲ್ಲ ಹೋರಾಟ ಎಲ್ಲ ಮಾಡಿರಿ ಅನ್ನ.
3: ಹೋರಾಟ ಅಂತ ಹೇಳಿದ್ರೆ ಅಲ್ಲಿ ಹೋರಾಟ ಅಂದ್ರೆ ನಾವು ಮ್ಯಾನೇಜ್ಮೆಂಟ್ನ ವಿರುದ್ಧ ಅಥವಾ ಸರ್ಕಾರದ ವಿರುದ್ಧ ಅಲ್ಲ. ನಾವು ನಮ್ಮ ಕಾನೂನೇನಿದೆ ಕಾನೂನಿನ ವ್ಯಾಪ್ತಿ ಒಳಗಡೆ ನಮಗೆ ಪರ್ಮನೆಂಟ್ ಆಗಬೇಕಂತ ನಾವು ಸರ್ಕಾರವನ್ನು ಇದು ಮಾಡಿಕೊಂಡಿರುವಂಥದ್ದು. ಅದಂದರೆ ಸ್ಟಾಪ್ ಗ್ಯಾಪ್ ಅಂತ ನಮ್ಮದೊಂದು ಡೆಸಿಗ್ನೇಷನ್. ಸ್ಟಾಪ್ ಗ್ಯಾಪ್ ಅಂದರೆ ಏನು ಗೊತ್ತಾ, 89 ದಿನಗಳವರೆಗೆ ನಿಮಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತಾರೆ, ಒಂದು ದಿವಸ ಬ್ರೇಕ್ ಮಾಡ್ತಾರೆ, ನೆಕ್ಸ್ಟ್ 91ನೇ ದಿವಸ ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತಾರೆ. ಆ ಬ್ರೇಕ್ ಯಾಕೆ ಮಾಡೋದಂತ ಹೇಳಿದ್ರೆ ನಾವು ಪರ್ಮನೆನ್ಸಿ ಕ್ಲೈಮ್ ಮಾಡಬಾರ್ದಂತ. ಅಂದ್ರೆ ಅದ್ರ ಹಿಂದ್ಗಡೆ ಒಂದು ಸುಪ್ರೀಂ ಕೋರ್ಟ್ನ ಆರ್ಡರ್ ಇದೆ, ಅದು ಈ ಕಾಂಟ್ರಾಕ್ಟ್ ಲೆಕ್ಚರರ್ಸ್ಗೆ ಸಂಬಂಧಿಸಿದಂತೆ. ಆ ಆರ್ಡರ್ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಆ ಜಡ್ಜ್ಮೆಂಟ್ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಯಾರು 90 ದಿವಸ ಕೆಲಸ ಮಾಡಿರ್ತಾರೆ ಮತ್ತೆ ಅಲ್ಲಿ ಪರ್ಮನೆಂಟ್ ವೇಕೆನ್ಸಿ ಇದ್ರೆ, ಕ್ಲಿಯರ್ ವೇಕೆನ್ಸಿ ಇದ್ರೆ, ಅವ್ರು ಪರ್ಮನೆಂಟ್ ಮಾಡಬೇಕು ಅಂತ. ಆಯ್ತಾ, ಇವರು ಇದನ್ನ ಡೆಲಿವರೇಟ್ ಆಗಿ ಒಂದು ದಿವಸ
2: ಬ್ರೇಕ್ ಮಾಡಿ
3: ಅಂದ್ರೆ ನಾವು ಅದನ್ನ ಕ್ಲೇಮ್ ಮಾಡಬಾರ್ದಂತ. ಸೊ ನಾವು ಅದಕ್ಕೋಸ್ಕರ ಇಡೀ ರಾಜ್ಯದಂತ ಆಮೇಲೆ ಕೋರ್ಟ್ ಕೂಡ ಅದಕ್ಕೊಂದು ಪರಿಹಾರವನ್ನು ನೀಡಿತು, ಅದ್ರ ಪ್ರಕಾರ ನಮಗೆಲ್ಲ ಪರ್ಮನೆಂಟ್ ಆಯ್ತು.
2: ಇತಿಹಾಸ ಪ್ರಾಧ್ಯಾಪಕರಾಗಿ ಪಾಠ ಮಾಡುವಾಗ ಯೂಶ್ವಲಿ ಹೇಳ್ತಾರೆ, ಈ ಹಿಸ್ಟ್ರಿ ಅಂದ್ರೆ ಬೋರ್ ಮಾರಯ್ಯ, ಎಂತ ಹಿಸ್ಟ್ರಿ ಯಾರು ಕೇಂದ್ರ ಅದನ್ನ ಅಂತ. ನಿಮ್ಗೆ ಅನ್ಸಿಲ್ವಾ ಸರ್?
3: ನನಗೆ ಹಾಗೆ ಅನ್ಸಲೇ ಇಲ್ಲ. ನನಗೆ ವಿದ್ಯಾರ್ಥಿಗಳು ಹಿಸ್ಟ್ರಿ ಬೋರ್ ಅಂತ ಹೇಳಿ ಅಂದ್ರೆ, ಹಿಸ್ಟ್ರಿಯಲ್ಲಿ ನೀವು ಸ್ವಲ್ಪ ಕೇವಲ ಫ್ಯಾಕ್ಚುಯಲ್ ಹಿಸ್ಟ್ರಿಯನ್ನು ನೀವು ಪಾಠ ಮಾಡ್ತಾ ಹೋದ್ರೆ, ಇದು ನನ್ನ ಅಭಿಪ್ರಾಯ, ಅದು ಎಷ್ಟು ಮಟ್ಟಿಗೆ ಮಕ್ಕಳಿಗೆ ಅದು ತಲುಪಿದೆ ಗೊತ್ತಿಲ್ಲ. ನಾವು ಸ್ವಲ್ಪ ಮಟ್ಟಿಗೆ ಕರೆಂಟ್ ಅಫೇರ್ಸ್ ಅನ್ನು ಕೂಡ, ಆಮೇಲೆ ಏನಾದರೂ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಕರೆಂಟ್ ಅಫೇರ್ಸ್ನಲ್ಲಿ ಆಸಕ್ತಿ ಇದೆ ಅಂತ ಹೇಳಲ್ಲ, ಕೆಲವರಿಗೆ ಆದರೂ ಇರ್ತದೆ, ಅದನ್ನು ಅನಾಲಜಿಯಾಗಿ ಕೊಡ್ತೀವಿ. ಅರ್ಥ ಆಯ್ತಾ ನಿಮಗೆ? ಒಂದು ಈವೆಂಟ್ ಅಂತ, ಹಿಸ್ಟ್ರಿ ರಿಪೀಟ್ಸ್ ಇಟ್ ಸೆಲ್ಫ್ ಅಂತ ಹೇಳ್ತಾರೆ, ಅಥವಾ ದೇರ್ ಆರ್ ಪ್ಯಾರಲಲ್ ಈವೆಂಟ್ಸ್ ಇನ್ ಹಿಸ್ಟ್ರಿ ಅಂತ. ಒಂದು ಸಣ್ಣ ಉದಾಹರಣೆ ಕೊಟ್ರೆ
2: ತೊಂದ್ರೆ ಇಲ್ಲ.
3: ನಮ್ಮಲ್ಲಿ ನಾನು ಕೆಲವು ಸತಿ ಪಾಠ ಮಾಡುವಾಗ ಅನಾಲಜಿಯನ್ನು ಕೊಡ್ತೇನೆ, ಸ್ವಲ್ಪ ನಮ್ಮ ಕಂಟೆಂಪರರಿ ಇಶ್ಯೂಸ್ ಅನ್ನು ಕನೆಕ್ಟ್ ಮಾಡಿ. ನಮಗೊಬ್ಬ ಮಧ್ಯಯುಗದಲ್ಲಿ ಒಬ್ಬ ದೊರೆ ಬರ್ತಾನೆ, ಬಲ್ಬನ್ ಅಂತ. ಆಯ್ತಾ, ಆ ಬಲ್ಬನ್ ಅನ್ನುವನು ಮೊದಲ ಬಾರಿಗೆ ಅವರು ಮುಸ್ಲಿಂ ದೊರೆಗಳೆಲ್ಲ ಬಂದು ಇಲ್ಲಿ ಭಾರತದಲ್ಲಿ ರಾಜ್ಯ ಸ್ಥಾಪನೆ ಮಾಡಿದ ನಂತರ ಅವರಲ್ಲಿ ಕಟ್ಟುನಿಟ್ಟಾದ ಶಿಷ್ಟಾಚಾರ, ಈ ಕೋರ್ಟ್ ಎಟಿಕೇಟ್ಸ್ ಅಂತ ನಾವೇನು ಕರಿತೀವಿ, ಆ ಸ್ಥಾನದಲ್ಲಿ ಹೇಗಿರಬೇಕು, ಹೇಗೆ ಬಿಹೇವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಶಿಷ್ಟಾಚಾರಗಳು ಇರಲಿಲ್ಲ. ಅವನು ಆ ಶಿಷ್ಟಾಚಾರಗಳನ್ನೆಲ್ಲ ತರ್ತಾನೆ, ಕೋರ್ಟಲ್ಲಿ ಹೀಗೆ ಇರಬೇಕು, ಇದೇ ಡ್ರೆಸ್ಸಲ್ಲಿ ಬರಬೇಕು, ಮಾತಾಡುವಾಗ ನೇರವಾಗಿ ಸುಲ್ತಾನ್ ಹತ್ರ ಮಾತಾಡಲಿಕ್ಕಿಲ್ಲ, ಒಬ್ಬ ಮಧ್ಯವರ್ತಿ ಇರ್ತಾನೆ ಅವನ ಮೂಲಕ ಮಾತಾಡಬೇಕು, ಆಮೇಲೆ ಎಲ್ಲರೂ ಮಾತಾಡಲಿಕ್ಕಿಲ್ಲ, ಕೆಲವು ನಿಗದಿತ ವ್ಯಕ್ತಿಗಳೇ ಮಾತಾಡಬೇಕು, ಹೀಗೆ ಎಲ್ಲ ಕೆಲವು ಶಿಷ್ಟಾಚಾರಗಳು. ಈಗ ನಮ್ಮ ಪಾರ್ಲಿಮೆಂಟ್ನಲ್ಲಿ ಇರ್ತದಲ್ಲ ಅದೇ ರೀತಿ ಕೆಲವು ಶಿಷ್ಟಾಚಾರಗಳು ಇಂಟ್ರೊಡ್ಯೂಸ್ ಮಾಡ್ತಾನೆ. ಅವ ಘನಗಾಂಭೀರ್ಯವನ್ನ ಬಯಸ್ತದೆ ಕೋರ್ಟ್ ಇದರಲ್ಲಿ
2: ಕೋರ್ಟ್
3: ಅಟ್ಮಾಸ್ಫಿಯರ್ ಅಲ್ಲಿ. ಆಯ್ತಾ, ಒಂದ್ಸರ್ತಿ ಏನಾಗುತ್ತಂದ್ರೆ, ಅವನ ಮಗ ಮೊಹಮ್ಮದ್ ಅಂತ, ಅವನನ್ನು ಮಂಗೋಲ್ರು, ಆಕ್ರಮಣಕಾರ ಮಂಗೋಲ್ರು ಕೊಲ್ತಾರೆ, ಸಾಯ್ತಾನೆ ಅವನು. ಆ ಸುದ್ದಿಯನ್ನ ಒಬ್ಬ ದೂತ ತಗೊಂಡು ಬರ್ತಾರೆ, ದೂತ ತಂದು ಅಪ್ಪನಿಗೆ, ಅದೇ ಆಗ ಕೋರ್ಟಿನ ಇದು ನಡೀತಾ ಇರ್ತದೆ, ಏನಲ್ಲ ಒಡ್ಡೋಲಗ ನಡೀತಾ ಇರ್ತದೆ, ಬಲ್ಬನ್ನಿಗೆ ತಿಳಿಸ್ತಾನೆ. ಬಲ್ಬನ್ ಕೋರ್ಟಿನ ಒಡ್ಡೋಲಗ ಮುಗು ತನಕ ಎಷ್ಟು ಘನಗಾಂಭೀರ್ಯದಿಂದ ಇದ್ದ ಅಂತ ಹೇಳಿದ್ರೆ, ಏನೂ ನಡೆಯಲಿಲ್ಲ ಅನ್ನೋ ರೀತಿಯಲ್ಲಿ ತನ್ನ ಏನು ದುಃಖ ತಪ್ತ ಇದನ್ನ ಕಂಟ್ರೋಲ್ ಮಾಡಿಕೊಂಡು ಅವನು ಆಮೇಲೆ ಎಲ್ಲ ಮುಗಿದ ನಂತರ ಒಂದು ಪಕ್ಕದ ಚೇಂಬರಿಗೆ ಹೋಗಿ ಅತ್ತನಂತೆ. ಇದನ್ನೀಗ ನಮ್ಮ ಮಕ್ಕಳಿಗೆ ಸ್ವಲ್ಪ ಅಂಥದೇ ಒಂದು ಅನಾಲಜಿ ನಾನು ಕೊಡಬೇಕಾಯ್ತು. ನನಗೆ ಗೊತ್ತಿದ್ದ ಹಾಗೆ ಈ ನೆಹರು ಫ್ಯಾಮಿಲಿಯವರು, ನೆಹರು ಫ್ಯಾಮಿಲಿಯಲ್ಲಿ ಎರಡು ಇದಾಯಿತು, ಏನು ದುರ್ಮರಣ ಆಯಿತು, ಇಂದಿರಾ ಗಾಂಧಿಯವರದ್ದು ಆಮೇಲೆ ರಾಜೀವ್ ಗಾಂಧಿಯವರದ್ದು. ಅದರಲ್ಲಿ ರಾಜೀವ್ ಗಾಂಧಿಯವರು ದುರ್ಮರಣ ಆದಾಗ ನಾವು ಟಿವಿಯಲ್ಲಿ ಎಲ್ಲ ನೋಡಿದ್ದೀವಿ, ಸಂಜಯ್ ಗಾಂಧಿದು ಮತ್ತೆ ರಾಜೀವ್ ಗಾಂಧಿ ಮತ್ತೆ ಇಂದಿರಾ ಗಾಂಧಿ ಕೂಡ ದುರ್ಮರಣಕ್ಕೀಡಾದವರು. ಅವರ ಫ್ಯಾಮಿಲಿಯಲ್ಲಿ ಇಂದಿರಾ ಗಾಂಧಿ ಸತ್ತಾಗ, ಆಮೇಲೆ ಸಂಜಯ್ ಗಾಂಧಿ ಸತ್ತಾಗ, ಆಮೇಲೆ ರಾಜೀವ್ ಗಾಂಧಿ ಸತ್ತಾಗ, ಅವರ ಕುಟುಂಬದವರು ಎಲ್ಲೂ ಕೂಡ ಸಾರ್ವಜನಿಕವಾಗಿ ಕಣ್ಣೀರ್ ಹಾಕ್ಲಿಲ್ಲ. ನಾನು ಅದರಲ್ಲಿ ಒಂದು ಇದನ್ನು ನಾನು ನೋಡಿದ್ದೇನೆ, ಯಾರು ರಾಜೀವ್ ಗಾಂಧಿ ತೀರ್ಕೊಂಡಾಗ ಸೋನಿಯಾ ಗಾಂಧಿ ವಿದೇಶಿ ಇವರೆಲ್ಲ ಬರ್ತಾ ಇದ್ರಲ್ಲ, ಅವ್ರನ್ನ ರಿಸೀವ್ ಮಾಡ್ತಾ ಇದ್ರು, ಅವ್ರ ಹತ್ರ ಮಾತಾಡ್ತಾ ಇದ್ರು ಅಂದರೆ ಶಿ ಡಿಡ್ ನಾಟ್ ಶೋ ಇವನ್ ಎ ಸೈನ್ ಆಫ್ ರಿಮೋರ್ಸ್ ಆನ್ ಅವರ್ ಫೇಸ್, ಅಷ್ಟು ಅಂದ್ರೆ ಗಂಭೀರಿತದ್ನ. ಕಡೆಗೆ ಒಂದಿವಸ ಪೇಪರ್ಲ್ಲಿ ಓದ್ದೆ ಅದು ಯಾಕೆ ಅಂತ, ಅದು ನೆಹರು ಹೇಳಿದ್ದಂತೆ. ನೆಹರು ಹೇಳಿದಂತ ನೋಡಿ, ಕಷ್ಟ ಸುಖ ಸಾವು ನೋವು ಇದೆಲ್ಲರಿಗೆ ಬರುವಂಥದ್ದೆ. ಆದ್ರಿಂದಾಗಿ ನಾವು ನಮಗೇನೋ ಕಷ್ಟ ಬಂತು ಅಥವಾ ನಮಗೆ ತುಂಬ ಏನೋ ಒಂದು ದುಃಖ ತಪ್ಪುವ ದುಃಖ ಬರುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಯ್ತಂತ ನಾವು ಸಾರ್ವಜನಿಕವಾಗಿ ಅಳಬಾರ್ದು ಅಂತ
2: ತೋರಿಸ್ಕೊಳ್ಳೆ.
3: ನಮ್ಮ ಯು ಶುಡ್ ನಾಟ್ ಎಕ್ಸಿಬಿಟ್ ಅವರ್ ಇಮೋಷನ್ಸ್ ಇನ್ ಪಬ್ಲಿಕ್ ಅಂತ. ಅದನ್ನ ನಾನು ಮಕ್ಕಳಿಗೆ ಒಂದು ಅನಾಲಜಿಯಾಗಿ ನೋಡಿ, ಅಲ್ಲಿ ಬಲ್ಬನ್ನಿಗೂ ಇಲ್ಲಿ ಜವಾಹರ್ಲಾಲ್ ನೆಹರಿಗೂ ಏನು ಸಂಬಂಧ ಅಂತ ಹೇಳಿದ್ರೆ, ಅಂದರೆ ಅದೊಂದು ಏನು ಹೇಳ್ತಾರೆ ಒಂದು ಗಾಂಭೀರ್ಯತೆ, ಪರ್ಟಿಕ್ಯುಲರ್ಲಿ ಪಬ್ಲಿಕ್ ಲೈಫ್ನಲ್ಲಿ ಇರುವವರಿಗೆ ಇರಬೇಕಾಗಿರ್ತಕ್ಕಂಥ ಗಾಂಭೀರ್ಯತೆ. ಅಂದರೆ ನಮ್ಮ ಕೆಲವು ಸರ್ತಿ ಕೂಡ ನಾವು ಕೆಲವು ಇದರಲ್ಲಿ ತುಂಬ ಗುಳು ಅಂತ ಅಳಿತಾರ ನೋಡಿ,
2: ವೋಟ್ ಬ್ಯಾಂಕ್
3: ಹಾ ಗುಳು ಅಂತ ಅಳ್ತಾರಲ್ಲ ಇದರಲ್ಲಿ, ಅದು ನೋಡುವಾಗ ಒಂದು ರೀತಿ ಅಸಹ್ಯ ಅನ್ಸುತ್ತೆ. ಯಾಕೆ ಅಷ್ಟೆಲ್ಲ ಅಳಬೇಕಂತ ನೀವು ನನ್ನ ಗುರುಗಳು ರಾಘವೇಂದ್ರ ಭಟ್ ಒಂದು ಹೇಳ್ತಾ ಇದ್ರು, ಶಿವರಾಮ್ ಕಾರಂತ್ರ ಒಬ್ಬ ಮಗ ಅಕಾಲಿಕ ಮರಣಕ್ಕೆ ಇದ್ದ,
2: ಹರ್ಷ ಕಾರಂತ್
3: ಅಂತ ನಿಮ್ಗೆ ಗೊತ್ತಿರ್ಬೋದು. ಅವನು ಸತ್ತಾಗ ಇವರು ನಾರ್ಮಲ್ ಆಗಿದ್ರಂತೆ, ಎಲ್ಲ ಬಂದು ಅವರಿಗೆ ಸಾಂತ್ವನ ಎಲ್ಲ ಹೇಳಿದ್ರಂತೆ. ಆಗ ಶಿವರಾಮ್ ಕಾರಂತ್ರ ಅವ್ರಿಗೆ ಹೇಳಿದ್ರಂತೆ, ಯಾಕೆ ನೀವು ಅಷ್ಟೆಲ್ಲ ಸಾಂತ್ವನ ಹೇಳ್ತೀರಿ, ಯಾರ ಮನೆಯಲ್ಲಿ ಸಂಭವಿಸಿದ ಘಟನೆ ನನ್ನ ಮನೆಯಲ್ಲಿ ಸಂಭವಿಸಲಿಲ್ಲಲ್ಲ, ಎಲ್ಲರ ಮನೆಯಲ್ಲಿ ನಡೆಯುವಂಥದ್ದೇ ಇದು ಅಲ್ವಾ, ಒಂದು ಸಾವು ನಡೆಯುವಂಥದ್ದು. ಈಗ ಅದೇ ಬುದ್ಧನೂ ಹೇಳ್ತಾನೆ, ಸಾವು ಸಾವಿಲ್ಲದ ನನಗೆ ಸಾವಿಸ್ತ, ಹಾಗೆ ಸಹಜವಾದಂತ ಇದಂತ.
2: ಅದು ನೀವು ಅನಾಲಜಿ ಅಂದ್ರಲ್ಲ ಸರ್, ನೀವು ಹಾಂಗೆಲ್ಲ ಕನೆಕ್ಟ್ ಮಾಡಿ ಹೇಳ್ರಿತ್ತಲ್ಲ, ಮಕ್ಕಳಿಗೆ ಪರೀಕ್ಷೆ ಓದುದ ಬೇಡ, ಪಾಠ ಎಲ್ಲರೂ ಕ್ಲಾಸ್ ಹಂಗ ಸಮ ಮಾಡಿ ಕೇಂದ್ರ ಇದನ್ನೇ ಹೋಗಿ ಅವ್ರು ಬರಿಲ್ಲ. ಯೂಶುವಲಿ ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಇಕನಾಮಿಕ್ಸ್ ಅಂತ ಬಂದಾಗ ನಾವು ಕೇಂದ್ರ ಖಾತೆಗೆ ಇನ್ನಷ್ಟು ಖಾತೆ ಸೇರಿಸಿ ಬರೋದ್ರೆ
3: ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವು ಸತಿ ಕೆಲವು ಮಕ್ಕಳಿಗೆ ಅದು ಇಷ್ಟ ಆಗುತ್ತೆ, ಕೆಲವು ಮಕ್ಕಳು ಅದನ್ನು ಬೇರೆ ರೀತಿಯಲ್ಲಿ ತಗೊಂಡು ಈಗ ನೆಹರು ಬಗ್ಗೆ ಹೇಳ್ತಾರೆ, ಸೋನಿಯಾ ಇವರು ಕಾಂಗ್ರೆಸ್ಸಿಗರು ಈ ರೀತಿ ಆ ಪಕ್ಷವು ಅಂದ್ರೆ ಏನಂದ್ರೆ ಅನಾಲಜಿಯನ್ನು ನೀವು ಕೊಡುವಾಗ ಆ ಕೇಳುಗನಿಗೂ ಕೂಡ ಸ್ವಲ್ಪ ಏನು ಕರೆಂಟ್ ಅಫೇರ್ಸ್ ಬಗ್ಗೆ ತಿಳುವಳಿಕೆ ಇರಬೇಕು, ಹಾಗಿದ್ರೆ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಏನೋಡಿ ನಮ್ಗೆ ಈ ಕಾಲೇಜಲ್ಲಿ ರ್ಯಾಂಕ್ ಬಂದ ವಿದ್ಯಾರ್ಥಿಗಳು ಮಹಾಲಕ್ಷ್ಮಿ ಇದ್ದಿರ್ಬೋದು, ವರಣ್ಯ ನಾಯಕ್ ಇರ್ಬೋದು, ಅಥವಾ ಇವರು ಅವ್ರಿಗೆ ಹಿಸ್ಟ್ರಿ ತುಂಬಾ ಇಷ್ಟ ಆಗುತ್ತೆ, ತುಂಬಾ ಅದನ್ನು ಅಪ್ರಿಶಿಯೇಟ್ ಮಾಡ್ತಾರೆ, ಬಟ್ ಎಲ್ಲರೂ ಮಾಡ್ತಾರೆ ನಾನು ಹೇಳಲಾರೆ.
2: ಬಟ್ ಇಷ್ಟು ರಸವತ್ತಾಗಿ ಹೇಳ್ರಿತ್ತಲ್ಲ, ಯಾರಿಗಾದ್ರೂ ಒಂದ್ ಸ್ವಲ್ಪ ಸ್ವಾದ ಲೈಕ್ ಇತ್ತ. ಆದ್ರೆ ನಂಗೆ ಅನ್ಸುದು ಎಂತ ಕೇಂದ್ರೆ, ಈ ಹಿಸ್ಟ್ರಿನ ತಿರುಚಿದಾರಂತೆ. ಈಗ ನಾವೇನ್ ಹಿಸ್ಟ್ರಿನೆಲ್ಲ ಓದ್ಕೊ ಬಂದಿತ್ತಲ್ಲ, ನಾವು ಓದುದ ಅಂತ ಹೇಳಿ ಹಿಂದೆ ಅಂತ ಆಯ್ತು, ಅದೇ ಇತಿಹಾಸ ಅಲ್ಲ, ಬೇರೆ ಯಾವ್ದ್ರಲ್ಲೂ ಓದುದಿಲ್ಲ, ಅದು ಇತಿಹಾಸದಲ್ಲೇ ಓದುದ್ ನಾವು. ಆದ್ರೆ ಅದನ್ನೆಲ್ಲ ತಿರುಚಿದ್ರಂತೆ, ನಮ್ಮ ವಿಶ್ವವಿದ್ಯಾಲಯಗಳು ನಳಂದ ಅವೆಲ್ಲ ಇದ್ದಲ್ಲ ಉಜ್ಜಯಿನಿಯಲ್ಲೆಲ್ಲ, ಅವನ್ನೆಲ್ಲ ಸುಟ್ಟು ಭಸ್ಮ ಮಾಡಿ ನಮ್ಮ ಆಕ್ಚುಯಲ್ ಇತಿಹಾಸ ಏನಿತ್ತು ಅದನ್ನೆಲ್ಲ ಮರೆಮಾಚಿದ್ರು. ನಮ್ಮನ್ನ ಆಳಿದವರನ್ನ, ನಮ್ಮನ್ನ ದೋಚಿದವರನ್ನ, ನಮ್ಮನ್ನ ಧ್ವಂಸ ಮಾಡಿದವರನ್ನ ವಿಜೃಂಭಿಸಿ ಬರೆದ್ರು, ಆ ನಂತರ ನಾವು ಅದನ್ನು ಓದ್ಕೊಂಡು ಬಂದ್ವಿ ಅಂತ. ಹೌದಾ ಸರ್, ನಿಮ್ಗೆ ಹಂಗೆ ಅನ್ಸುತ್ತ?
3: ಅಂದ್ರೆ ಇಲ್ಲಿ ನೀವು ಹೇಳಿದ್ರಲ್ಲ ವಿಶ್ವವಿದ್ಯಾಲಯಗಳನ್ನ ಧ್ವಂಸ ಮಾಡಿದ್ರು ವಿಶ್ವವಿದ್ಯಾಲಯದ ಮುಖ್ಯವಾಗಿ ಆಕ್ರಮಣಕಾರರು, ಅದು ಸತ್ಯ. ಅದು ನಾವು ಕೂಡ ಹೇಳ್ತೀವಿ ನಳಂದ ವಿಶ್ವವಿದ್ಯಾಲಯವನ್ನು, ಇವನ್ ಇಖ್ತಿಯಾರುದ್ದೀನ್ ಮೊಹಮ್ಮದ್ ಬಿನ್ ಬುಖ್ತಿಯಾರ್ ಖಿಲ್ಜಿ ಅಂತ ಅವನು ಬಂದು ಅದನ್ನ ನಾಶ ಮಾಡಿದ್ದು ಸುಟ್ಟಾಕಿದ್ದು ಅದು ಫ್ಯಾಕ್ಟ್. ಈಗ ಕೆಲವು ಸತಿ ಏನಾಗತ್ತೆ ಅಂತ ಹೇಳಿದ್ರೆ, ಫ್ಯಾಕ್ಟ್ಸಿಗೆ ಬೇರೆ ಬೇರೆ ಸತ್ಯಕ್ಕೆ ಹಲವಾರು ಮುಖಗಳಿರ್ತವೆ, ಒಂದು ಮುಖ ಅಲ್ಲ. ನಾವು ಒಂದನ್ನು ಮಾತ್ರ ಹೈಲೈಟ್ ಮಾಡ್ತೀವಿ. ಈಗ ಉದಾಹರಣೆಗೆ ಸೋಮನಾಥ ದೇವಾಲಯ ಅಂತ ಇಟ್ಕೊಳ್ಳೋಣ. ಸೋಮನಾಥ ದೇವಾಲಯದ ಮೇಲೆ ಗಜನಿ ಮೊಹಮ್ಮದ್
2: 17 ಬಾರಿ
3: ದಾಳಿ ಮಾಡಿದ, ಆಕ್ರಮಣ ಮಾಡಿದ. ಸರಿ, ಮುಖ್ಯವಾಗಿ 17, ಅವನೊಬ್ಬ ಲೂಟಿಕೋರ ದರೋಡೆಕೋರ, ಅವನಿಗೆ ಸಂಪತ್ತು ಬೇಕಾಗಿತ್ತು. ಹೀಗೆ ನಾವು ಪಾಠ ಮಾಡೋದು ಹೀಗೆ, ಅವನನ್ನೇನು ನಾವು ಹೀರೋ ಅಂತ ಮಾಡಲಿಲ್ಲ. ಆದ್ರೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವು ಸರ್ತಿ ನೀವು ಹೇಳಿದಾಗ ಡಿಸ್ಟೋರ್ಷನ್ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ, ಇಡೀ ಇದಕ್ಕೆ ಏನು ಇಡೀ ಈವೆಂಟಿಗೆ ಧಾರ್ಮಿಕ ಕಲರ್ ಅನ್ನ ಕೊಟ್ಟಾಗ ಅದು ಕಮಂದಲೈಸ್ ಆಗುತ್ತೆ. ಈ ಉದಾಹರಣೆಗೆ ಅವನು ಸೋಮನಾಥ ದೇವಾಲಯದ ಈ ಮೂರ್ತಿಯನ್ನ ಇದು ಮಾಡಿದ ಅಂತ,
2: ಲಿಂಗ
3: ಅಲ್ಲ ಇದು ಡೆಮೊಲಿಷ್ ಮಾಡಿದ. ಸೊ ಸತ್ಯ ಮಾಡಿಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಅವನು ಯಾರು? ಅವನು ಮುಸಲ್ಮಾನ. ಮುಸಲ್ಮಾನರಲ್ಲಿ ಮೂರ್ತಿ ಪೂಜೆ ನಿಷಿದ್ಧ ಮಾತ್ರ ಅಲ್ಲ, ಮೂರ್ತಿ ಭಂಜಕರಿಗೆ ಗಾಜಿ ಅಂತ ಕರಿತಾ ಇದ್ರು ಅವ್ರಿಗ,
2: ಅದು
3: ಪದವಿ ಗಾಜಿ. ಅವನಿಗೆ ಅವನಿಂದ ಅವನಿಗೆ ರೆಕಗ್ನಿಷನ್ ಯಾರಿಂದ ಬೇಕಾಗಿತ್ತು? ಅವರ ಸಮುದಾಯದ ಅಲ್ವಾ. ಆಮೇಲೆ ಇನ್ನೊಂದಿದೆ ಆ ಕಾಲದಲ್ಲಿ, ಇನ್ನೊಂದು, ಈ ದೇವಾಲಯಗಳು ಕೇವಲ ಆರಾಧನಾ ಕೇಂದ್ರಗಳು ಮಾತ್ರ ಅಲ್ಲ. ನೀವು ರೋಮಿಲತಾಪುರವರ ಸೋಮನಾಥ ಅನ್ನುವಂಥ ಪುಸ್ತಕ ಬೇಕಂತ ನಿಮ್ಗೆ ಕೊಡ್ತೆ, ನೀವು ಓದಿ ಅದನ್ನ. ಅಲ್ಲಿ ಆ ದೇವಾಲಯದಲ್ಲಿ ಒಂದು ಸಂಪತ್ತಿನ ಕೇಂದ್ರ ಹೌದು. ಕೆಲವು ದೇವಾಲಯಗಳು ಲ್ಯಾಂಡಿಂಗ್ ಮಾಡ್ತಾ ಇದ್ದು, ಕೆಲವು ದೇವಾಲಯಗಳಲ್ಲಿ ಡೆಪಾಸಿಟ್ ಅನ್ನ ಇದು ಮಾಡ್ತಾ ಇದ್ರು, ಮತ್ತೆ ದೇವಾಲಯ ಕೂಡ ಆಸ್ತಿ ಇರ್ತಾ ಇತ್ತು, ಅದಕ್ಕೆ ಹುಟ್ಟುವಳಿ ಬರ್ತಾ ಇತ್ತು. ಕೆಲವು ಸತಿ ಏನ್ ಮಾಡ್ತಿದ್ರು ಅಂದ್ರೆ, ಈ ದೇವಾಲಯದ ದೇವರ ಮೂರ್ತಿ ಇರುತ್ತಲ್ಲ, ಅದರ ಟೊಳ್ಳು ಭಾಗ ಇರ್ತದೆ, ಆ ಟೊಳ್ಳು ಭಾಗದಲ್ಲಿ ತುಂಬಾ ಬೆಲೆ ಬಾಳುವಂತ ಮುತ್ತು ರತ್ನಗಳನ್ನ
2: ವಜ್ರ
3: ಅದನ್ನ ಇದು ಮಾಡಿ ತುಂಬಿಸಿ ಇಡ್ತಾ ಇದ್ರು. ಅವನೊಬ್ಬ ದರೋಡೆಕೋರ, ಅದನ್ನ ಲೂಟಿ ಮಾಡ್ಲಿಕ್ಕೋಸ್ಕರ ಅವನು ಅದನ್ನ ಏನು ಡಿಸ್ಟ್ರಾಯ್ ಮಾಡಿರ್ಲೂಬಹುದು, ಆಯ್ತಾ. ಸೊ ಅದರಿಂದಾಗಿ ನಾವು ಒಂದೇ ಮುಖ ಇದನ್ನು ಹೇಳಬೇಕಾಗತ್ತೆ, ಅವನನ್ನು ನಾವು ಹೀರೋ ಅಂತ ಮಾಡೋ ಅಗತ್ಯ ಇಲ್ಲ. ಆದ್ರೆ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಫೇಸಸ್ ಆಫ್ ಟ್ರುತ್ ಅಂತ.
2: ಆದ್ರೆ ಈಗ ಟಿಪ್ಪು ಸುಲ್ತಾನ್ ವಿಷಯ ಬಂದಾಗ ಅವನು ಮಾಡಿರುವಂತಹ ವಿಧ್ವಂಸಕ ಕೃತ್ಯಗಳನ್ನ ಹೇಳುದಿಲ್ಲ.
3: ಇಲ್ಲ, ನಾವು ಹೇಳ್ತೀವಿ, ಖಂಡಿತ ಹೇಳ್ತೀವಿ. ಅಂದ್ರೆ ಏನ್ ಗೊತ್ತ, ಅದಕ್ಕೊಂದು ಕಾರಣ ಇದೆ. ಈಗ ವಿಧ್ವಂಸಕ ಕೃತಿ ಅಂತ ಹೇಳಿದ್ರೆ, ನಾವು ಕೇವಲ ಟಿಪ್ಪು ಮಾತ್ರ ಅಲ್ಲ, ವಿಧ್ವಂಸಕತೆ ಎಲ್ಲರೂ ಮಾಡಿದ್ದಾರೆ. ಈಗ ನೀವು ಸೋಮನಾಥ ಅನ್ನುವಂಥ ಒಂದು ಕೃತಿಯನ್ನು ಓದಿದ್ರೆ, ರೋಮಿಲತಾಪ್ ಅವರು ಎಲ್ಲ ಎವಿಡೆನ್ಸ್ ಅನ್ನ ಮುಂದಿಟ್ಕೊಂಡು ಹೇಳ್ತಾರೆ. ಏನ್ ಗೊತ್ತಾ, ಇವನಕ್ಕಿಂತ ಮೊದಲು ಅದೆಷ್ಟೋ ಮಂದಿ ಅಕ್ಕಪಕ್ಕದ ಲೂಟಿಕೋರರು ಆ ದೇವಾಲಯವನ್ನು ಲೂಟಿ ಮಾಡಿದ್ದಾರಂತೆ. ಅದಕ್ಕೆ ಬೇಕಾದಂತ ಎವಿಡೆನ್ಸ್ ಅವರು ಕೂಡ ಕೊಡ್ತಾರೆ. ಸೊ ಅದರಿಂದಾಗಿ ನಾವು ಇದನ್ನ ಮಾತ್ರ, ಇವನನ್ನ ಮಾತ್ರ ನಾವು ಹೈಲೈಟ್ ಮಾಡಿ ಅದನ್ನ ಕೇವಲ ಒಂದು ಧಾರ್ಮಿಕ ಉದ್ದೇಶಕ್ಕೋಸ್ಕರ ಅಥವಾ ಧಾರ್ಮಿಕ ನೆಲೆಯಲ್ಲೇ
2: ಕಾಣದೆ
3: ಒಂದು
2: ಇತಿಹಾಸ,
3: ಒಂದು ಒಂದು ಕಾಲಘಟ್ಟದ ಈ ಉದಾಹರಣೆಗೆ ನೋಡಿ, ನಮ್ಮಲ್ಲಿಗ ಶೃಂಗೇರಿ, ನಾನು ಶೃಂಗೇರಿಯಿಂದ ಇಲ್ಲಿ ಕುಂದಾಪುರಕ್ಕೆ ಟ್ರಾನ್ಸ್ಫರ್ ಆಗಿ ಬಂದೆ. ಶೃಂಗೇರಿಲಿ ಒಂದು ದೊಡ್ಡ ಕಾನ್ಫರೆನ್ಸ್ ಅನ್ನು ಮಾಡಿದ್ರು. ಅಲ್ಲಿ ಶೃಂಗೇರಿ ಮಠಕ್ಕೆ ಸಂಬಂಧಪಟ್ಟಂತ ಒಬ್ರು ಇದ್ರು, ಯಾರು ಅವರು ಗಿರಿಧರ ಶಾಸ್ತ್ರಿಗಳಂತ, ಅವರು ಇನ್ವಿಟೇಷನ್ ಕಳಿಸಿದ್ರು ನನಗೆ ಇಲ್ಲಿ. ಅದರಲ್ಲಿ ಈ ಇವನದ್ದು ಯಾರದ್ದು ಅಂತ ಹೇಳಿದ್ರೆ, ಹೈದರಲ್ಲಿ ಇದಿತ್ತು, ಚಿತ್ರ ಇತ್ತು ಇನ್ವಿಟೇಷನ್ ಅಲ್ಲಿ. ನಾನು ಮತ್ತೆ ವಿಚಾರಿಸುವಾಗ ಅದು ಸತ್ಯಾಂಶ ಏನಂತ ಹೇಳಿದ್ರೆ, ಈ ಮರಾಠರು ದುಡ್ಡಿಗೋಸ್ಕರ ಬಂದು ಶೃಂಗೇರಿ ಮಠವನ್ನು ಲೂಟಿ ಮಾಡ್ಕೊಂಡ ನಂತರ ಇದನ್ನೆಲ್ಲ ರೆಸ್ಟೋರ್ ಮಾಡಿದ್ದು ಇವನಂತೆ,
2: ಹೈದರಾಳಿ.
3: ಆಮೇಲೆ ಟಿಪ್ಪುಗೂ ಮತ್ತು ಅಲ್ಲಿನ ಸ್ವಾಮೀಜಿಗಳಿಗೆ ಒಳ್ಳೆ ಸಂಬಂಧ ಇತ್ತು, ಮತ್ತೆ ಅವ್ರ ನೋಡಿ ಕಮ್ಯುನಿಕೇಶನ್ ಆಗ್ತಾ ಇತ್ತು. ಅದರಿಂದಾಗಿ ಟಿಪ್ಪು ಇದು ಸತ್ಯ, ಇದು ಸತ್ಯ. ಇನ್ನೊಂದು, ನಾಯರ್ಗಳ ಮೇಲೆ, ಕೊಡವರ ಮೇಲೆ, ಕ್ರೈಸ್ತರ ಮೇಲೆ ಅವ್ನು ಮಾಡಿರ್ತಕ್ಕಂಥ ಅನ್ಯಾಯ ಕೂಡ ಅದು ಸತ್ಯ. ಎರಡು ಸತ್ಯವೇ, ನಾವು ಜನರಲೈಸ್ ಮಾಡೋದು ಕಷ್ಟ.
2: ಬಟ್ ನಾವು ಅದೇ ಕಷ್ಟ. ಈಗ ನಾವು ಓದೋತ್ತಿಗೆ ಈಗ ಯಾವ್ ಸರಿ ಯಾವ ತಪ್ಪು
3: ಅದೇ. ಈಗ ನೋಡಿ, ನಾವು ಅಂದ್ರೆ ಈಗ ಕೆಲವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರ ಅಂದ್ರೆ, ನಾವು ಜಡ್ಜ್ಮೆಂಟಲ್ ಆಗ್ಬೇಕಂತ, ಅವನು ಒಳ್ಳೆಯವನ ಕೆಟ್ಟವನ, ಅರ್ಥ ಆಯ್ತಾ. ಈಗ ಹಿಸ್ಟ್ರಿ ಅಂತ ಹೇಳಿದ್ರೆ ಅವನು ಏನ್ ಮಾಡಿದ್ದಾನೆ ಅನ್ನೋದನ್ನ ಪ್ರೆಸೆಂಟ್ ಮಾಡೋದು ಬಿಟ್ಟು ಜಡ್ಜ್ಮೆಂಟ್ ನಿಮಗೆ ಬಿಡ್ತೀವಿ, ಇಟ್ ಇಸ್ ಲೆಫ್ಟ್ ಟು ಯುವರ್ ಇದು ಜಡ್ಜ್ಮೆಂಟ್. ಆದ್ರೆ ಇದು ಫ್ಯಾಕ್ಟ್, ಈ ಒಂದು ಐತಿಹಾಸಿಕ ಹಿನ್ನೆಲೆಯಲ್ಲಿ ಅವನು ಇಂಥ ಕೆಲಸಗಳನ್ನು ಮಾಡಿದ್ದಾನೆ ಅಂತ ನಾವು ಹೇಳ್ಬೋದು. ಬಿಟ್ರೆ ನಾವು ಜಡ್ಜ್ಮೆಂಟ್ ಅಲ್ಲಿ ಆಗ್ಲಿಕ್ಕೆ ಆಗುದಿಲ್ಲ. ಇವನು ಒಳ್ಳೆಯವನು, ಇವನು ಅಕ್ಬರನ ಬಗ್ಗೆ ಹೇಳ್ತಾರೆ, ಅಕ್ಬರ್ ದ ಗ್ರೇಟ್ ಅಂತೇಳಿ, ಅಶೋಕ ದಿ ಗ್ರೇಟ್ ಅಂತ. ಆದ್ರೆ ಅಶೋಕ ಕಳಿಂಗದಲ್ಲಿ ಯಾವತ್ತೂ ಹೀರೋ ಅಲ್ಲ. ಯಾಕಂದ್ರೆ 100,000 ಜನರನ್ನ ಸಂಹರಿಸಿದ್ದ ಕಳಿಂಗದ ಜನರಿಗೆ ಅವನು ಯಾವತ್ತೂ ಹೀರೋ ಅಲ್ಲ. ಅದೇ ರೀತಿ ಟಿಪ್ಪು ಸುಲ್ತಾನ್ ಅನ್ನು ನಾವು ನಮ್ಮ ನಾಡಿನ ಒಬ್ಬ ಪ್ರಮುಖ ರಾಜಕೀಯ ವ್ಯಕ್ತಿಯನ್ನಾಗಿ ಅಥವಾ ರಾಜನನ್ನಾಗಿ ಮಾಡಿ ನಾವು ಇದು ಮಾಡಬಹುದು, ಅವನು ವೈಭವೀಕರಿಸಬಹುದು. ಆದ್ರೆ ಕ್ರೈಸ್ತರಿಗೆ, ಕೊಡವರಿಗೆ ಅವನು ಮತ್ತು ಕೊಡಗಿನ ಜನರಿಗೆ ಅವನು ಖಂಡಿತ ಹೀರೋ ಆಗ್ಲಿ ಸಾಧ್ಯ ಇಲ್ಲ, ಮಂಗಳೂರಿನ ಜನರಿಗೆ ಹೀರೋ ಆಗ್ಲಿ ಸಾಧ್ಯವೇ ಇಲ್ಲ. ಅಂದ್ರೆ ಒಂದೊಂದು ಅಂದ್ರೆ ಈಗ ನಾವು ದೇಶವನ್ನ ನಿರ್ಮಾಣ ಮಾಡುವಂತ ಒಂದು ಸಂದರ್ಭದಲ್ಲಿ ಒಂದು ಕನ್ಸ್ಟ್ರಕ್ಟ್ ಅನ್ನು ನಾವು ಮಾಡಬೇಕಾಯ್ತು, ಯಾರು ಹೀರೋ ಯಾರು ವಿಲನ್ ಅಂತ ಒಂದು ಕನ್ಸ್ಟ್ರಕ್ಟ್. ಅದು ರಾಜಕೀಯ, ಯಾವ ರಾಜಕೀಯ ಪಕ್ಷ ಅಧಿಕಾರದಲ್ಲಿದೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಈಗ ನೋಡಿ, ನಾವು ವೀರ ಸಾವರ್ಕರ್ ಬಗ್ಗೆ ಅಥವಾ ಭಗತ್ ಸಿಂಗ್ನ ಬಗ್ಗೆ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದುವರೆಗೆ ಎಷ್ಟು, ಒಂದು ಪೇಜ್ಗಿಂತ ಹೆಚ್ಚು ಮಾಹಿತಿ
2: ಇಲ್ಲ. ನಿಜ ನಿಜ
3: ಅಲ್ವಾ?
2: ಹೌದು.
3: ಇದು ಅದ ನಾನು ಮತ್ತದ ವಿವರಣೆ ಮಾಡ್ಲಿಕ್ಕೆ ಹೋಗುದಿಲ್ಲ.
2: ಕರೆಕ್ಟ್.
3: ಯಾಕಿಲ್ಲ ಅನ್ನೋದು ನಿಮಗೆ ಗೊತ್ತಿದೆ. ಬೇಡ, ಅಂಬೇಡ್ಕರ್ ಅಂಬೇಡ್ಕರ್ ಅವರಿಗೆ ಅವರ ಸಂವಿಧಾನದ ಕರ್ತೃ ಅಂತ ಹೇಳ್ತೀವಿ ನಾವು. ಆದರೆ ಅವರಿಗೆ ಭಾರತ ರತ್ನ ಬಂದಿದೆ ಯಾವಾಗ? ಸುಭಾಷ್ ಚಂದ್ರ ಬೋಸ್ ಅವರಿಗೆ ಭಾರತ ರತ್ನ ಬಂದಿದೆ ಯಾವಾಗ ಅಲ್ವಾ?
2: ಆದ್ರೆ ಅಂಬೇಡ್ಕರ್ ಅನ್ನ ನಾವು ಆಲ್ಮೋಸ್ಟ್ ನಾಲ್ಕನೇ ಕ್ಲಾಸಿಂದ ಐದು ಆರು ಏಳು ಎಂಟು ಏಳು ತನಕ ಅಂಬೇಡ್ಕರ್ ಅಂತೂ ಇದ್ದೇ ಇದ್ರು ಪಾಠದಲ್ಲಿ.
3: ಅಲ್ಲ ಇರ್ಲಿ, ವಾಸ್ ಇಟ್ ನಾಟ್ ಡಿಸರ್ವಿಂಗ್ ಭಾರತ ರತ್ನ? ನೀವು ಈಗ ಎಂ ಜಿ ರಾಮಚಂದ್ರಕ್ಕಿಂತ ಎಂ ಜಿ ರಾಮಚಂದ್ರನ್ ಅವರಿಗೆ ನೀವು ಭಾರತ ರತ್ನ ಕೊಡುದಾದ್ರೆ ಇವರಿಗೆ ಅಂಬೇಡ್ಕರ್ಗೆ ಯಾಕೆ ಕೊಡಬಾರ್ದಾಗಿತ್ತು? ಅಥವಾ ಯಾಕೆ ಕೊಟ್ಟಿಲ್ಲ ಸುಭಾಷ್ ಚಂದ್ರ ಬೋಸ್ ಅವ್ರಿಗೆ ಯಾಕೆ ಕೊಟ್ಟಿಲ್ಲ? ಅದೆಲ್ಲ ರಾಜಕೀಯ. ಅದೇ ಮತ್ತೆ ಒಂದು ವಿಚಾರ ಹೇಳ್ತೇನೆ ಇತಿಹಾಸದ ವಿಷಯದಲ್ಲಿ. ಇತಿಹಾಸದಲ್ಲಿ ಒಂದು ಫೈನಲ್ ಜಡ್ಜ್ಮೆಂಟ್ ಅನ್ನೋದು ಇಲ್ಲ, ಅದೊಂದು ನೆನ್ಪಿಟ್ಕೊಳ್ಳಿ. ಏನಿದ್ರು ಕೂಡ ಒಂದು ಟ್ರುತ್ತಿನ ಬೇರೆ ಬೇರೆ ಮುಖವನ್ನ ಪರಿಚಯಿಸುವುದು ಅಷ್ಟೇ, ಒಂದು ನೆರೇಟಿವ್ಸ್ ಒಂದು ಕಥನ ಅಷ್ಟೇ
2: ಬಿಟ್ಟು
3: ಅಷ್ಟೇ. ಅದು ಸೆಲೆಕ್ಷನ್ ಆಫ್ ಫ್ಯಾಕ್ಟ್ಸ್, ಪ್ರೆಸೆಂಟೇಷನ್ ಆಫ್ ದ ಫ್ಯಾಕ್ಟ್ಸ್. ನೀವೇನು ಹೇಳಬೇಕಂತ ಬಯಸ್ತೀರಿ ಅದಕ್ಕೆ ಪೂರಕವಾದಂತ ತಥ್ಯಗಳನ್ನು ಪ್ರೆಸೆಂಟ್ ಮಾಡುವಂಥದ್ದು, ಅದನ್ನ ಸೇರಿಸಿ ಒಂದು ಕಥನವನ್ನು ಕಟ್ಟುವಂಥದ್ದು ಅಷ್ಟೇ ಬಿಟ್ಟರೆ ಮತ್ತೆ ದಿಸ್ ಇಸ್ ದ ಓನ್ಲಿ ಟ್ರುತ್, ದಿಸ್ ಇಸ್ ದ ಅಲ್ಟಿಮೇಟ್ ಟ್ರುತ್, ದಿಸ್ ಇಸ್ ದ ಫೈನಲ್ ಜಡ್ಜ್ಮೆಂಟ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದಾಗಿ ಹಿಸ್ಟ್ರಿ ಸ್ವಲ್ಪ ಮಟ್ಟಿಗೆ ಕಾಂಟ್ರವರ್ಷಿಯಲ್ ಕೂಡ ಹೌದು.
2: ಹೌದು ಹೌದು. ಅದರಲ್ಲೂ ಈಗ ನಿಮ್ಮ ಹತ್ರ ಕೆಂಬದಾರ್ ನಾನು, ಕ್ರೊನಾಲಜಿ ಅಂದ್ರೆ ಎರಾ ಇಸ್ವಿಗಳು ಬತ್ತಲ್ಲ ಅದನ್ನ ಯಾರು ನೆನ್ಪಿಟ್ಕೊಂಡು? ಅಶೋಕ ಯುಗಗಳು ಬಂದ, ಔರಂಗಜೇಬ ಯುಗಗಳು
3: ಅಲ್ಲ. ಅದೀಗ ಇತ್ತೀಚಿನ ಇದರಲ್ಲಿ ಈ ಕ್ರೊನಾಲಜಿ ಹೆಚ್ಚು ಇಂಪಾರ್ಟೆನ್ಸ್ ಕೊಡೋದಿಲ್ಲ.
2: ಓಕೆ,
3: ಕ್ರೊನಾಲಜಿ ಹೆಚ್ಚು ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ ಈಗ ನಾವು ಏನ್ಷಿಯಂಟ್ ಪೀರಿಯಡ್ ಹೋದ್ರೆ ಬೇರೆ ಬೇರೆ ಎರಗಳು ಬರ್ತವೆ. ವಿಕ್ರಮ ಎರ ಅಂತ ಬರ್ತದೆ, ಶಕ ಎರ ಅಂತ ಬರ್ತದೆ, ಆಯ್ತಾ? ಈಗ ಮುಸಲ್ಮಾನರು ಬಂದ ನಂತರ ಮತ್ತೆ ಹಿಜರಾ ಎರ, ಆಮೇಲೆ ಬುಲಂದಿ ಎರ, ಹೀಗೆ ಬೇರೆ ಬೇರೆ ಎರಗಳೆಲ್ಲ ಬರ್ತವೆ. ಸೊ ಅವರ ಶಾಸನಗಳು, ಅವರ ರೆಕಾರ್ಡ್ಸ್ಗಳು ಅವರ ಎರದಲ್ಲೇ ಲೆಕ್ಕಾಚಾರ ಹಾಕಿ ಕೊಟ್ಟಿರ್ತಾರೆ. ಇದೆಲ್ಲ ಕನ್ಫ್ಯೂಷನ್ಗೆ ಎಳೆ ಮಾಡಿಕೊಡುವಂತಹದ್ದು. ಆದ್ರಿಂದ ಈ ಡೇಟ್ ಕ್ರೊನಾಲಜಿ ಇಸ್ ನಾಟ್ ಸೋ ಇಂಪಾರ್ಟೆಂಟ್. ಈಗ ನೀವು ಕಥನದ ಪ್ರಶ್ನೆಗಳನ್ನು ಬಂದಾಗ, ಒಂದು ನೆರೇಟಿವ್ಸ್ ಇದಕ್ಕೆ ಬಂದಾಗ ಅಲ್ಲಿ ಡೇಟ್ ಮುಖ್ಯ ಆಗುತ್ತಿಲ್ಲ.
2: ಕರೆಕ್ಟ್ ಕರೆಕ್ಟ್. ಆದ್ರೆ ಹೆಚ್ಚಾಗಿ ನಾನ್ ಕಲ್ತ ಹಿಸ್ಟ್ರಿಯಲ್ಲಿ ಪಾಣಿಪತ್ ಕದನ ಎಲ್ಲಿ ನಡೆಯಿತು,
3: ಹೌದು
2: ಯಾವಾಗ ನಡೆಯಿತು
3: ಅಂದ್ರೆ
2: ತಾಳಿಕೋಟೆ ಯುದ್ಧ ಯಾವಾಗ ನಡೆಯಿತು ಹೆಚ್ಚಾಗಿ ನಾವು ಓಕೆ ನೆನ್ಪಿಟ್ಕೊಂಡು. ಕ್ರೊನಾಲಜಿ
3: ಹಿಸ್ಟ್ರಿ ಅಂತ ಹೇಳಿದ್ರೆ ಮೆಮೊರೈಸಿಂಗ್ ದ ಫ್ಯಾಕ್ಟ್ಸ್ ಅಂತ.
2: ಓಕೆ,
3: ಅದು ಈಗ ಕಡಿಮೆ ಆಗ್ತಾ ಇದೆ ಅಥವಾ ಅದಕ್ಕೆ ಇಂಪಾರ್ಟೆನ್ಸ್ ಹೋಗ್ತಾ ಇದೆ. ಈಗ ನೀವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಲ್ಲೂ ಕೂಡ ಹಾಗೆ ಡೇಟ್ಸ್ ಅನ್ನ ಹಾಗೆ ಅಂತೇಳಿ ಡೇಟ್ಸ್ ಅನ್ನು ಸಂಪೂರ್ಣವಾಗಿ ನಾವು ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವು ಡೇಟ್ಸ್ ಗಳು ಬಹಳ ಮುಖ್ಯ. 15th August 1947 ಅದು ಬಹಳ ಮುಖ್ಯ. ಹಾಗೆ ಕೆಲವು ಇಂಪಾರ್ಟೆಂಟ್ ಡೇಟ್ಸ್ ಗಳು ಬೇಕಾಗತ್ತೆ, ಆದ್ರೆ ಅದೇ ಇತಿಹಾಸ ಅಲ್ಲ.
2: ಇತ್ತೀಚಿನ ದಿನಗಳಲ್ಲಿ ಈಗ ಹಿಸ್ಟ್ರಿ ಕಡೆ ಬರುವಂತ ವಿದ್ಯಾರ್ಥಿಗಳು ಅಥವಾ ಹ್ಯೂಮ್ಯಾನಿಟೀಸ್ ಏನಿದೆ ಸಬ್ಜೆಕ್ಟ್ಗಳು ಅವುಗಳ ಬಗ್ಗೆ ಆಸಕ್ತಿ ಇಪ್ಪಾರ ಎಲ್ಲ ಕಮ್ಮಿ ಆಗ್ತಿದ್ರಲ್ಲ ಸರ್, ನಿಮ್ಗೆ ಎಂತ ಅನಿಸ್ತಿ ಬೆಳವಣಿಗೆ ಮುಂದೊಂದು ದಿನ ಆರ್ಟ್ಸ್ ಅಂತ ನಾವೇನು ಸಬ್ಜೆಕ್ಟ್ ಇಟ್ಕೊಂಡಿದ್ದೀವಿ? ಈಗ ನಾನು ಆರ್ಟ್ಸ್ ಸ್ಟೂಡೆಂಟ್, ನಾನು ಹಿಸ್ಟ್ರಿ ಓದಿದ್ದೆ. ಸೊ ಅಷ್ಟು ದಿನ ನಮ್ಗೆಲ್ಲ ಒಂದು ಖುಷಿ ಅದನ್ನ ಓದುದಂದ್ರೆ ಒಂದು. ಈಗಿನವರಿಗೆ ಹಿಸ್ಟ್ರಿ ಬಿ ಎ ಮಕ್ಕಳ ಬಿ ಎ ತಕೊಂಡದ ಯಪ್ಪ ಅದೇ ಅಂತ ಕೆಲಸ ಇಲ್ಲದ ಅಂತ. ನಮ್ಮ ಕಾಲೇಜ್ ಹೆಸರೇ ಕಲಾ ಮತ್ತು ವಿಜ್ಞಾನ ಕಾಲೇಜು ಅಲ್ದಾ, ಆ ಕಡೆಗಿನ ಆಸಕ್ತಿ ಕಡಿಮೆ ಆಗ್ತಲ್ಲ, ಮುಂದೆ ಎಂತ ಆಪು ಅನ್ಸತ್ ಸರ್ ನಿಮ್ಗೆ?
3: ಅಂದ್ರೆ ಒಂದು ನಾನೇನು ಎಜುಕೇಶನ್ ಇಷ್ಟಲ್ಲ, ಆದರೆ ನನಗೆ ಅನಿಸುತ್ತೆ ಈಗ ಶಿಕ್ಷಣಕ್ಕೂ ಮತ್ತು ಉದ್ಯೋಗಕ್ಕೂ ಒಂದು ನಂಟು ಬೆಳೆದಿದೆ.
2: ಹೌದು.
3: ಈಗ ಹಿಂದೆ ಕೇವಲ ಒಂದು ಜ್ಞಾನವನ್ನು ಸಂಪಾದಿಸ್ಲಿಕ್ಕೋಸ್ಕರ, ಒಂದು ಅರಿವು ಬರ್ಲಿ ಮೂಡಿಸ್ಲಿಕ್ಕೋಸ್ಕರ ಶಿಕ್ಷಣವನ್ನು ಕೊಡ್ತಾ ಇದ್ರು. ಈಗ ಹಾಗಲ್ಲ, ಎಜುಕೇಷನು ಮತ್ತು ಜಾಬು. ನೀನು ಯಾವ ಕೋರ್ಸನ್ನು ಮಾಡಿದ್ರೆ ನಿನಗೆ ಯಾವ ಜಾಬನ್ನು ಯಾವ ಜಾಬಿಗೆ ಹೋಗ್ಬೋದಂತ ಮೊದಲೇ ತೀರ್ಮಾನ ಅವ್ರ ಪೇರೆಂಟ್ಸ್ ಮಾಡ್ಕೊಂಡಿರ್ತಾರೆ. ಅದೇ ನೀವು ಹೇಳಿದ ಹಾಗೆ ಆರ್ಟ್ಸ್ನಲ್ಲಿ ಅವಕಾಶಗಳು ಇಲ್ಲ ಅಂತ ಹೇಳಿ ಅಲ್ಲ, ಆದರೆ ಏನ್ ಗೊತ್ತಾ, ಆರ್ಟ್ಸ್ನಲ್ಲಿ ನಮಗೆ ನೇರವಾಗಿ ಉದ್ಯೋಗಕ್ಕೆ ಸೇರಿಸ್ಕೊಳ್ಳುವಂತ ಸ್ಕಿಲ್ ಅನ್ನು ನಮಗೆ ಸಿಗೋದಿಲ್ಲ ಅಷ್ಟೇ. ಈಗ ನೀವು ವೊಕೇಶನಲ್ ಟ್ರೈನಿಂಗ್ ಎಲ್ಲ ಹೋದರೆ ಅಲ್ಲಿ ನಿಮಗೆ ಏನು ಉದ್ಯೋಗ ನೀವು ಮುಂದೆ ಮಾಡ್ತೀರಿ ಅದಕ್ಕೆ ಬೇಕಾದಂಥ ಸ್ಕಿಲ್ ಅವರು ನಿಮಗೆ ಇಂಪಾರ್ಟ್ ಮಾಡ್ತಾರೆ. ಸೊ ಇದರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಇಮಿಡಿಯೇಟ್ ಹೋಗಿ ನಿಮ್ಮ ಕೆಲಸಕ್ಕೆ ಸೇರ್ಬೋದು. ಆದರೆ ಇವತ್ತು ನೋಡಿ, ನೀವು ಐ ಎ ಎಸ್ ಆಫೀಸರ್ ಆಗ್ಬೇಕಾದ್ರೆ ನಿಮಗೆ ಆರ್ಟ್ ಸಬ್ಜೆಕ್ಟ್ ನ ನಾಲೆಜ್ ಬೇಕು. ನೀವು ಬೇಕಿದ್ರೆ ಎಂ ಬಿ ಬಿ ಎಸ್ ಮಾಡಿದವರು ಆಗಿದ್ದಿರಬಹುದು, ಆದ್ರೆ ನಿಮ್ಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಾಲೆಜ್ ಇರಬೇಕು, ಇಂಡಿಯನ್ ಹಿಸ್ಟ್ರಿ ನಾಲೆಜ್ ಇರಬೇಕು, ಆಯ್ತಾ, ಮತ್ತೆ ಸೋಷಿಯಲ್ ಅವೇರ್ನೆಸ್ ಬೇಕಾಗುತ್ತೆ. ಅವ್ನು ಬೇಕಾದ್ರೆ ಯಾವುದೇ ಇಂಜಿನಿಯರಿಂಗ್ ಮಾಡಲಿ, ಎಂ ಬಿ ಬಿ ಎಸ್ ಮಾಡಲಿ, ಅಥವಾ ಇನ್ಯಾವುದೇ ಕೋರ್ಸ್ ಮಾಡಿಕೊಂಡು ಎ ಯು ಪಿ ಎಸ್ ಸಿ ಎಕ್ಸಾಮ್ ತಗೊಳ್ಬಹುದು. ಆದರೆ ಅಲ್ಟಿಮೇಟ್ಲಿ ಅವನು ವರ್ಕ್ ಮಾಡೋದು ಯಾರ ಜೊತೆಯಲ್ಲಿ? ಜನರ ಜೊತೆಯಲ್ಲಿ. ಸೊ ಜನರನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ, ಒಂದು ನಮ್ಮ ಸಮಾಜವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ನ ಬಗ್ಗೆ ಸಾಕಷ್ಟು ನಾಲೆಜ್ ಇರಬೇಕಾಗುತ್ತೆ. ಅವರು ಖಾಸಗಿಯಾಗಿ ಆ ನಾಲೆಜನ್ನು ಸಂಪಾದಿಸ್ಬೋದು, ಆ ವಿಚಾರ ಬೇರೆ. ಆದರೆ ಈ ನಮ್ಮ ಏನು ಆರ್ಟ್ಸ್ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಸ್ ಇದೆಯಲ್ಲ, ಹ್ಯುಮ್ಯಾನಿಟಿ ಸಬ್ಜೆಕ್ಟ್ನ ಜೊತೆಗೆ ಏನಾದರೂ ಅಂದರೆ ಪ್ರಾಕ್ಟಿಕಲ್ ಇದಾಗಿರುವಂಥ ಯೂಸೇಜ್ ಆಗಿರುವಂಥ ಅಥವಾ ಪ್ರಾಕ್ಟಿಕಲ್ ಆಗಿ ಸ್ವಲ್ಪ ಉಪಯುಕ್ತವಾಗಿರ್ತಕ್ಕಂಥ ಸಬ್ಜೆಕ್ಟ್ನ ಕಾಂಬಿನೇಷನ್ ನೀಡಿದರೆ ಸ್ವಲ್ಪ ಅವರಿಗೆ ಅನುಕೂಲ ಆಗುತ್ತೆ. ಅಂದರೆ ಈಗ ಉದಾಹರಣೆಗೆ, ಈಗ ನಾವು ಇ ಜೆ ಪಿ ಅಂತ ಹೇಳ್ತೀವಿ, ಯಾವುದು ಇಂಗ್ಲೀಷು
2: ಜರ್ನಲಿಸಮ್
3: ಸೈಕಾಲಜಿ, ಅದರಲ್ಲಿ ಸೈಕಾಲಜಿ ತುಂಬ ಪ್ರಾಕ್ಟಿಕಲ್ ಯೂಸ್ ಇರುವಂತ, ಅಥವಾ ನಿಮ್ಮ ಜರ್ನಲಿಸಮ್ ತುಂಬ ಪ್ರಾಕ್ಟಿಕಲ್ ಯೂಸ್ ಇರುವಂತ ಇದು ಅಂತ ಸಬ್ಜೆಕ್ಟ್ ಅನ್ನ ಇದು ಮಾಡಿಕೊಂಡ್ರೆ ಅದು ಕಾಂಬಿನೇಷನ್. ಅದು ಅಂತ ಸಬ್ಜೆಕ್ಟ್ ಅನ್ನು ನಾವು ಕಾಂಬಿನೇಷನ್ ಮಾಡಬೇಕಾದ್ರೆ ಇನ್ನು ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಬರ್ತದೆ. ಈಗ ನೀವು ಹೊಸ ಸಬ್ಜೆಕ್ಟ್ನ ಕಾಂಬಿನೇಷನ್ ಮಾಡಿ ಇಂಟ್ರೊಡ್ಯೂಸ್ ಮಾಡಿದ್ರು ಕೂಡ ಅದಕ್ಕೆ ನಮಗೆ ಗ್ರ್ಯಾಂಟ್ ಸಿಗೋದಿಲ್ಲ, ಅದು ಹೊಸ ಸಬ್ಜೆಕ್ಟ್ ಕಾಂಬಿನೇಷನ್ ಅಂತ. ಮತ್ತು ಆ ಪಾಠವನ್ನು ನೀವು ಪರ್ಮನೆಂಟ್ ಟೀಚರ್ಸು ಅಥವಾ ನಮ್ಮ ಯು ಜಿ ಸಿ ಟೀಚರ್ಸು ಪಾಠ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈ ಎಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ಗಳೆಲ್ಲ ಬರ್ತದೆ. ಸೊ ಆರ್ಟ್ಸು ಸಂಪೂರ್ಣವಾಗಿ ಏನು ನೇಪಥ್ಯಕ್ಕೆ ಸೇರ್ತದೆ ಅಂಥೇಳಿ ಅಥವಾ ಮೂಲೆ ಗುಂಪಾಗ್ತದೆ ಅಂತ ನಾನು ಹೇಳೋದಿಲ್ಲ. ಬಟ್ ಆರ್ಟ್ಸ್ಗೆ ಸ್ವಲ್ಪ ಬೇಡಿಕೆ ಕಡಿಮೆ ಆಗಿದೆ. ಯಾಕಂತ ಹೇಳಿದ್ರೆ ಕಂಪ್ಯೂಟರ್ ಆಮೇಲೆ ಬಿಸ್ನೆಸ್ ಮ್ಯಾನೇಜ್ಮೆಂಟು ಇಂಥ ಕೋರ್ಸ್ಗಳಿಗೆ ಹೆಚ್ಚಿನ ಬೇಡಿಕೆ ಇರೋದ್ರಿಂದ ಆ ಕಡೆಗೆ ಹೋಗ್ತಾ ಇದ್ದಾರೆ. ಮತ್ತೆ ಇನ್ನೊಂದು ವಿಚಾರ ನೋಡಿ, ಈಗ ನಾವು ಪಿ ಯು ಸಿಯಲ್ಲಿ ಆರ್ಟ್ಸ್ ಮಾಡಿದವನು ಕೂಡ ಅವನನ್ನು ಕಾಮರ್ಸ್ಗೆ ಸೇರಿಸ್ಕೊಳ್ತಾರೆ, ಅವನನ್ನು ಬಿ ಸಿಗೆ ಸೇರಿಸ್ಕೊಳ್ತಾರೆ. ಈಗ ಎಷ್ಟೋ ಜನ ಮಕ್ಕಳು ಪಿ ಯು ಸಿಯಲ್ಲಿ ಆರ್ಟ್ಸ್ ಮಾಡಿದವರು ಬಿ ಸಿಗೆ ಸೇರ್ತಾರೆ. ನಮ್ಮ ಮುಂಚೆ ಹಾಗೆಲ್ಲ ಅವರು ನೇರವಾಗಿ
2: ನಮ್ದೊಬ್ರು ಸರ್ ಇದ್ದೀವಿ ಸರ್, ಅವ್ರು ಹೇಗಳಿಗೂ ಹೇಳುದು ಆರ್ಟ್ಸ್ ಇಸ್ ಅ ರಾಯಲ್ ಸಬ್ಜೆಕ್ಟ್, ಯಾಕೆಂದ್ರೆ ರಾಜರುಗಳು ಮೊದಲು ಇದನ್ನೇ ಓದ್ತಾ ಇದ್ದು. ಒಬ್ಬ ರಾಜ ಆಗ್ಬೇಕು ಅಂತಂದ್ರೆ ಅವನಿಗೆ ಇದೆಲ್ಲ ಗೊತ್ತಿರಬೇಕು ಅಂತ. ಅಂದ್ರೆ ಆರ್ಟ್ಸ್ ಓದಿರೋ ನಾವೆಲ್ಲ ರಾಜರಾಣಿ ಇರುವಂತ
3: ಅಲ್ಲ. ಅಂದ್ರೆ ಅದು ಅವ್ರು ಹೇಳಿದ್ರಲ್ಲಿ ಸ್ವಲ್ಪ ಅತಿಶಯೋಕ್ತಿ ಇದ್ರು ಕೂಡ ನೀವು ಒಬ್ಬ ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಆಗ್ಬೇಕಾದ್ರೆ ನಿಮಗೆ ಆರ್ಟ್ಸ್ ನ ಬಗ್ಗೆ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಸ್ ಬಗ್ಗೆ ಒಳ್ಳೆ ನಾಲೆಜ್ ಇರಬೇಕು.
2: ಕರೆಕ್ಟ್.
3: ನೀವು ಎಂತ ನೋಡಿ, ಈಗ ಐ ಎ ಎಸ್ ಸಿಗೆ ಬರುವಂತ ಹೆಚ್ಚಿನ ಕ್ಯಾಂಡಿಡೇಟ್ಸ್ಗಳು ನಿಮ್ಮ ಎಂ ಬಿ ಬಿ ಎಸ್ ಇದು ಬಿ ಟೆಕ್ ಐ ಐ ಟಿ ಇಂದ ಬಂದವರಾಗಿರ್ತಾರೆ. ಆದರೆ ಅವರಿಗೆ ಖಾಸಗಿಯಾಗಿ ಅವರೆಲ್ಲ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದಿರ್ತಾರೆ, ಇಂಡಿಯನ್ ಹಿಸ್ಟ್ರಿಯನ್ನು ಓದಿರ್ತಾರೆ, ಸೋಷಿಯಾಲಜಿಯನ್ನು ಓದಿರ್ತಾರೆ, ಪೊಲಿಟಿಕಲ್ ಸೈನ್ಸ್ ಅನ್ನು ಓದಿರ್ತಾರೆ. ಯಾಕಂದ್ರೆ ಅವರಿಗೆ ಯು ಪಿ ಎಸ್ ಸಿಯಲ್ಲಿ ಸಕ್ಸಸ್ ಇಸ್ ನಾಟ್ ಗ್ಯಾರಂಟೀಡ್.
2: ಕರೆಕ್ಟ್.
3: ಆದ್ರೆ ಎಂ ಬಿ ಬಿ ಎಸ್ ಮಾಡಿಕೊಂಡು ಅವನು ಬೇಕಾದ್ರೆ ಖಾಸಗಿಯಾಗಿ ಒಬ್ಬ ಡಾಕ್ಟರ್ ಆಗಿ ಕೆಲಸ ಕ್ಲಿನಿಕ್ ನಡೆಸಬಹುದು. ಅದಕ್ಕೋಸ್ಕರ ಕೆಲವರು ಅವ್ರ ಪೇರೆಂಟ್ ಅವರಿಗೆ ಅವ್ರಿಗೆ ಎನ್ಕರೇಜ್ ಮಾಡಿದ್ರು ಕೂಡ ನಾನು ಎಂ ಬಿ ಬಿ ಎಸ್ ಮಾಡ್ತೇನೆ, ಆ ಕಡೆ ಯು ಪಿ ಎಸ್ ಸಿಗೂ ಕೂಡ ಪ್ರಿಪೇರ್ ಮಾಡ್ತೇನೆ ಅಂತೇಳಿ ಎರಡನ್ನೂ ಸೈಮಲ್ಟೇನಿಯಸ್ ಆಗಿ ಮಾಡ್ತಾ ಇರ್ತಾರೆ, ಪರ್ಟಿಕ್ಯುಲರ್ಲಿ ನಾರ್ತ್ ಇಂಡಿಯಾದಲ್ಲಿ.
2: ಈಗ ನಿಮ್ಮನ್ನೆಲ್ಲ ಕಂಬತ್ತಿಗೆ ಯು ಆರ್ ಪ್ರೊಫೆಸರ್, ಆ ಪ್ರೊಫೆಸರ್ ಅಂಬ ಪದಕ್ಕೆ ಅಂಥದ್ದೊಂದು ವೆಯ್ಟ್ ಇದೆ, ವೆಯ್ಟೇಜ್ ಹಂಗಿತ್ತು. ಪ್ರೊಫೆಸರ್ ಅಂದ್ರೆ ಎಲ್ಲ ತಿಳ್ಕೊಂಡಿರ್ತಾರೆ, ಅಂದ್ರೆ ಅವರ ಸಬ್ಜೆಕ್ಟ್ ಬಗ್ಗೆ ವೈಡ್ ನಾಲೆಜ್ ಇರುತ್ತೆ ಅವರಿಗೆ, ಈಸ್ ಅ ಸ್ಕಾಲರ್ ಅನ್ನೋ ತರ. ಆದ್ರೆ ಇವತ್ತಿನ ದಿನಗಳಲ್ಲಿ ನಮ್ಮ ಅಧ್ಯಾಪಕರು ಪ್ರಾಧ್ಯಾಪಕರುಗಳನ್ನೆಲ್ಲ ಕಾಂಬತ್ತಿಗೆ ಆ ತರ ಒಂದು ಜ್ಞಾನವನ್ನ ಗೇನ್ ಮಾಡ್ಕೊಂಡಿರತ್ರ, ಅಥವಾ ಹೆಚ್ಚಾಗಿ ಒಂದು ಸಬ್ಜೆಕ್ಟ್ ಕೊಟ್ರೆ ಅದನ್ನ ಗೂಗಲ್ ತ್ರೂನೋ ಚಾಟ್ ಜಿ ಪಿ ಟಿ ತ್ರೂನೋ ಒಂದ್ಸಲ ಕಣ್ಕೊಂಡು ನಾಲ್ಕು
3: ಪಾಯಿಂಟ್ ಅದು ಅದೀಗ ರಿಯಾಲಿಟಿ ಕೂಡ ಹೌದು.
2: ಯಾಕಂದ್ರೆ ಓದುವಂತ ಅಭ್ಯಾಸ
3: ಸ್ವಲ್ಪ ಕಡಿಮೆ ಆಗಿದೆ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಈಗ ನಿನ್ನೆ ತಾನೇ ನಾವು ಮಕ್ಕಳ ಹತ್ರ ಪ್ರಾಜೆಕ್ಟ್ ವರ್ಕ್ ಮಾಡಿದೀವಿ. ಪ್ರಾಜೆಕ್ಟ್ ವರ್ಕ್ ಮಾಡಿದ ನಂತರ ಒಬ್ಬ ವಿದ್ಯಾರ್ಥಿನಿ ತಮಾಷೆಯಾಗಿ ಒಂದು ಸ್ಟೇಟಸ್ ಅಲ್ಲಿ ಹಾಕಿದ್ಲು, ಅಂದ್ರೆ ನಮ್ಮ 90% ವರ್ಕ್ ಮಾಡಿದ್ದು ಚಾಟ್ ಜಿ ಪಿ ಟಿ ಅಂತ ಹೇಳಿ. ಚಾಟ್ ಜಿ ಪಿ ಟಿ ಈಗ ನಾನು ವಿಕಿಪೀಡಿಯಾವನ್ನ ರೆಫರ್ ಮಾಡಬಾರ್ದಂತ ಹೇಳುದಿಲ್ಲ. ವಿಕಿಪೀಡಿಯಾದಲ್ಲಿ ಕಂಟೆಂಟ್ ಅನ್ನು ಪ್ರೊವೈಡ್ ಮಾಡೋರು ಸ್ಕಾಲರ್ಸ್ಗಳೇ, ಮತ್ತೆ ಅದರಲ್ಲಿ ಕೂಡ ಕರೆಕ್ಷನ್ಗೆ ಇದಕ್ಕೆಲ್ಲ ಅವಕಾಶ ಇದೆ. ಆದರೆ ನೀವು ಹೇಳಿದಾಗೆ ಒಂದು ವೈಡರ್ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದು ವಿಷಯವನ್ನು ಅರ್ಥಕೊಳ್ಳುವಂತ ಅದು ಒಂದಾಯ್ತು. ಇನ್ನೊಂದೇನಂತ ಹೇಳಿದ್ರೆ, ನಿಮ್ಮ ಸೋಷಿಯಲ್ ಮೀಡಿಯಾಗಳು, ಈ ಪರ್ಟಿಕ್ಯುಲರ್ ಹಿಸ್ಟ್ರಿಯನ್ನು ಹೆಚ್ಚು ಡಿಸ್ಟೋರ್ಟ್ ಮಾಡ್ತಾ ಇರೋದು ಸೋಷಿಯಲ್ ಮೀಡಿಯಾಗಳು. ಈಗ ಮಕ್ಕಳು ನೀವು ಕ್ಲಾಸಲ್ಲಿ ಒಂದು ಪಾಠ ಪರ್ಟಿಕ್ಯುಲರ್ಲಿ ಪಾಪ್ಯುಲರ್ ಇಶ್ಯೂಸ್ ಅಂತ ಬರ್ತದಲ್ಲ ಹಿಸ್ಟ್ರಿಯಲ್ಲಿ, ಆ ಪಾಪ್ಯುಲರ್ ಇಶ್ಯೂಸ್ಗಳ ಬಗ್ಗೆ ನಾವು ಪಾಠ ಮಾಡಬೇಕಾದ್ರೆ ಅಥವಾ ಟಿಪ್ಪು ಸುಲ್ತಾನ್ ಬಗ್ಗೆ ಪಾಠ ಮಾಡಬೇಕಾದ್ರೆ ನಾವು ಫ್ಯಾಕ್ಟ್ಸ್ ಅನ್ನು ಮುಂದಿಟ್ಟು ಪಾಠ ಮಾಡಬೇಕಾದ್ರೆ ಅವನು ಬೇರೆ ರೀತಿ ಯೋಚನೆ ಮಾಡ್ತಾನೆ. ಇಲ್ಲ, ನಾನು ಫೇಸ್ಬುಕ್ಕಲ್ಲಿ ಅಥವಾ ಇನ್ನೊಂದು ಇನ್ಸ್ಟಾಗ್ರಾಮಲ್ಲಿ ನನಗೆ ಬೇರೆ ರೀತಿ ಇದನ್ನು ಕೊಟ್ಟಿದ್ದಾರೆ, ಅವನಿಗೆ ಟೀಚರ್ ಮೇಲೆ ಸಂಶಯ ಬರ್ತದೆ, ಇವರು ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಸೇರಿದವರಂತ,
2: ಬಲಪಂಥೀಯರು
3: ಎಡಪಂಥೀಯರು ಅಂತೇಳಿ, ಆ ರೀತಿಯ ರಾಜಕೀಯ ಬಲವಿದ್ದವರು ಅಂತೇಳಿ. ಆಯ್ತಾ? ಸೊ ಹೀಗೆಲ್ಲ ಅಂದ್ರೆ ಅದು ಈ ಹಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಹಿಸ್ಟ್ರಿ ಹ್ಯಾಸ್ ಆಲ್ವೇಸ್ ಬೀನ್ ಅ ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್. ಅಂದ್ರೆ ಯಾವ ಅರ್ಥದಲ್ಲಿ ಅಂತ ಹೇಳಿದ್ರೆ, ಹಿಸ್ಟ್ರಿಯಲ್ಲಿ ಒಂದು ಅಲ್ಟಿಮೇಟ್ ಟ್ರೂತ್ ಅನ್ನೋದು
2: ಇಲ್ಲ.
3: ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಸೆಲೆಕ್ಷನ್ ಆಫ್ ದ ಫ್ಯಾಕ್ಟ್ಸ್, ಇಂಟರ್ಪ್ರಿಟೇಷನ್ ಆಫ್ ದ ಫ್ಯಾಕ್ಟ್ಸ್.
2: ಎಕ್ಸಾಕ್ಟ್ಲಿ.
3: ಸೆಲೆಕ್ಷನ್ ನಿಮಗೆ ಮಾಡುವಾಗ ನಿಮ್ಮ ಜಾತಿ, ಧರ್ಮ, ಭಾಷೆ, ಪ್ರದೇಶ, ಪ್ರಾದೇಶಿಕತೆ ಎಲ್ಲದೂ ವರ್ಕ್ ಆಗುತ್ತೆ, ಇನ್ಫ್ಲುಯೆನ್ಸ್ ಆಗುತ್ತೆ. ನಾನದು ಮಕ್ಕಳಿಗೆ ಉದಾಹರಣೆ ಕೊಡ್ತೇನೆ, ಅದು ಹೇಗೆ ನಾವು ಫ್ಯಾಕ್ಟ್ಸ್ ಡು ನಾಟ್ ಸ್ಪೀಕ್ ಡೆಮ್ಸೆಲ್ಸ್ ಅಂತ ಹೇಳ್ತಾರೆ. ಅಂದ್ರೆ ಫ್ಯಾಕ್ಟ್ಸ್ ಅನ್ನು ಮಾತಾಡಿಸೋ ಹಿಸ್ಟೋರಿಯನ್ ಅಂತ. ಉದಾಹರಣೆ ಕೊಡ್ತೇನೆ, ನಾನು ನಮ್ಮ ಕಾಲೇಜ್ನಲ್ಲಿ ಒಂದು 5-6 ಶಾಸನವನ್ನು ತಂದಿಟ್ಟಿದ್ದೀವಿ. ಅದು ಎಲ್ಲಿತ್ತು ಗೊತ್ತಾ? ಅದು ನಿಮ್ಮ ಬ್ರಹ್ಮಾವರದ ಒಬ್ಬರು ಮ್ಯಾನೇಜರ್ ಮನೆಯ ಅಂಗಳದ
2: ಚಪ್ಪಡಿ
3: ಇದರಲ್ಲಿ ಇತ್ತು. ಅವರು ಅವ್ರಿಗೆ ಸ್ವಲ್ಪ ಹಿಸ್ಟೋರಿಕಲ್ ಸೆನ್ಸ್ ಇತ್ತು, ಅವರು ನಮಗೆ ಹೇಳಿದ್ರು, ನಾವು ಮತ್ತೆ ತಗೊಂಡು ಬಂದು ಅದನ್ನ ಇನ್ಸ್ಟಾಲ್ ಮಾಡಿ ಇದನ್ನ ಕಾಪಿ ಮಾಡಿದ್ವಿ, ಕಾಪಿ ಮಾಡಿ ಅದ್ರಲ್ಲಿ ಏನ್ ಕಂಟೆಂಟ್ ಇದೆ ಅನ್ನೋದನ್ನ ಪಬ್ಲಿಷ್ ಮಾಡಿದ್ರು. ಈಗ ಇಷ್ಟು ದಿವಸ ಅದು ಮೂಕವಾಗಿತ್ತು ಅಲ್ವಾ, ಯಾರು ಮಾತಾಡಿಸಲಿಲ್ಲ, ಗೊತ್ತಿಲ್ಲ ಏನಿದೆ ಅಂತ. ಈಗ ಯಾವನೋ ಒಬ್ಬ ಇತಿಹಾಸಕಾರ, ಒಬ್ಬ ರಿಸರ್ಚರ್ ಅದನ್ನ ರೆಫರ್ ಮಾಡಿ ಇಂಥ ಶಾಸನದಲ್ಲಿ ಇಂಥ ಮಾಹಿತಿ ಇದೆ ಅಂತೇಳಿ ಅವನ ರಿಸರ್ಚ್ ಅಲ್ಲಿ ಬರೀತಾನೆ. ಈಗ ಅದಕ್ಕೆ ಮಾತು ಬರ್ಸಿದ್ ಯಾರು?
2: ಹಿಸ್ಟೋರಿಯನ್.
3: ಆದ್ರಿಂದಾಗಿ ಫ್ಯಾಕ್ಟ್ ಡು ನಾಟ್ ಸ್ಪೀಕ್ ದೆಮ್ಸೆಲ್ಸ್, ಹಿಸ್ಟೋರಿಯನ್ ಅದನ್ನ ಮಾತಾಡಿಸ್ತಾನೆ. ಆಮೇಲೆ ಹಿಸ್ಟೋರಿಯನ್ ಫ್ಯಾಕ್ಟ್ಸ್ ಅನ್ನ ಸಿಲೆಕ್ಟ್ ಮಾಡೋದು. ಈಗ ಪ್ರಪಂಚದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಇದಿದೆ, ಡಾಕ್ಯುಮೆಂಟ್ಸ್ಗಳಿದ್ದಾವೆ, ಆದ್ರೆ ಇತಿಹಾಸಕಾರ ಸೆಲೆಕ್ಟ್ ಮಾಡೋದು ತನಗೆ ಬೇಕಾದ ಮಾತ್ರ ಅಲ್ವಾ, ತನಗೆ ಬೇಕಾದಂತ ಫ್ಯಾಕ್ಟ್ಸ್ ಅನ್ನು ಮಾತ್ರ ಸಿಲೆಕ್ಟ್ ಮಾಡ್ತಾನೆ. ಮತ್ತೆ ಅದನ್ನು ಎಲ್ಲಿ

0: ಅವರು ಎಂ ಎ ಅವರು ಡಾಕ್ಟರೇಟ್ ಮಾಡ್ತಾ ಇದ್ರು ಇಲ್ಲಿ ಇಲ್ಲಿ ಹಂಪಿಯಲ್ಲಿ. ಅವರು ಶರಣ ಶಿವಕರ್ ಸರ್ ಅವರೆಲ್ಲ ಆಗಾಗ ಹೋಗ್ತಾ ಇದ್ರು. ಅಲ್ಲಿ ಹಿಸ್ಟ್ರಿ ವಿಭಾಗದವ್ರ ಹತ್ರ ಹೇಳಿದ್ರು, ನಮ್ಮ ಒಬ್ಬ ಗೆಳೆಯ ಇದ್ದಾನೆ, ಅವನು ಸ್ವಲ್ಪ ಆಸಕ್ತಿ ಇದೆ ಅವನಿಗೆ ಹಿಸ್ಟ್ರಿಯಲ್ಲಿ, ನೀವು ಅವ್ರಿಗೆ ಗೈಡ್ ಮಾಡ್ತೀರಾ ಅಂತೇಳಿ. ಅಲ್ಲಿ ಇನ್ನೊಂದು ಫೋನ್ ಬಂತು ಒಂದು ದಿವಸ ನನಗೆ, ಮಾಡೋದಾದ್ರೆ ಮಾಡು ಮಾರಯ್ಯ, ನಾನು ಮಾತಾಡಿದ್ದೇನೆ ನಮ್ಮ ಗೈಡ್ ಹತ್ರ ಅಂತ ಹೇಳಿದರು. ನಾನೇ ಆ್ಯಕ್ಚುಲಿ ರಿಸರ್ಚ್ ಮಾಡಬೇಕಾದ್ರೆ ಆ ವ್ಯಕ್ತಿಯೇ ವಿಷಯವನ್ನು ಆಯ್ಕೆ ಮಾಡ್ಕೊಳ್ಬೇಕು, ಆದರೆ ಆ ವಿಷಯವನ್ನು ಅವರೇ ಗೈಡೇ ಆಯ್ಕೆ ಮಾಡಿ ನಾನು ಕೊಟ್ಟರು. ನಾನು ಸ್ಟಾರ್ಟ್ ಮಾಡಿದ್ದೆ, ನಾನು ಶರಣ ಎಲ್ಲ ಹೋಗಿ ಒಟ್ಟೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡೆ. ಶರಣ ಮತ್ತು ನಾನು ಒಟ್ಟೆ ಮಾಡಿ ನಾವಿಬ್ರು ಅವರು ಟ್ರೈಬಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡ್ಕೊಂಡ್ರು, ನಾನು ಹಿಸ್ಟ್ರಿ ಅಂಡ್ ಆರ್ಕಿಯಾಲಜಿ.
1: ಇದು ಎಷ್ಟು ವರ್ಷದಿಂದ?
0: ಇದು 17ರಲ್ಲಿ,
1: 2017.
0: 3 ವರ್ಷ ಮಾಡಿದೆ ನಾನು, ಸುಮಾರು 6 ಇದನ್ನ ಸಬ್ಮಿಟ್ ಮಾಡಿ, 6 ಅಲ್ಲ 8 ಸಬ್ಮಿಟ್ ಮಾಡಿದೆ, 8 6 ಮಂತ್ಸ್ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡಿದೆ. ಆದ್ರೆ ಮಧ್ಯದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಈ ಕೊರೋನಾ ಎಲ್ಲ ಬಂತಲ್ಲ, ಪ್ರತಿ ಸರ್ತಿಯಲ್ಲಿ ಹೋಗ್ಬೇಕಾಗಿತ್ತು ನಮ್ಗೆ. ಆಮೇಲೆ ಇನ್ನೇನು, ನನಗೇನೋ ಒಂದು 3-4 ವರ್ಷ ಸರ್ವಿಸ್ ಇರೋದು, ಮತ್ತೆ ಇದರಿಂದ ನನಗೆ ಹೆಚ್ಚು ಪ್ರಯೋಜನ ಇಲ್ಲ. ಮತ್ತೆ ನಾನು ಅಲ್ಲಿ ಬಿಟ್ಟೆ ಯಾಕಂತ ಹೇಳಿದ್ರೆ, ಪ್ರತಿ ಸರ್ತಿ ಅವರು ನಮಗಿಂತ ಜೂನಿಯರ್ ಅವರು, ನಮ್ಮ ಗೈಡ್ ಇವರಲ್ಲ, ಮತ್ತೆ ಅಲ್ಲಿ ಇದು ಬರೋರು, ಏನಾದರೂ ಸಣ್ಣ ಪುಟ್ಟ ವಿಷಯ ಹಿಡ್ಕೊಂಡು ಕಿರಿಕಿರಿ ಮಾಡೋದೆಲ್ಲ ಇರ್ತಾ ಇತ್ತು, ಸಣ್ಣ ಪುಟ್ಟ ವಿಷಯಗಳು. ಆಯ್ತಾ, ಕಡೆ ನನಗನ್ಸ್ತು ಎಂತಕ್ಕೆ ನಾವು ಅಷ್ಟೆಲ್ಲ ಹೇಳಿಸ್ಕೊಳ್ಳೋ ಅಗತ್ಯ ಏನಿದೆ, ಸಾಧ್ಯವಾದರೆ ರಿಟೈರ್ ಆದ ನಂತರ ಮತ್ತೆ ಇದೇ ವಿಷಯದ ಮೇಲೆ ಖಾಸಗಿಯಾಗಿ ಪಿ ಎಚ್ ಡಿ ಮಾಡೋಣ ಅಂಥೇಳಿ ನಾನು ಶಾಕ್ತ ಅಂದರೆ ಶಾಕ್ತ ಸಂಪ್ರದಾಯದ ಬಗ್ಗೆ ಈ ಪಿ ಎಚ್ ಡಿ ಮಾಡಲಿಕ್ಕೆ ಹೊರಟಿದ್ದು. ಸಾಕಷ್ಟು ನಾನು ವರ್ಕ್ ಮಾಡಿದ್ದೆ,
1: ಹಂಗರೀಗ ಸ್ಕೋಪ್ ಇತ್ತೀಗ,
0: ನಾನು ಅದನ್ನ ಕಂಟಿನ್ಯೂ ಮಾಡೋದಾದ್ರೆ ಮಾಡಬಹುದು, ಆದ್ರೆ ಪುನಃ ನಾನು ಕೋರ್ಸ್ ವರ್ಕಿಗೆ ಹೋಗ್ಬೇಕಾಗತ್ತೆ, ಪುನಃ ರಿಜಿಸ್ಟ್ರೇಷನ್ ಮಾಡ್ಬೇಕಾಗತ್ತೆ. ಆಯ್ತಾ, ಸೊ ಅದಕ್ಕೋಸ್ಕರ ಬಟ್ ನಾನು ಮಕ್ಕಳಿಗೆಲ್ಲ ಅದೇ ಟಾಪಿಕ್ ಎಲ್ಲ ಕೊಡ್ತೇನೆ. ಈಗ ಮೊನ್ನೆ ಒಬ್ಳು ಹುಡುಗಿ ಫೈನಲ್ ಇಯರ್ ಬಿ ಹುಡುಗಿ, ಅವಳಿಗೆ ಒಂದು ಪ್ರಾಜೆಕ್ಟ್ ವರ್ಕ್ ಇತ್ತು, ನಮ್ಮ ಕುಂದಾಪುರ ತಾಲೂಕಿನಲ್ಲಿ ಶಾಕ್ತ ದೇವಾಲಯಗಳು, ಶಕ್ತಿ ದೇವಾಲಯಗಳು, ಮಾತೃ ದೇವತಾ ಆರಾಧನೆಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಮೆಟೀರಿಯಲ್ಸ್ ಎಲ್ಲ ಕೊಟ್ಟೆ, ಅವಳು ಚೆನ್ನಾಗಿ ಒಂದು ಪ್ರಾಜೆಕ್ಟ್ ಮಾಡಿದಾಳೆ. ಹೀಗೆ ಏನಾದರೂ ಕೆಲವರಿಗೆಲ್ಲ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡೋದು ನಮ್ಗೆ ಗೊತ್ತಿ. ಆದರೆ ಆ ಸಮಯ ಆ ಸಂದರ್ಭದಲ್ಲಿ ಆ ಸುಮಾರು ಒಂದು 3 ವರ್ಷದಲ್ಲಿ ನಾನು ತುಂಬ ಓದ್ಕೊಂಡೆ, ನನ್ನ ಜ್ಞಾನ ತುಂಬ ಹೆಚ್ಚಾಯಿತು. ಅಂದರೆ ಮತ್ತೆ ಸ್ವಲ್ಪ ಫೀಲ್ಡ್ ಸರ್ವೆ ಕೂಡ ಮಾಡಿದೆ. ಸೊ ನನಗೇನು ರಿಗ್ರೆಟ್ ಇಲ್ಲ, ನಾನು ಬಿಟ್ಟೆ ಅಂಥೇಳಿ ಮಧ್ಯದಲ್ಲಿ ಬಿಟ್ಟೆ ಅಂಥೇಳಿ ರಿಗ್ರೆಟ್ ಇಲ್ಲ ನನಗೆ. ಮತ್ತೆ ಒಂದು 6 ಪೇಪರ್ ಪಬ್ಲಿಷ್ ಮಾಡಿದೆ ನಾನು, ರಿಸರ್ಚ್ ಪೇಪರ್ ಅನ್ನು ಪಬ್ಲಿಷ್ ಮಾಡಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಅದರಿಂದಾಗಿ
1: ಖುಷಿ ಇದೆ,
0: ಖುಷಿ ಇದೆ. ಆ ಸ್ವಲ್ಪ ಖರ್ಚಾಯ್ತು ಬಿಡಿ, ಆದರೂ ಕೂಡ ನಾನು ಖರ್ಚಿನ ದುಡ್ಡಿನ ಬಗ್ಗೆ ಹೆಚ್ಚು ಮಾತಾಡೋದಿಲ್ಲ. ಅದು ಹೇಗಿದ್ರು ರಿಸರ್ಚ್ ಮಾಡುವಾಗ ಒಂದು 3-4 ಲಕ್ಷ ಖರ್ಚು ಆಗಿಯೇ ಆಗುತ್ತೆ. ಮತ್ತೆ ಪ್ರತಿ ಸತಿ ನಾವು ಕಾರಲ್ಲೇ ಹೋಗ್ತಿದ್ವಿ 6-6 ತಿಂಗಳಿಗೆ, ಮತ್ತೆ ಅಲ್ಲಿ ಏನಾದರೂ ಸೆಮಿನಾರ್ ಇದ್ರೆ ನಾವು ಕಾರಲ್ಲೇ ಹೋಗ್ತಾ ಇದ್ವಿ. ಬಟ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಅಲ್ಲಿ, ಅಲ್ಲಿನ ಕೆಲವು ಮತ್ತೆ ನಮ್ಮ ರಾಮಚಂದ್ರ ಇದ್ದಲ್ಲ, ರಾಮಚಂದ್ರನು ಕೂಡ ಹಾಗೆ, ಅವನು ಕೊನೆಯ ಹಂತದಲ್ಲಿ ಅವರು ರಿಟೈರ್ ಆಗುವ ಎಷ್ಟು 1 ವರ್ಷದ ಮೊದಲು ಅವರಿಗೆ ಡಾಕ್ಟರೇಟ್ ಆಗಿದ್ದು. ಅದು ಈ ನಿಮ್ಮ ಕೊರೋನಾ ಟೈಮಲ್ಲಿ ಅವನಿಗೆ ಬೇರೆ ಬೇರೆ ಇದೆಲ್ಲ ಇತ್ತು,
1: ಬೇರೆ ಬೇರೆ
0: ಆಕ್ಟಿವ್ ಆಗಿದ್ರು, ಅದು ರಾಜಕೀಯ ಅದು ಇದೆಲ್ಲ ಇದ್ರ ಅದರಲ್ಲಿ ಸಕ್ರಿಯವಾಗಿದ್ರು. ಆ ಕೊರೋನಾ ಟೈಮಲ್ಲಿ ಅವರು ಇಲ್ಲೇ ಕೂತ್ಕೊಂಡು ಸುಮಾರು 3 ತಿಂಗಳಲ್ಲಿ ಥೀಸಿಸ್ ಅನ್ನ ಕಂಪ್ಲೀಟ್ ಮಾಡಿದ್ದು. ಕೊರೋನಾ ಬರ್ದಿದ್ರು ನೋಡಿ, ಅವರಿಗೆ ಕೊರೋನಾ ಬಂದಿದ್ದು ಒಳ್ಳೇದಾಯ್ತು, ವರ ಆಯ್ತು ನನಗೆ. ಸರಿ
1: ಆಯ್ಲಿ ಸರ್, ಖುಷಿ ಆಯ್ತು ಸರ್. ಇಷ್ಟೋ ತನಕ ನಂಗೆ ಎಂತೆಲ್ಲ ಕೇಳ್ಕೊಂತಿದ್ದಿತ್ತು ನಿಮ್ಮ ಹತ್ರ, ಅದೆಲ್ಲ ಎಷ್ಟು ಮಟ್ಟಿಗೆ ತುಂಬಾ ಕೇಮ್ಕಾಯ್ತು ನಂಗೆ ಗೊತ್ತಿಲ್ಲ, ಬಟ್ ಇತಿಹಾಸದ ಬಗ್ಗೆ ನಂಗೆ ಸುಮಾರು ಪ್ರಶ್ನೆಗಳಿತ್ತು, ಇನ್ನೂ ಇರುತ್ತೆ. ಸೊ ಅದು ಇನ್ನೊಂದಿನ ನೀವು ಬರ್ಕೆ ಸರ್, ನೀವು ಬರ್ತಾ ಇರ್ಕ, ನಮ್ದೊಂದು ರಿಕ್ವೆಸ್ಟ್ ಅಕ್ಕ. ನಿಮ್ಮ ವಿಶ್ರಾಂತ ಜೀವನ ನಿಮಗೆ ಹೆಂಗ್ ಬೇಕೋ ಹಂಗಿರ್ಲಿ, ಇಷ್ಟಪ ಪುಸ್ತಕ ಓದಿ ಸರ್, ಆ ಪುಸ್ತಕ ಜ್ಞಾನ ಹಂಚ್ಕೊಂಡು ರೆಡಿ ಕುಂದಾಪುರಕ್ಕೆ ಬನ್ನಿ ಅಕ್ಕ. ತುಂಬಾ ಖುಷಿ ಆಯ್ತು, ಆರೋಗ್ಯ ಕೊಡ್ಲಿ, ದೇವರು ಖುಷಿ ಕೊಡ್ಲಿ. ಧನ್ಯವಾದಗಳು ಸರ್. ಪ್ರಿಯ ಕೇಳುಗರೆ, ಇಷ್ಟು ತನಕ ನಾವು ಮಾತಾಡಿದ ನಮ್ಮ ಕಾಲೇಜಿನ ಇತಿಹಾಸ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾಗಿದ್ದ ಗೋಪಾಲ್ ಕೆ ಅವರೊಟ್ಟಿಗೆ. ಅವರು ಈ ಮೇ ತಿಂಗಳ ಕೊನೆಯಲ್ಲಿ ವಿಶ್ರಾಂತ ಜೀವನಕ್ಕೆ ತೆರಳುತ್ತಾ ಇದ್ರು, ಅವರ ಜೀವನ ಸುಖವಾಗಿರಲಿ ಅಂತ ಇನ್ನೊಂದ್ಸಲ ಹೇಳ್ತಾ, ನಮ್ಮ ರೇಡಿಯೋ ಕುಂದಾಪುರ ಕೇಂತ ಇಪ್ಪಾರ ಅವರು, ನೀವು ಹಾಗೆ ಕೇಂತಾ ಇರಿ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ಸಿಕ್ಕ
2: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನೆಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು, ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ ಜೀವ ಬಿಲ್ಲೇ ಬರುತ್ತೆ, ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ?

0: ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ರೇಡಿಯೋ ಕುಂದಾಪುರದ ಮುರಳಿ ಗಾನದಲ್ಲಿ ಈಗ ರಾಗ್ ರಂಗ್ ಕೊಳಲ್ ನುಡಿಸ್ತಾರೆ. ರಾಗ್ ರಂಗ್ಗೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ರೇಡಿಯೋ ಕುಂದಾಪುರದ ಮುರಳಿ ಗಾನದಲ್ಲಿ ಈಗ ತೂಹೀರೆ ಕೊಳಲಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಭಾಗ್ಯಲಕ್ಷ್ಮಿ ವೈದ್ಯ ಅಂತೇಳಿ ನಾ ಇವತ್ತು ರೇಡಿಯೋ ಕುಂದಾಪುರದಲ್ಲಿ ನಿಮ್ ಜೊತೆಗೆ ಒಂದುಗಳಿಗೆ ಟೈಮ್ ಸ್ಪೆಂಡ್ ಮಾಡುವ ಅಂತೇಳಿ ಬಂದಿದ್ದೆ. ನಮ್ಗೆ ಪುರುಸೋತ್ತಾಗದಾಗಲಿಕ್ಕೆಲ್ಲ ಏನಾದರೂ ಒಂದು ಬರೆಯುವ ಅಭ್ಯಾಸ, ಅದನ್ನೇ ಇವತ್ತು ನಿಮ್ ಜೊತೆ ಹಂಚ್ಕಂಬ ಅಂತೇಳಿ ನಾನು ಬಂದಿದ್ದೆ. ನನ್ನ ಬರವಣಿಗೆಯಲ್ಲಿ ಹೆಣ್ಣಿನ ಬಗ್ಗೆನೇ ಜಾಸ್ತಿ ಇರುತ್ತೆ. ಯಾಕಂತ ಹೇಳಿದ್ರೆ ನಾನು ಹೆಣ್ಣಲ್ದ, ನಾನು ಕಂಡದ್ದು, ಕೇಂಡದ್ದು, ನಾನು ಅನುಭವಿಸಿದ್ದು, ಬೇರೆಯವರು ಅನುಭವಿಸಿದ್ದನ್ನು ನಾನು ಕಂಡದ್ದು, ಇದನ್ನೆಲ್ಲ ನೋಡಿ ನೋಡಿ ಏನೋ ಒಂದು ಬರ್ದಿರುವಂಥದ್ದು. ಹಂಗಾರೆ ಶುರು ಮಾಡುವಲ್ಲ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಎಲ್ಲಿ ಹೆಣ್ಣು ಪೂಜಿಸಲ್ಪಡುತ್ತಾಳೋ, ಗೌರವಿಸಲ್ಪಡುತ್ತಾಳೋ, ಅಲ್ಲಿ ದೇವತೆಗಳು ವಾಸಿಸ್ತಾರೆ ಅಂಥೇಳಿ. ಮಹಿಳೆ ಇಲ್ಲಿ, ಮಹಿ ಅಂತೇಳಿದರೆ ಭೂಮಿ, ಇಳೆ ಅಂತೇಳಿದ್ರು ಕೂಡ ಭೂಮಿ, ಭೂಮಿ ಪ್ಲಸ್ ಭೂಮಿ ಅಂತೇಳಿದ್ರೆ ಮಹಿಳೆ. ಅಂದರೆ ಎರಡು ಭೂಮಿ ತೂಕದ ಶಕ್ತಿ, ಸಹನೆ, ಸಾಮರ್ಥ್ಯ ಇವೆಲ್ಲವನ್ನ ಹೊಂದಿರುವವಳೆ ಮಹಿಳೆ ಅಂಥೇಳಿ. ಈಗ ಹೆಣ್ಣಿನ ಮನಸ್ಸು ಮೀನಿನ ಹೆಜ್ಜೆ ಇದ್ದ ಹಾಗೆ ಅಂಥೇಳಿ. ಮೀನಿನ ಹೆಜ್ಜೆ ಯಾರಿಗೂ ಕಾಣಿಸುವುದಿಲ್ಲ, ಅದೇ ರೀತಿ ಹೆಣ್ಣಿನ ಮನಸ್ಸು ಕೂಡ ಯಾರಿಗೂ ಅದನ್ನ ರೀಡ್ ಮಾಡೋಕ್ ಸಾಧ್ಯ ಇಲ್ಲ ಅಂತ ಹೇಳಿ. ಈಗ ಹೆಣ್ಣಿನ ಮನಸ್ಸು ಹೆಂಗೆಲ್ಲ ಇರುತ್ತ ಅಂಥೇಳಿ ಕಾಂಬ. ಹೆಣ್ಣಿನ ಪುಟ್ಟ ಮನಸ್ಸು ಬಯಸೋದು ಒಂದೇ ಆಸೆ, ಅವಳು ಪ್ರೀತಿಸೋ ವ್ಯಕ್ತಿ ಅವಳ ಭಾವನೆಗಳಿಗೆ ಸ್ಪಂದಿಸುತ್ತಾ ಅವಳ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಾ ನಿನ್ನ ಜೊತೆಯಲ್ಲಿ ನಾನಿರುವೆ ಎಂದು ಧೈರ್ಯ ತುಂಬುವ ಮನಸ್ಸಿದ್ರೆ ಸಾಕು. ಇಲ್ಲಿ ನೋಡಿ, ಹೆಣ್ಣಿಗೆ ಏನು ಅಗತ್ಯವಾಗಿ ಏನು ಬೇಕಾಗ್ತದೆ ಅಂಥೇಳಿ, ಅವಳು ತನ್ನ ಭಾವನೆಗಳಿಗೆ ಸ್ಪಂದಿಸಬೇಕು, ಇನ್ನೊಂದು ತನ್ನ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು. ತನಗೇನೋ ಕಷ್ಟ ಆಗಲಿ, ನಾನಿದ್ದೆ ನಿನ್ನ ಜೊತೆಗೆ, ನಾನು ನಿಂಗೆ ಬೆಂಬಲವಾಗಿ ಇರ್ತೆ ಅಂತ ಹೇಳುವಂಥ ಒಂದು ಮನಸ್ಸು ಬೇಕು ಅಂಥೇಳಿ ಆ ಹೆಣ್ಣಾದವಳು ಬಯಸ್ತಾಳೆ. ಮತ್ತೆ ಅದೇ ಅವಳಿಗೆ ಕೋಟಿ ಕೊಟ್ಟರೂ ಸಿಗದೇ ಇರುವಷ್ಟು ಪ್ರೀತಿ ಸಾಕಾಗ್ತದೆ, ಇದಿಷ್ಟು ಇದ್ರೆ ಸಾಕಾಗ್ತದೆ ಅವಳಿಗೆ, ಮತ್ತೇನು ಸ್ಪೆಷಲ್ ಆಗಿ ಪ್ರೀತಿ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ಬೋದು, ಅದೇ ಪ್ರೀತಿ ಅಂತ ಹೇಳಿ. ಮತ್ತೆ ಈಗ ಪ್ರೀತಿ ಹ್ಯಾಂಗೆಲ್ಲ ಇರ್ಕ ಅಂತ ಹೇಳಿ, ಈಗ ಗೌರವವಿಲ್ಲದ ಪ್ರೀತಿ ಕಳೆದು ಹೋಗ್ತದೆ, ಮತ್ತು ಕಾಳಜಿ ಇಲ್ಲದ ಪ್ರೀತಿ ಬೇಸರ ತರಿಸ್ತದೆ, ಪ್ರಾಮಾಣಿಕತೆ ಇಲ್ಲದ ಪ್ರೀತಿ ಅಸಂತೋಷವನ್ನ ನೀಡುತ್ತದೆ, ನಂಬಿಕೆ ಇಲ್ಲದ ಪ್ರೀತಿ ಅಸ್ಥಿರ, ಅದು ಸ್ಥಿರವಾಗಿ ನಿಲ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ. ಇಲ್ಲಿ ನೋಡಿ, ಗೌರವವಿಲ್ಲದ ಪ್ರೀತಿ ಕಳೆದು ಹೋಗ್ತದೆ, ಅದು ನಮ್ಮೊಟ್ಟಿಗೆ ಜಾಸ್ತಿ ಸಮಯ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ. ಹೆಣ್ಣು ತನ್ನನ್ನು ಗೌರವಿಸಬೇಕು ಅಂತ ಹೇಳಿ ಬಯಸ್ತಾಳೆ. ಮತ್ತೆ ಕಾಳಜಿ ಮಾಡಬೇಕು, ಏನೇ ಕಷ್ಟ ಬರಲಿ ಸುಖ ಬರಲಿ ನಿನ್ನೊಟ್ಟಿಗೆ ನಾನಿದ್ದೆ ಅಂತ ಹೇಳಿ ಧೈರ್ಯ ಹೇಳುವವರು ಬೇಕು ಅಂತ ಹೇಳಿ, ಅದೇ ಇಲ್ಲಿ ಕಾಳಜಿ ಅಂತ ಕಾಣಿಸ್ತದೆ. ಅದಿಲ್ಲದೆ ಇದ್ರೆ ಅಲ್ಲಿರುವಂತಹ ಪ್ರೀತಿ ಬೇಸರವನ್ನ ತಂದುಕೊಡ್ತದೆ ಅಂತ ಹೇಳಿ. ಮುಂದೆ ಪ್ರಾಮಾಣಿಕತೆ ಇಲ್ಲದ ಪ್ರೀತಿ ಅಸಂತೋಷ, ಪ್ರಾಂಪ್ಟ್ ಆಗಿ ಇಲ್ಲದೆ ಇರುವಾಗ ಅದು ನಮಗೆ ಖುಷಿಯನ್ನ ಕೊಡುವುದಿಲ್ಲ ಅಂಥೇಳಿ. ಮತ್ತು ನಂಬಿಕೆ ಮುಖ್ಯ, ನಂಬಿಕೆ ಇಲ್ಲ ಅಂತಾದ್ರೆ ಆ ಪ್ರೀತಿ ಸ್ಥಿರವಾಗಿರ್ಲಿಕ್ಕೆ ತುಂಬಾ ದಿನಗಳ ಕಾಲ ಉಳಿಲಿಕ್ಕೆ ಅದು ಸಾಧ್ಯ ಇಲ್ಲ ಅಂತೇಳಿ, ಅದು ಅಸ್ಥಿರ ಅಂಥೇಳಿ. ಯಾವುದು ಸ್ಥಿರವಾಗಿ ಇರುವುದಿಲ್ಲವೋ ಅದೇ ಅಸ್ಥಿರ ಅಂತ. ಆಮೇಲೆ ಈಗ ಹೆಣ್ಣು ಮಕ್ಕಳು ಯಾಕೆಲ್ಲ ಹೆದರ್ತಾರೆ ಅಂಥೇಳಿ, ಒಂದು ಹಂತದ ನಂತರ ಈಗ ಮದುವೆ ಆಗಿ ಗಂಡನ ಮನೆಗೆ ಹೋದಾಗ ಒಂದು ಹೆಣ್ಣು ಮಕ್ಳು ಅವಾಗ ಅವ್ರಿಗೆ ನಿಜವಾಗಿ ಅವ್ರಿಗೆ ಹೆದರಿಕೆ ಆಗುದು ಯಾವಾಗ ಅಂತ ಹೇಳಿದ್ರು, ಹೆಣ್ಣು ಮಕ್ಳು ಯಾವತ್ತು ಮನೆ ಕೆಲಸ ಮಾಡ್ಲಿಕ್ಕೆ ಹೆದರುವುದಿಲ್ಲ ಅಂತ. ಅವ್ರು ಯಾವುದಕ್ಕೆ ಹೆದರ್ತಾರೆ ಅಂತ ಹೇಳಿದ್ರೆ, ಈ ಗಂಡನ ಕೆಟ್ಟ ಬೈಗುಳಕ್ಕೆ ಅವಳು ಹೆದರ್ತಾಳೆ, ಗಂಡನ ಮನೆಯವರ ನಿಂದನೆಯ ನುಡಿಗಳಿಗೆ ಅವಳು ಹೆದರ್ತಾಳೆ. ಏನಾದ್ರೂ ಗಂಡನ ಮನೆಯವರು ಅವಳ ಬಗ್ಗೆ ಹೇಳಿದ್ರೆ, ಆದರೆ ಬೇಡದಿರುವುದನ್ನ ಹೇಳಿದ್ರೆ, ಇಲ್ಲ ಸಲ್ಲದ್ದನ್ನ ಹೇಳಿದಾಗ ಅವಳ ಮನಸ್ಸಿಗೆ ಆಗ ಹೆದರಿಕೆ ಆಗ್ತದೆ. ಮತ್ತೆ ತವರು ಮನೆಯ ಅವಮಾನ, ಯಾವಾಗ ಗಂಡನ ಮನೆಯಲ್ಲಿ ತವರು ಮನೆಯನ್ನ ಅವಮಾನಕ್ಕೆ ಈಡು ಮಾಡ್ತಾರೆ ಆವಾಗ ಅವಳಿಗೆ ಒಂದು ರೀತಿಯ ಮನಸ್ಸಿನಲ್ಲಿ ಹೆದರಿಕೆ, ಅಧೈರ್ಯವನ್ನ ಅವಳು ತಾಳ್ತಾಳೆ ಅಂತ ಹೇಳಿ. ಈಗ ಗಂಡನಿಗೆ ತುಂಬಾ ಸಿಟ್ಟು ಬಂತು ಅಂತಾದಾಗ ಒಂದು ಹೆಂಡತಿ ಮೇಲೆ ಕೈ ಮಾಡ್ತಾರೆ. ಯಾಕೆ? ಹೆಂಡತಿ ಕೂಡ ನಿಮ್ಮ ಮನೆಯ ಸದಸ್ಯ ಅಲ್ವಾ? ಅದೇ ಕೈ ನಿಮ್ಮ ಅಕ್ಕ ತಂಗಿಯರನ್ನ ಹೊಡಿಲಿಕ್ಕೆ ನಿಮ್ಗೆ ಮುಂದೆ ಬರ್ತದ? ಹೆತ್ತ ಕರುಳು ಬೇರೆ ಇರಬಹುದು, ಆದ್ರೆ ಯಾರೋ ಹೆತ್ತ ಮಗಳೇ ಆಗಿರ್ತಾಳೆ ಆ ಹೆಣ್ಣು ಸಹ. ಆ ಕರುಳನ್ನ ಕಿತ್ತು ನಿಮ್ಮ ಕೈ ಕೊಟ್ಟಿರ್ತಾರೆ, ಇನ್ನು ಜೋಪಾನ ಮಾಡಿ, ನೀವು ನೋಡ್ಕೊಳ್ಳಿ, ಇನ್ನು ಜವಾಬ್ದಾರಿ ನಿಮ್ಮದು ಅನ್ನೋ ಲೆಕ್ಕದಲ್ಲಿ ಮದುವೆ ಮಾಡುವಾಗ ಎಲ್ಲ ಸಂಪ್ರದಾಯಗಳ ಪ್ರಕಾರ ಧಾರೆ ಎರೆದು ಕೊಟ್ಟಿರ್ತಾರೆ. ಆ ಕರುಳನ್ನ ಕಾಯುವಂತಹ ಜವಾಬ್ದಾರಿ ಗಂಡನ ಮನೆಯರದಾಗಿರ್ತದಲ್ವಾ? ಅದವರ ಕರ್ತವ್ಯ ಆಗಿರ್ತದಲ್ವಾ? ಈಗ ನಾನು ನಿಮ್ಮ ಹತ್ರ ಹೇಳುತ್ತಾ ಇಪ್ಪದು ಒಂದು ಉರಿಯ ಕತೆ. ಉರಿ ಎಲ್ಲದಕ್ಕೂ ಬೇಕಲ್ಲ ಮಾರ್ರೆ, ಉರಿ ಯಾವ್ದಕ್ ಬೇಡ ಹೇಳಿ? ಹೊಟ್ಟೆಯೊಳಗೆ ತಿಂದ ಜೀರ್ಣ ಆಯ್ಕೆ ಆದ್ರೂ ಒಂದು ಉರಿ ಬೇಕು. ಆದ್ರೆ ಈಗ ನಾನು ಹೇಳ್ತಾ ಇರ್ಬೋದು ಹೆಣ್ಣಿನ ಉರಿಯ ವ್ಯಥೆಯ ಕಥೆ. ಇಲ್ಲಿ ಒಂದು ಹೆಣ್ಣಿಗೆ ತನ್ನ ಜೀವನವನ್ನ ಸಂಪೂರ್ಣವಾಗಿ ಮುಗಿಸಿಕೊಂಡು ಅವಳನ್ನ ಸುಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕ್ವಿಂಟಾಲ್ ಗಟ್ಟಲೆ ಕಟ್ಟಿಗೆಯನ್ನೆಲ್ಲ ಇಟ್ಟು ಸುಡುವಂತಹ ಸಂದರ್ಭ. ಆದ್ರೆ ಆ ಹೆಣ್ಣಿನ ಆತ್ಮಕ್ಕೆ ಅಲ್ಲಿ ಯಾವುದೇ ಉರಿಯ ಅನುಭವವೇ ಆಗ್ತಾ ಇಲ್ಲ. ಅಂದ್ರೆ ಅವಳು ತನ್ನ ಬದುಕಿನಲ್ಲಿ ಇರುವಾಗ ಏನೆಲ್ಲ ನೋವುಗಳನ್ನ ಉರಿಗಳನ್ನೆಲ್ಲ ಕಂಡಿದ್ದಾಳೆ, ಆ ಉರಿಗಳಿಗೆ ಹೋಲಿಸಿದ್ರೆ ಈಗ ಕ್ವಿಂಟಾಲ್ ಗಟ್ಟಲೆ ಸೌದೆ ಹಾಕಿ ಉರಿತಾ ಇರುವಂತಹ ಉರಿ ಏನೂ ಅಲ್ಲ ಅವಳಿಗೆ. ಅದು ಉರಿಯನ್ನ ಆ ಒಂದು ಅನುಭವವನ್ನ ಕೊಡ್ತಾನೆ ಇಲ್ಲ ಅನ್ನುವಂತಹ ಒಂದು ಸನ್ನಿವೇಶ. ಅಯ್ಯೋ ಇದೇನಿದು, ಕ್ವಿಂಟಾಲ್ ಗಟ್ಟಲೆ ಕಟ್ಟಿಗೆಯ ರಾಶಿಯಲ್ಲಿ ದೇಹ ದಹಿಸುತ್ತಿದ್ದರೂ ಯಾವುದೇ ರೀತಿಯ ಉರಿ ಇಲ್ಲ. ನಾನಂದು ಅಮ್ಮನ ಮಡಿಲ ಹಸುಗೂಸು, ಅಮ್ಮಮ್ಮ ಉಪ್ಪು ಮೆಣಸು ಸಾಸಿವೆ ಒಟ್ಟು ಹಾಕಿ ಕಾಳಿದೃಷ್ಟಿ ಬೋಳಿದೃಷ್ಟಿ ಎಂದೆಲ್ಲ ಸುಳಿದು ಬೆಂಕಿಗೆ ಹಾಕುತ್ತಿರುವಾಗ ಸಾಸಿವೆಯ ಒಂದು ಸಣ್ಣ ಕಾಳು ನನ್ನ ಕಾಲಿಗೆ ತಾಗಿದ್ದು ಆ ಉರಿಗೆ ನಾನು ಅಳುವ ಮೊದಲೇ ನನ್ನ ಅಮ್ಮನ ಕಣ್ಣು ಹೊಳೆಯಾಗಿತ್ತು. ಶಾಲೆಯಲ್ಲಿ ಭೂತ ಕನ್ನಡಿಯನ್ನು ಸೂರ್ಯನಿಗೆ ಎದುರಾಗಿ ಹಿಡಿದಾಗ ಬಿಸಿಲಿನ ಉರಿಗೆ ಕಾಗದವೊಂದು ಸುಟ್ಟು ಹೋದ ಮಾಯಾಜಾಲವನ್ನ ಕಂಡು ಕೈತಟ್ಟಿ ಕುಣಿದು ಕುಪ್ಪಳಿಸಿದ್ದರೂ ಮನಸ್ಸನ್ನ ಕೇಂದ್ರೀಕರಿಸುವ ಪಾಠವನ್ನ ಕಲಿತದ್ದು ನೆನಪಿದೆ. ಅಜ್ಜಯ್ಯನ ಮನೆಗೆ ಹೋದಾಗ ಕೊತಗುಟ್ಟುವ ಚೆರಿಗೆಯ ನೀರಿನ ಬಾಯಲ್ಲಿಟ್ಟ ತಟ್ಟೆಗೆ ಹೊಯ್ದ ಅಕ್ಕಿ ಹಿಟ್ಟು ಪೌರ್ಣಿಮೆಯ ಚಂದ್ರನಂತಾಗುವುದನ್ನು ಕಂಡಾಗ ನನ್ನ ಮಗುವೋ ಹುರಿದ ಅಕ್ಕಿ ಹಪ್ಪಳದಂತೆ ಅರಳುತ್ತಿತ್ತು. ಚೆರಿಗೆಯ ಬುಡಕ್ಕಿಟ್ಟ ಉರಿ ಕೊರೆಯುವ ಚಳಿಯನ್ನ ಮರೆಸಿತ್ತು. ಅಂದು ಗಣಿತದ ಮೇಷ್ಟ್ರು ಕೈ ಮೇಲೆ ಕೊಡುತ್ತಿದ್ದ ಬೆತ್ತದ ಉರಿಯ ಬರೆ ಕಲೆಯಾಗಿ ಉಳಿದಿತ್ತು. ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಯ ಉರಿಗೆ ತಲೆಯಲ್ಲಿ ಅಳಿದುಳಿದ ಉತ್ತರವೆಲ್ಲ ಆವಿಯಾಗಿತ್ತು. ದೇವಿ ದೇವಸ್ಥಾನಕ್ಕೆ ಉರಿ ಕೆಂಡ ನೋಡಲು ಮನೆಯವರ ಕಣ್ತಪ್ಪಿಸಿ ಹೋದದ್ದು. ಕೆಂಡದುರಿಯನ್ನು ಲೆಕ್ಕಿಸದೆ ಅದನ್ನು ಹಾರಿಸಿ ಬಾಯೊಳಗೆ ಹಾಕಿಕೊಳ್ಳುವ ಪಾತ್ರೆಯ ಕೋಲವನ್ನು ಕಣ್ತುಂಬಿಸಿಕೊಂಡದ್ದು. ಮತ್ತೆ ಮನೆಗೆ ಬಂದು ಬಚ್ಚಲ ಮನೆಯಲ್ಲಿರುವ ಉರಿ ಕೆಂಡವನ್ನ ಬಾಯೊಳಗೆ ಹಾಕಿಕೊಂಡು ಉರಿಗೆ ಅಂಗಳವೆಲ್ಲ ಓಡಾಡಿ ಊರೊಂದು ಮಾಡಿದ್ದು. ಮತ್ತೆ ಅಮ್ಮ ಕೊಟ್ಟ ಬಾಸುಂಡೆಯ ಉರಿ ಹಳೆ ನೋವಾಗಿ ಬೇರೂರಿದ್ದು ಹಾಗೇ ಇದೆ. ಕಾಲ ಉರುಳಿತು. ಅವನ ಮೊದಲ ನೋಟದುರಿಗೆ ಕಂಗೆಟ್ಟು ಮೇಣವಾಗಿದ್ದೆ. ಅವನ ಒಲುಮೆ ಉರಿಗೆ ಕೆನ್ನೆ ಮೇಲೆಲ್ಲ ಬೊಕ್ಕೆಗಳು. ಅವನಿರದ ರಾತ್ರಿಯ ವಿರಹಾಗ್ನಿಯ ಉರಿಗೆ ಅದಿತಪ್ತಳಾದೆ. ಅವನ ಪ್ರೇಮದ ಬಿಸುಪಿ ನುರಿಯ ಕಾವಿಗೆ ಹಸಿರು ಮೊಳೆಯಿತು. ಸೀಮಂತದ ದಿನವಂತೂ ಅವನ ಕಾಳಜಿಯ ಉರಿ ಬಸಿರನ್ನು ಬೆಚ್ಚಗೆ ಇರಿಸಿತ್ತು. ಈರುಳ್ಳಿಯ ಉರಿಗೆ ಕಣ್ಣೀರು ಬಾರದಂತಹ ಮನೆಗೆ ದಾರೆ ಎರೆದರೇನೋ ಹೌದು. ಆದರೆ ತವರಿನ ವಾತ್ಸಲ್ಯದ ಉರಿ ನೆನಪಾದಾಗಲೆಲ್ಲ ಕಾವೇರಿ ಕಾವೇರಿಯಾಗುತ್ತಿದ್ದಳು. ಉರಿ ಬಿಡಲಿಲ್ಲ. ಕೊಂಕು ಕುಹಕ ಅವಮಾನ ಅನುಮಾನ ಮೌನ, ಒಮ್ಮೊಮ್ಮೆ ಮನಸ್ಸು ಉರಿಯುವ ಕುಲುಮೆಯಾಗುತ್ತಿತ್ತು. ಹೊಟ್ಟೆಯುರಿ ಕಾಮದುರಿ ತಿಂಗಳುರಿ ಹೆರಿಗೆಯುರಿ ಜಗಳದುರಿ ಮಕ್ಕಳ ಫೀಸಿನುರಿ ಮನೆಯ ಬಾಡಿಗೆಯುರಿ ದಿನಸಿ ರೇಷನ್ ಸಾಲ ಸಾಲ ಕೊಟ್ಟವರ ವಸೂಲಿಯ ಉರಿ ಬಡ್ಡಿಯುರಿ ಅಯ್ಯಯ್ಯೋ ಕತ್ತೆ ಪಾಡಿನ ಉರಿ. ಈ ತನ್ಮಧ್ಯೆ ದಿನ ಬೆಳಗಾದರೆ ಮೈ ಸೋಕುವ ಕುಕ್ಕರಿನ ಬಾಣಲೆಯ ಕಾವಲೆಯ ಇಸ್ತ್ರಿ ಪೆಟ್ಟಿಗೆಯ ಕಾದ ಪಾತ್ರೆಗಳ ಕಾವಿನ ಉರಿಯಿಂದಾಗಿ ಬೊಬ್ಬೆಗಳು ತಮ್ಮ ಪಾಡಿಗೆ ತಾವು ಹುಟ್ಟುತ್ತಾ ಬದುಕುತ್ತಾ ಮಾಯವಾಗುತ್ತಿದ್ದವು. ಉಪಚಾರ ಬೇಡದ ಬಡಪಾಯಿ ಇವಳು. ಆದರ್ಶ ಸೊಸೆಯಾಗುವ ಹೊತ್ತಿಗೆ ನಾನೂ ಅತ್ತೆಯಾಗಿದ್ದೆ. ನಾನೀಗ ಭೂಮಿ, ಬಾಣಲೆಯಿಂದ ಬೆಂಕಿಯುರಿಗೆ. ನನ್ನಂತೆ ಅವಳಿಗೂ ಜ್ವರ. ಅವಳೋ ಶಾಂತ ಸ್ವರೂಪಿ, ಸಹನಾಮಯಿ, ಮೌನಿ. ನಾನೋ ಉರಿದುರಿವ ವಡಬ. ಮಗಸೊಸೆಯ ಮಾತಿನುರಿಗೆ ಮನೆಯೆಲ್ಲ ಕಾಳ್ಗಿಚ್ಚು. ಮನದೊಳಗೆ ನೋವಿನುರಿಯ ಭಾರ ಲಾವಾರಸದಂತೆ ಕಣ್ಣಿನಿಂದ ಜಿನುಗುತ್ತಿತ್ತು. ಜೀವಂತ ಜ್ವಾಲಾಮುಖಿ ನಾನು, ಅಗ್ನಿಶಿಖರ. ಸಾಯಬೇಕೆಂದುಕೊಂಡಾಗಲೆಲ್ಲ ಸತ್ತೆ, ಅಳಬೇಕೆಂದಾಗಲೆಲ್ಲ ಅತ್ತೆ. ಅತ್ತೆಯಾದರೂ ಕತ್ತೆಯಂತೆ ದುಡಿದೆ, ಶವದಂತೆ ನಡೆದೆ. ಮಗನ ಮಗಳ ಸೊಸೆ ನಾದಿನಿ ಅಳಿಯ ಅಕ್ಕ ತಮ್ಮ ತಂಗಿ ಮೈದುನ ಸ್ನೇಹಿತೆ ವಾರಗಿತ್ತಿ ನೆರೆಹೊರೆ ನೂರಾರು ಸಂಬಂಧಗಳು. ಸುರುಸುರು ಎನ್ನುತ್ತಾ ಇಟ್ಟ ಕೊಳ್ಳಿಗಳೆಲ್ಲ ನಿಗಿನಿಗೀ ಕೆಂಡವಾಗಿತ್ತು. ಯಾರೇನೇ ಅನ್ನಲಿ, ನನ್ನ ಪ್ರೇಮದರ ಮನೆಯಲ್ಲಿ ಪ್ರೀತಿಯುರಿಯಲ್ಲಿ ಪೊರೆದ ನನ್ನವನ ನಡುಗುವ ಕೈಯಲ್ಲಿ ಉರಿಯುವ ಕೊಳ್ಳಿಯ ಬೆಳಕಿಗೆ ಹಣೆಯ ಸಿಂಧೂರ ಹೊಳೆದಿತ್ತು. ಉರಿಯುವ ಕಟ್ಟಿಗೆಯ ನಡುವೆ ಮಲಗಿದ್ದ ನನ್ನನ್ನು ಎಷ್ಟು ಸಾಧ್ಯವೋ ಅಷ್ಟು ಕಣ್ಣು ತುಂಬಿಸಿಕೊಂಡರು. ನನ್ನ ಕಕ್ಕುಲತೆಯ ಓಲೈಕೆಯ ಮಾತುಗಳು ಅವರಿಗೆ ಪ್ರಾಯಶಃ ಕೇಳುತ್ತಿರಲಿಲ್ಲ. ಬದುಕಿದ್ದಾಗ ಅನುಭವಿಸಿದ ಉರಿಗಳಷ್ಟು ಈಗಿನ ಉರಿ ಉರಿಸಲಿಲ್ಲ. ತಂಪಾಗಿತ್ತು. ಎಲ್ಲ ಮರೆತು ಸುಮ್ಮನೆ ಮಲಗಿದ್ದೆ. ಶವಾಸನ. ಅಯ್ಯೋ ಅಜ್ಜಿ, ಬೆಂಕಿ ಉರಿ ಸುಟ್ಟು ಹೋಗ್ತೀಯ, ಈಚೆಗೆ ಬಾ ಎಂದು ಮೊಮ್ಮಗ ಕರೆಯುತ್ತಿದ್ದ. ಬೂದಿ ಮುಚ್ಚಿದ ಕೆಂಡದಂತೆ ಅಣ್ಣ ತಮ್ಮಂದಿರು ಆಸ್ತಿಯ ಪಾಲಿನುರಿಯಲ್ಲಿ ಮಗ್ನ. ನಾನೋ ಉರಿದುರಿದು ಅಸ್ಥಿಯಾಗಿ ಹೋದೆ, ಬೂದಿಯಾಗಿ ಹೋದೆ. ಇಲ್ಲೀಗ ಯಾವುದೇ ಉರಿಯಿಲ್ಲ. ಮೌನ, ಬರೀ ಮೌನ. ಇಲ್ಲೀಗ ಹೆಣ್ಣು ಆತ್ಮವಿಶ್ವಾಸವನ್ನು ತನ್ನಲ್ಲಿ ತುಂಬಿಸಿಕೊಳ್ಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಅವಳೇನು, ಅವಳೆಷ್ಟು ಶಕ್ತಳು, ಎಷ್ಟು ತ್ಯಾಗಮಯಿ, ಅವಳಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಅನ್ನುವುದನ್ನು ತೋರಿಸುವಂತಹ ಒಂದು ಸಂದರ್ಭ. ಮಗಳೇ, ನೀನು ಬಳುಕುವ ಬಳ್ಳಿಯಲ್ಲ, ಬೆಡಗಿನ ಭಿನ್ನಾಣಗಿತ್ತಿಯೂ ಅಲ್ಲ, ಸುಕೋಮಲ ಸುಮಲತೆಯಲ್ಲ. ಹಂಸತೂಲಿಕಾ ತಲ್ಪದಲ್ಲಿ ಮಲಗಿ ವಿರಹ ವ್ಯತೆಯಲ್ಲಿ ಸೊರಗಿ ಚಂದನದೊಂದಾಗಿ ಕರಗಿ ಮರೆಯಾದವಳಲ್ಲ. ಯಾರೇ ಮುಟ್ಟಿದರು, ತಟ್ಟಿದರು, ಕುಟ್ಟಿದರು, ಮೆಟ್ಟಿದರು, ಚಚ್ಚಿ ಚೆಂಡಾಡಿದರು, ಭೂಮಿಯ ಬಾಯಿ ಬಿಡಿಸಿ ಬಿದ್ದು ಹೋಗುವವಳಲ್ಲ. ಹೆದರಿ ಹಿಮ್ಮೆಟ್ಟುವ ಉತ್ತರನೂ ಅಲ್ಲ. ಸೋತಾಗ ಒರಗಿಕೊಳ್ಳಲು ಪುರುಷ ಭುಜವೇ ಬೇಕೆಂದೇನೂ ಇಲ್ಲ. ಎದ್ದು ನಿಲ್ಲು, ಹೋಗು, ಜಗ್ಗದೆ ಕುಗ್ಗದೆ ಮುನ್ನಡೆದು ಸಾಗು. ಕಲ್ಲೊತ್ತಿದರೆ ಒತ್ತಲಿ, ರಕ್ತ ಬಂದರೆ ಬರಲಿ, ಬಿಸಿಲೇರಿದರೆ ಏರಲಿ, ಬಿರುಗಾಳಿ ಬೀಸಿದರೆ ಬೀಸಲಿ. ಧೈರ್ಯಗೆಡಬೇಡ, ಬಗ್ಗಿ ಬರಡಾಗಬೇಡ, ಸೋತು ಬೆಂಡಾಗಬೇಡ. ಆತ್ಮಬಲವೇ ಬಲ, ಬೆಳೆಸಿಕೋ. ಆತ್ಮಬಲವೇ ಬಲ, ಬೆಳೆಸಿಕೋ. ಬೆಳೆಸಿಕೋ ಬದುಕಿ ಬಾಳುವ ಛಲ. ಅತ್ತು ಕರೆದದ್ದು ಸಾಕು, ಉಳಿಸಿಕೋ ನಿನ್ನತನ. ಅಬಲೆಯಾಗಿದ್ದು ಸಾಕು, ನೀ ಆಗು ಕಾಳಿ. ಅಷ್ಟ ಭುಜಬಲೆ ನೀನು, ಖಡ್ಗಧಾರಿಣಿ ನೀನು, ತುಂಡರಿಸು ಬಂಧಗಳ, ಚಾಚು ನೀ ನಾಲಿಗೆಯ. ನುಂಗು ನುಂಗು ಚಿತೆಯ ಮೇಲಿನ ಸತಿಯ ಸುತ್ತಲ ಸುಡುಗಾಡು ಜ್ವಾಲೆಗಳ. ನೆನಪಿಡು, ನೀ ಕಾಳಿ, ನೀ ದುರ್ಗೆ, ಶಕ್ತಿ ಸಾಮ್ರಾಜ್ಞೆ ಅಶಕ್ತೆಯಲ್ಲ. ದುಃಖ ಹಾರಿಣಿ ದೇವಿ, ದುಃಖಿ ನೀನಲ್ಲ. ನೀ ಬೆಳಕೇ ಹೊರತು ಕತ್ತಲಲ್ಲ. ನಿನ್ನ ಪಟಿಪರ ಪೊರೆವ ಗಾಯತ್ರಿ ನೀನು, ಯಮನನ್ನೇ ಗೆದ್ದಂತಹ ಸಾವಿತ್ರಿ ನೀನು, ಭಸ್ಮಾಸುರನನ್ನೇ ಭಸ್ಮೀಕರಿಸಿದ ಮೋಹಿನಿಯು ನೀನು, ಜನಕನ ಸಭೆಯಲ್ಲಿ ಯಾಜ್ಞಾವಂಕ್ಯನನ್ನ ಎದುರಿಸಿದ ಗಾರ್ಗಿ ನೀನು, ಸತ್ತ ಜನರ ನೆತ್ತ ಬಂದ ಪಾವನೆ ಗಂಗೆ ನೀನು, ವೀರ ವಿವೇಕಾನಂದದಲ್ಲಿ ಮಿಂದ ಶಕ್ತಿಯ ಶರಧಿ ನೀನು. ಇಲ್ಲಿ ಹೆಣ್ಣು ಕೇವಲ ಸೌಂದರ್ಯದ ವಸ್ತು ಅಲ್ಲ, ಮತ್ತೆ ಭೋಗದ ವಸ್ತು ಅಲ್ಲ ಅಂತೇಳಿ, ಅವಳಲ್ಲಿ ಕೂಡ ಆತ್ಮಸ್ಥೈರ್ಯ, ಧೈರ್ಯ ಇವೆಲ್ಲ ಇರಬೇಕು ಅನ್ನುವುದನ್ನು ತೋರಿಸುವಂತಹ ಒಂದು ವಾಕ್ಯಗಳು ಆಗಿವೆ. ಅವಳ ಆತ್ಮಬಲವೇ ಜಾಸ್ತಿಯಾಗಿ ಇರಬೇಕು ಅವಳ ಹತ್ರ, ಅವಳದನ್ನು ಬೆಳೆಸಿಕೊಳ್ಬೇಕು. ಮತ್ತು ಅವಳು ತುಂಬ ಶಕ್ತಿವಂತೆ. ಈಗ ನಮ್ಮ ಕಾಳಿ ದೇವಿ ಹೇಗೆ ಶಕ್ತಿವಂತಳು, ಅದೇ ರೀತಿ ಅಷ್ಟಭುಜವನ್ನು ಹೊಂದಿರುವಂತಹ ಕಾಳಿ ಮಾತೆಯಂತೆ, ಖಡ್ಗಧಾರಿಣಿಯಂತೆ, ಹೆಣ್ಣು ಕೂಡ ತುಂಬ ಸಾಮರ್ಥ್ಯವನ್ನು ಹೊಂದಿದವಳು. ಅದನ್ನೆಲ್ಲ ತನ್ನೊಳಗಿಂದ ಹೊರಗೆ ತೆಗಿಬೇಕು ಅನ್ನುವುದನ್ನು ತೋರಿಸಿಕೊಡುವಂಥದ್ದಾಗಿದೆ. ಮತ್ತು ಅವಳು ಶಕ್ತಿಯ ಸಾಮ್ರಾಜ್ಞಿ ಆಗಿದ್ದಾಳೆ, ಸಾಕಷ್ಟು ಶಕ್ತಿ ಅವಳಲ್ಲಿ ಇದೆ. ದುಃಖ ಹಾರಿಣಿ ಆಗಿದ್ದಾಳೆ, ದುಃಖವನ್ನು ಕಡಿಮೆಗೊಳಿಸುವವಳು ಅಥವಾ ದುಃಖ ಬಾರದೇ ಇರುವ ಹಾಗೆ ನೋಡಿಕೊಳ್ಳುವವಳಾಗಿದ್ದಾಳೆ. ದೇವಿಯ ಸ್ವರೂಪಿ ಅಂತೇಳಿ ಹೇಳುವಂಥದ್ದಾಗಿದೆ. ಯಮನನ್ನೇ ಗೆದ್ದಂತಹ ಸಾವಿತ್ರಿ ನೀನು ಅಂತ ಹೇಳಿದರೆ, ಹೆಣ್ಣು ಸಾಕಷ್ಟು ಶಕ್ತಿವಂತೆ, ಧೈರ್ಯವಂತೆ, ಸಾಮರ್ಥ್ಯವನ್ನು ಹೊಂದಿದವಳು. ಅವಳು ಮನಸ್ಸು ಮಾಡಿದ್ಲು ಅಂತಾದರೆ ಎಂತಹ ಶಕ್ತಿವಂತನನ್ನಾದರೂ ಕೂಡ ಸೋಲಿಸಬಲ್ಲಳು ಎನ್ನುವುದು ಭಸ್ಮಾಸುರನ ಕಥೆಯು ನಮಗೆ ತೋರಿಸಿಕೊಡುತ್ತದೆ. ಜನಕನ ಸಭೆಯಲ್ಲಿ ಯಜ್ಞಾವಾಂಕ್ಯವನ್ನು ಎದುರಿಸಿದ ಗಾರ್ಗಿ ಅಂತ ಹೇಳಿದರೆ, ಅಲ್ಲಿ ಗಾರ್ಗಿ ಅನ್ನುವವಳು ಹೆಣ್ಣು. ಸೊ ಒಬ್ಬ ಹೆಣ್ಣಾದವಳು ಒಬ್ಬ ಪುರುಷನಲ್ಲಿ ಯಾವ ರೀತಿಯಲ್ಲಿ ಗೆದ್ದು ಬಂದ್ಲು ಅನ್ನುವುದನ್ನ ತೋರಿಸುವಂತದ್ದಾಗಿದೆ. ಮತ್ತೆ ಗಂಗೆಯಷ್ಟು ಪಾವನಳು ಹೆಣ್ಣು, ಗಂಗೆಯಷ್ಟು ಶುದ್ಧಳು ಪರಿಶುದ್ಧಳು, ಇದಿಷ್ಟನ್ನು ನನ್ನ ಮನಸ್ಸಿನ ಭಾವನೆಗಳನ್ನ ಇವತ್ತು ನಾನು ನಿಮ್ ಜೊತೆ ಹಂಚಿಕೊಂಡಿದ್ದೇನೆ. ಮಾತನ್ನ ಕೇಳಿಸ್ಕೊಂಡದಕ್ಕೆ ಧನ್ಯವಾದಗಳು. ಮತ್ತೆ ಸಿಕ್ಕುವ ರೇಡಿಯೋ ಕುಂದಾಪುರದಂಗೆ ಕೇಂತಾ ಇರಿ. ರೇಡಿಯೋ ಕುಂದಾಪುರ 89.6 FM.
2: ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ ಕುಂದಾಪುರ ಮಾತುಕತೆಯಲ್ಲಿ. ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ನಮ್ಮೊಟ್ಟಿಗೆ ಯಾರಿದ್ರು ಕೇಂದ್ರ ಕೆ ಶಾಂತಾ ಬಾಲಕೃಷ್ಣ ಐತಾಳ್ ಅವರು. ನಮಸ್ಕಾರಮ್ಮ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
2: ಖುಷಿ ಅಂತ ಕೇಂದ್ರ 7ನೇ ಕ್ಲಾಸ್ ಅವ್ರಿಗೆ ಓದ್ದವ್ರು ಇವರು, ಆದ್ರೆ ತುಂಬಾ ಪುಸ್ತಕಗಳನ್ನ ಬರೆದಿದ್ದಾರೆ, ಹಾಡು ಹಸೆಗಳನ್ನ ಹೇಳ್ತಾರೆ. ಅದರಲ್ಲೂ ನಮ್ಮ ಕುಂದಾಪುರ ಕನ್ನಡದ ಹಾಡುಗಳು, ಶೋಭಾನೆ ಹಾಡುಗಳು, ಮಕ್ಕಳ ಜೋಗುಳ ಹಾಡುಗಳು, ಭತ್ತ ಕುಟ್ಟುವ ಹಾಡು, ಆಮೇಲೆ ಅಂತ ಬೇರೆ ಅಂತ ಹೇಳ್ತ್ರಿ,
3: ಮದುವೆ, ಉಪನಯನ, ನಾಮಕರಣ, ಬಸರಿ, ಸೀಮಂತ, ಎಲ್ಲ ಹಾಡು,
2: ಎಲ್ಲ ಸಂದರ್ಭಕ್ಕೂ ಬೇಕಾದ ಹಾಡು ನಿಮ್ಮ ಹತ್ರ ಇತ್ತ. ಅದು ಇವ್ರದ್ ವಿಶೇಷತೆ ಅಂತ ಕೇಂದ್ರೆ ಸ್ವರಚಿತ ಸ್ವರಚಿತ ಹಾಡುಗಳನ್ನ ಹಾಡು. ಅಲ್ಲ, ನೀವು ಅದು ಯಾವ ವರ್ಷದಿಂದ ನೀವು ಬರುಕಲ ಶುರು ಮಾಡದ, ನೀವೇ ರಚಿಸೋಕ್ ಶುರು ಮಾಡದ?
3: ಅಂದ್ರೆ ನಾನು 6ನೇ ಕ್ಲಾಸಲ್ಲಿ ಇರುವಾಗ ತೆಕ್ಕಟ್ಟೆ ಮಾವು ಶೆಟ್ಟರ್ ನಮ್ಗೆ ಮಾಸ್ಟರ್ ಇದ್ದಿದ್ರು. ಅವ್ರು ಒಂದಿವಸ ಯಾರೋ
2: ಮೂಡ್ಗಿಲಿಯ ಶಾಲೆಯಲ್ಲಿ
3: ಅವ್ರು ಒಂದಿವಸ ಅವರೇ ಬರೆದೊಂದು ಪದ್ಯನ್ನ ಬಾಮಿನಿ ಷಟ್ಪದಿಯೊಳಗೆ ಬರೆದಿದ್ರು. ಅದನ್ನ ಯಾರಿಗೋ ಬರದ್ ಕಾಗದ, ಅದು ಅದನ್ನ ಬಾಮಿನಿ ಷಟ್ಪದಿಯೊಳಗೆ ಬರೆದಿದ್ರು. ಬರೆದು ನಮ್ಗೆ ಶಾಲೆ ಕ್ಲಾಸಿಗೆ ಮಕ್ಕಳಿಗೆ ಹೇಳಿರೋರು, ಮಕ್ಕಳೇ ನೀವು ಹೀಗೆ ಪದ್ಯ ರಚನೆ ಮಾಡಬಹುದು, ಅದೇನಂತ ದೊಡ್ಡ ವಿದ್ಯೆ ಅಲ್ಲ ಅಂತ ಹೇಳಿ. ನನ್ಗೆ ಅನಿಸ್ತು, ಹೌದಲ್ಲ, ನಾವು ಸುಮ್ಮನೆ ಕಾಲ ಕಳುಕ್ಕಿಂತ ಯಾರು ಮನೆ ಪಂಚಾಯತಿಲ ಮಾತಾಡೋಕ್ಕಿಂತ ಇದೊಂದು ಒಳ್ಳೆ ಹವ್ಯಾಸ ಅಲ್ಲ, ನಾನು ಕಾಣಕ್ ಅಭ್ಯಾಸ ಮಾಡ್ಕಂತ ಆಲೋಚನೆ ಮಾಡ್ಕೊಂಡೆ. ಕಡೆ 7ನೇ ಕ್ಲಾಸ್ ರಜೆಗೆ, ಅವತ್ತು 7ನೇ ಕ್ಲಾಸ್ ಮಾತ್ರ ಇರೋದು ಆ ಶಾಲೆಯಲ್ಲಿ, 5 ಇದ್ದಿತ್ತು, ನಾನು 5 ಪಾಸ್ ಪಟ್ಟಿ 6 ಶುರುವಾಯ್ತು. ನಮ್ಮ ಅಪ್ಪನಿ ನಾ ಹೇಳಲಿಲ್ಲ, ಹೋಗಿ 6ನೇ ಕ್ಲಾಸ್ ಪುಕ್ಕಂಡೇ ಬಿಟ್ಟೆ. ಅಂತೂ 6, 7 ಕ್ಲಾಸ್ ಹೆಚ್ಚಾಯ್ತು. ಕಡೆಗೆ ಅವ್ರು ಹೇಳ್ತಾರೆ, ನಾವು ಕೋಡಿ ಕನ್ಯಾಣ, ನಮ್ಮ ಅಜ್ಜನ ಮನೆ, ರಜೆಗೆಲ್ಲ ನಾವು ಅಲ್ಲಿ ಹೋಗುದು ಯಾವಾಗ್ಲೂ. ಹೋದಾಗ್ಲಿಗೆ ಅಲ್ಲಿ ಎಲ್ಲ ಸಮುದ್ರ ಬದಿ ಮಕ್ಕಳೆಲ್ಲ ಆಟ ಆಡ್ತಾ ಕೂಕಂಡ್ರು, ಅಂದ್ರೆ ಕೆಪ್ಪಿ ಗೂಡ್ ಮಾಡೋದು, ಮತ್ತೊಂದು ಇನ್ನೊಂದೆಲ್ಲ ಆಟ ಆಡ್ತಾ ಕೂಕಂಡ್ರು. ಸಾಯಂಕಾಲದ ಹೊತ್ತು ಅಂತ ತಿಳ್ತಲ್ಲ ಆ ತರ, ಸಂಜೆ ಹೊತ್ತು. ನಂಗೆ ಅನಿಸ್ತು, ಹೌದಲ್ಲ, ಮಾಸ್ಟರ್ ಹೇಳಿದ್ರಲ್ಲ, ನಾನು ಒಂದು ಏನಾರೊಂದ್ ಪದ್ಯ ಬರ್ಲಕ್ಕ, ಈ ದೃಶ್ಯ ಒಳ್ಳೆ ಚಂದ ಇತ್ತಲ್ಲ ಅನ್ಕಂಡು ಅಲ್ಲೇ ಕುತ್ಕೊಂಡು ಆಲೋಚನೆ ಮಾಡಿ ಅದನ್ನ ಬರ್ಕಂಬಿಕೆ ಅಂತ ತಕೊಂಡು ಹೋಗಿಲ್ಲ ನಾನು. ನಂಗೆ ಮರ್ತೋತ್ತಲ್ಲೇ ಕಡೆಗೆ ಅಕ್ಕೆ ಮನೆ ಬಂದ್ರ ಮೇಲೆ ನಾನು ಕಂಡ ದೃಶ್ಯ ಎಲ್ಲ ಎಣಿಸ್ಕೊಂಡು ಕಡೆ ಕಡಲ ತೀರದ ಸಂಜೆ ಅಂತ ಒಂದ್ ಪದ್ಯ ಬರ್ದೆ. ಅದು ಫಸ್ಟ್ ನಾನು ಬರೋದು.
2: ಕಡಲ ತೀರದ ಸಂಜೆ ಅಂತ ಬರುದು. ಅಷ್ಟೇ ಸಣ್ಣ ಇವಾಗ
3: 7ನೇ ಕ್ಲಾಸ್ ನನ್ಗಾಗ್ಲಿ,
2: ಅಷ್ಟೇ
3: 12 ವರ್ಷ, 5 ವರ್ಷಕ್ಕೆ ಶಾಲೆ ಸೇರಿದ್ ನಾನು, 7ನೇ ಕ್ಲಾಸ್ ಬಿಡ್ಬಿಡ್ತಿ 12 ವರ್ಷ ಆಯ್ತು ಅಷ್ಟೇ.
2: ಓಕೆ, ಸೊ ಅಷ್ಟೊತ್ತಿಗೆ ಒಂದು ಕವನ ನೀವು ಬರ್ದೇ ಬಿಟ್ರೆ ಎಲ್ಲರಿಗೂ ಓದಿ ಹೇಳ್ರೆ ನೀವೇ ಕಡಿಕೆ.
3: ನಾನು ಓದಿ ಹೇಳಕ್ ಆಗದೆ ಎಲ್ಲಿತ್ತು ನನ್ನ ಹತ್ರ, ನಂಗೆ ಆಗದೆ ಸಿಕ್ಕುದಿಲ್ಲ ಬರ್ಬೇಕೆ. ಈ ಶಾಲೆ ಮಕ್ಕಳೆಲ್ಲ ಬಿಸಾಟಿರ್ತವಲ್ಲ ಎಂತ ರೊಪ್ಪಿಸ್ಗದ್ದು, ಅದ್ರ ಒಂದೊಂದ್ ಕಾಗದ ಹೆಕ್ಕಿ ಇಟ್ಕೊಂಡು ಶಾಲೆ ಕೊಯ್ದಾಯ್ತಲ್ಲ ನಂಗೆ, ಮತ್ತೆಂತ ಮಾಡುದು, ಪುಸ್ತಕಲ್ಲಿ ಹೋಗ್ಬೋದು. ಕಾಗದಲ್ಲಿ ಹೆಕ್ಕಿ ಇಟ್ಕೊಂಡು ನಂಗೆ ಅನ್ಸಿದ್ದೆಲ್ಲ ಬರ್ಬೋದು. ಅದ ಕಡೆ ನಂಗೆ ಬೇಕಂದ ಅಂದಾಜಿಲ್ಲ ಆಗ್ಲಿಗೆ, ಅದು ಬೇಕಾದ ಮುಂದೆ ಅದಕ್ಕೊಷ್ಟು ಬೆಲೆ ಇರುತ್ತಂದ ನಂಗೆ ಗೊತ್ತೇ ಇಲ್ಲ. ಅದು ಎಲ್ಲೆಲ್ಲೋ ಕಳ್ದೋಗ್ಬೋದು ಆಯ್ತಾ, ಇಷ್ಟ ಹಂಗ್ ಕಳ್ದಿದ್ನೇನ ನಾನು ಬರದ್ದೆಲ್ಲ. ಕಡೆಗೆ ಒಂದು ಪುಸ್ತಕ ತಕೊಂಡು ಅದ್ರೊಳಗೆಲ್ಲ ಒಂದೊಂದೇ ಬರ್ದಿಡು ಶುರು ಮಾಡಿ, ಅದನ್ನೇ ನಾನು ಕಡೆಗೆ ಹೊಂಬೆಳಕು ಕವನ ಸಂಕಲನ ಅಂತೇಳಿ. ಆವಾಗ ನನ್ಗೆ ಸುಮಾರು ವರ್ಷ ಆಯ್ತಂದ್ರೆ ನನ್ನ ಮಕ್ಕಳೆಲ್ಲ ದೊಡ್ಡವ್ರ ಆಯ್ತಾಗ್ಲಿ, ಅದ್ರ ಮೇಲೆ ಅದನ್ನ ಬರ್ದಿಟ್ಟು ಕಡೆಗೆ ನಮ್ಮ ಕಾರ್ಕಡ ತಾರ್ನ ತೊಳ್ರ ಅದನ್ನ ಪ್ರಕಟ ಮಾಡಿ,
2: ಗೆಳೆಯರ �ಬಳಗ
3: ಪ್ರಕಟ ಮಾಡಿಸಿದ್ರು ಅದನ್ನ.
2: ಓಕೆ, ನೀವು ಮಕ್ಕಳ ರಾಮಾಯಣ ಶಿಶು ಕಾವ್ಯ ನೀವು ಬರೀತ್ರಿ,
3: ಹೌದು,
2: ಅದು ಯಾವ ತರದ ಒಂಚೂರು ಅದ್ರ ನೆನ್ಪು ಮಾಡ್ಕೊಳ್ಳಕ್ಕ, ಮಕ್ಕಳ ರಾಮಾಯಣ ಹೆಂಗಿದ್ದಿತ್ತು ಅಂತ ಹೇಳ್ಕೊಂಡು.
3: ಅವನ ನಿನ್ನೆಯ ಕಥನ

0: ಗುಣಸದನ ಹುಟ್ಟಿದೆಯಂತೆ ಅಯೋಧ್ಯೆಯಲ್ಲಿ ದಶರಥನಂತೆ ಪಿತನಿನಗಲ್ಲಿ ಹುಟ್ಟಿದೆಯಂತೆ ಅಯೋಧ್ಯೆಯಲ್ಲಿ ದಶರಥನಂತೆ ಪಿತನಿನಗಲ್ಲಿ ಮಾತೆ ಕೌಸಲ್ಯೆಗೆ ಕೃತನಾಗಿ ಜನಿಸಿ ಶ್ರೀರಾಮನೆನಿಸಿ ನೀನವತರಿಸಿ ಪಾವನ ನಿನ್ನಯ ಕಥನ ರಾಘವ ಸದ್ಗುಣ ಸದನ. ಅದು ಈಗ ನಾಲ್ಕು ಮುದ್ರಣ ಆಗಿತ್ತು.
1: ಹೋ,
0: ನಾಲ್ಕು ಪುಸ್ತಕ ತಂದಿದ್ದೆ ನಾನು ನಿಮ್ಗೆ ಕೊಡ್ತೆ ಕಡೆಗೆ.
1: ಅಡ್ಡಿಲ್ಲ, ಮಕ್ಕಳ ರಾಮಾಯಣ ನಾಲ್ಕು ಮುದ್ರಣ ಖಂಡಿತ.
0: ಅದು ನಾನು ಅಂದ್ರೆ ಯಾರಿಗೂ ದುಡ್ಡಿ ಮಾರಾಟ ಮಾಡಲೇ ಇಲ್ಲ, ಸುಮ್ಮನೆ ನಾನು ಮಾಡಿದ್ದು. ಮೊದ್ಲು ಸರಿ ಗಾಯತ್ರಿ ನೋಡ್ರೆ ಇಷ್ಟೊಳ್ಳೆ ಪದ್ಯ ಬರೆದು ನಿಮೇ ಇಟ್ಕೊಂಡ ಮಾರ್ರೆ, ನಮ್ ಕಣ್ಣು ಇದ್ರೆ ಓದಕ್ಕಾಗದ ಅದನ್ನ, ಹಿಂಗೆ ನಮ್ ಕುಂದಾಪುರ ಕನ್ನಡ ಮಾತ್ರ ಅನ್ಕೊಂಡು ಎಲ್ಲ ತಗೊಂಡು ಯಾವ್ದೋ ದೇವಸ್ಥಾನಕ್ಕೆ ಹೋಗಿ ಒಂದ್ ಸರಿ ಕೊಟ್ರು, ಒಂದ್ ಸ್ವಲ್ಪ ನೂರು ಅದೆಷ್ಟು ಪುಸ್ತಕ ಮಾಡಿದ್ರು, ಒಂದಷ್ಟು ಮಾಡಿ ಕೊಟ್ರು. ಕಡಿ ನಾನು ಚಿಕ್ಕತ್ರಪಾಡಿ ಉಪೇಂದ್ರ ಸ್ವಾಮೀಜಿಯವರ ಇದ್ರೊಳಗೆ ನಾನು ಮತ್ತೆ ಮಾಡಿಸ್ದೆ, ಎರಡು ಸರಿ ಮಾಡಿಸ್ದೆ. ಈಗ ನಾಲ್ಕನೇದು ನಮ್ಮ ಶಮಂತ ಕುಮಾರ್ ಅಂತೇಳಿ, ಇಲ್ಲೆಲ್ಲ ನಂಗೆ ಯಾರು ಗೊತ್ತಿಲ್ಲ ಮಾರೆ, ಅವ್ರು ಹೆಲ್ಪ್ ಇದು ಮಾಡ್ತಾರೋ ಗೊತ್ತಿಲ್ಲ ಅಂದೆ. ಮೈಸೂರಿಗೆ ಯಾರೋ ಒಂದು ಫ್ರೆಂಡ್ ಇದ್ರಂದ ಅವ್ರ ಹತ್ರ ಕೊಟ್ಟು ನಂಗೊಂದು ಸರಿ ಈಗ ನಾಲ್ಕನೇ ಮುದ್ರಣ ಮಾಡಿ ಕೊಟ್ಟ.
1: ಓಕೆ, ಈಗ ನಿಮ್ಮ ಅಮ್ಮ ಮಜ್ಜಿಗೆ ಕಡಿಯೋತಿಗೆ ಒಂದು ಹಾಡು ಹಾಡ್ತಿದ್ರಲ್ಲ, ಯಾವ ಹಾಡದು?
0: ಅದು ಉದಯ ರಾಗ, ಪುರಂದ್ರದಾಸರದ್ದು, ರಂಗನಾಯಕ ರಾಜೀವಲೋಚನ.

0: ஆயி ஏழென் மாதா.
1: ಇದು ನಿಮ್ಮ ಅಮ್ಮ ಆಗ ಹಾಡ್ತಿದ್ರ ನೀವು ಹಂಗೆ ಬಾಯಿಪಾಠ ಮಾಡ್ಕೊಂಡದ? ಬರದ್ದಂತ ಇಲ್ಲ
0: ಇಲ್ಲ.
1: ನೀವು ಆತರ ಬರೆಯದೆ ಬಾಯಿಪಾಠ ಆದ ಹಾಡು ಯಾವ್ದಲ್ಲ ಗೊತ್ತೀಗ?
0: ಸುಮಾರೆಲ್ಲ ಗೊತ್ತು ನಂಗೆ, ನೆನ್ಪಾಪದ್ ಕಷ್ಟ ಅಷ್ಟೇ.
1: ಈಗ ನಿಮ್ಗೆ ಎಷ್ಟು ವಯಸ್ಸು?
0: 79.
1: 79, ವೆರಿ ನೈಸ್. 79 ವಯಸ್ಸಿನ ಶಾಂತ ಆಯ್ತಾಳ್ರ. ಕೋಟ ಅಲ್ಲ ನಿಮ್ಮನೆ? ಕೋಟದಿಂದ ನಮ್ಮ ಕುಂದಾಪುರ ಶಾಸ್ತ್ರಿ ಸರ್ಕಲ್ ನ ಭಂಡಾರ್ಕಾರ್ಸ್ ಕಾಲೇಜಿನ ರೇಡಿಯೋ ಕುಂದಾಪುರ ಸ್ಟುಡಿಯೋಕ್ಕೆ ಬಂದಿರ್ಕಾಣೆ. ಅಪ್ರಿಷಿಯೇಟ್ ಮಾಡ್ಕೆ ಅದ್ರ ಅವರ ಜೀವನ ಪ್ರೀತಿ, ಅವರ ಜೀವನೋತ್ಸಾಹ. ನಿಜವಾಗ್ಲು ನಮ್ಗೆಲ್ಲ ಒಂಚೂರು ಕೊಟ್ಟಿಕೆ ಹೋಯ್ನಕ್ಕೆ ಈಗ ಹೊಪ್ಪತ್ತಿಗೆ, ಯಾಕೆಂದ್ರೆ ನಿಮ್ಮನ್ನ ಕಂಡು ನಾವು ಆಕ್ಟಿವ್ ಆಗ್ತು. ಹಾಂಗಾಗಿ ಸೊ ನಿಮ್ಗೀಗ ಇನ್ನು ಭತ್ತ ಕುಟ್ಟುವ ಹಾಡು ನಿಮ್ಗೆ ಅದನ್ನೆಲ್ಲ ಹ್ಯಾಂಗ್ ಕಲ್ತ್ರಿ ಭತ್ತ ಕುಟ್ಟುವ ಹಾಡೆಲ್ಲ?
0: ನಮ್ಮ ಮನೇಲಿ ತುಂಬಾ ದೊಡ್ಡ ಬೇಸಾಯ, ಗಂಡನ ಮನೇಲಿ, ತಂದೆ ಮನೇಲೂ ಇದ್ದೀತ. ಕೊಪ್ಪರಿಗೆಲೆ ಭತ್ತ ಬೇಯಿಸ್ತಿದ್ರು ಮನೇಲೆ ಮಾವಯ್ಯ. ಅದಕ್ಕೂ ನಮ್ದೇ ಒಕ್ಕಲ್ ಬಗ್ಗೆಯವರು ಸುಮಾರು 8-10 ಮನೆಯವರಿದ್ರು. 10-15 ಜನ ಬೆಳಿಗ್ಗೆ ಸಾಯಂಕಾಲ ಬಂದು ಭತ್ತ ಕೆಲಸ ಎಲ್ಲ ಮಾಡ್ತಾ ಇದ್ರು. ಭತ್ತ ಪುಟ್ಟಿಗೆ ನಂಗೆ ಆ ಹಾಡು ತುಂಬಾ ಇಷ್ಟ ಅವ್ರದ್ದು. ಯಾಕಂದ್ರೆ ಅವ್ರ ಜೀವನದ ಅನುಭವಗಳನ್ನೇ ಹೇಳಿದ್ದಲ್ದ ಅದು, ಅವ್ರು ಎಷ್ಟು ಕಷ್ಟದೇ ಅವಳಗೆ ಅದನ್ನ ಆ ಮರೆಯೋಕ್ಕೋಸ್ಕರ, ಆ ಕಷ್ಟ ಮರೆಯೋಕ್ಕೋಸ್ಕರ ಆ ಹಾಡುಗಳನ್ನ ಹೇಳ್ತಾ ಇದ್ರು. ಎಲ್ಲರೂ ಅದನ್ನ ಅಷ್ಟು ಇಷ್ಟಪಡ್ತೀರಿ, ಆದ್ರೆ ನಂಗೆ ತುಂಬ ಇಷ್ಟ ಅದು. ನಾನು ಅಲ್ಲಿ ಹೋಗಿ ಕುತ್ಕೊಂಡು ಅವ್ರ ಹತ್ರ ಹಾಡು ಹೇಳಿ ಚಿಕ್ಕ ಹಾಡು ಹೇಳು ಅಂದ್ಕೊಂಡು ಅವ್ರ ಹತ್ರ ಎಲ್ಲ ಹೆಸ ಹೇಳಿ ಕರೆದು ಕರೆದು ಕರೆದು ಉಮೇದ್ ಮಾಡಿಸಿ ಹಾಡು ಹೇಳ್ಸೋದು ಅವ್ರ ಹತ್ರ. ಅದನ್ನು ನಾನು ಕಡೆ ಮನೆಗೆ ಕೂತ್ಕೊಂಡು ನಂಗೆ ರಾತ್ರಿ ನಿದ್ರೆ ಬರ್ತೀನಿ, ನಂಗೆ ಇದೇ ಕೆಲಸ. ಹಾಡುಗಳನ್ನೆಲ್ಲ ನೆನಪು ಮಾಡ್ತಾ ಇಕ್ಕಂತ ಶಾಲೆ ಒಪ್ಪಿಸ್ತಿಗೂ ಹಂಗೆ, ಶಾಲೆ ಪಾಠ ಏನು ಮಾಡ್ತಾರೆ ಮಾಸ್ಟರ್ ಅದೆಲ್ಲ ರಾತ್ರಿ ಮನ್ಕೊಂಡು ಅಲ್ಲೆಲ್ಲ ಒಂದ್ಸರಿ ಆಲೋಚನೆ ಮಾಡ್ಕೊಂಬ. ಹಂಗಾಗಿ ನಾನು ಶಾಲೆಯೊಳಗೂ ಫಸ್ಟ್ ಬರ್ತಿದ್ದೆ. ಫಸ್ಟ್ ಬರ್ತಿದ್ದೆ ಅಂದರೆ ಬೇರೆ ಎಂತ ನಮ್ಗೆ ಟ್ಯೂಷನ್ ಗ್ಯೂಷನ್ ಇಲ್ಲ ಆ ಕಾಲದೊಳಗೆ, ನೆನ್ಪು ಮಾಡ್ಕೊಂಡು ಅದನ್ನೇ ಆಲೋಚನೆ ಮಾಡೋದು. ಆ ಹಾಡು ಆ ಪದ್ಯ ಈಗಲೂ ನನಗೆ 3ನೇ ಕ್ಲಾಸ್ಗೂ 4ನೇ ಕ್ಲಾಸ್ಗೂ ಇದು ಪನ್ನಾದಾಸಿ ಪದ್ಯ ಈಗಲೂ ನಂಗೆ ಭಯಪಟ್ಟ ಬರುತ್ತೆ.
1: ಕಮನಿ ಒಂದ್ಸಲ ಹೇಳಿ.
0: ಭರತ ಭೂಮಿಯೊಳೊಮ್ಮೆ ರಜಪೂತನ್ರ ಪರು ಮೆರೆದರಾಳು ತರೆಯ ಬಹು ಪರಾಕ್ರಮರು ಮೇವಾಡ ರಾಜ್ಯವನ್ನು ರಾಣ ಸಿಂಗ ದೊರೆ ತಾವಿಭವ ಕೀರ್ತಿಯಲ್ಲಿ ಪರಿಪಾಲಿಸುತ್ತಿರೆ ಬಹುಕಾಲ ರಾಣನಿಗೆ ಸುತರುದಿಸಲಿಲ್ಲ ಬಹಳ ಚಿಂತೆಯೊಳಿದ್ದ ಸಂತಾನವಿಲ್ಲ ದಾನ ಧರ್ಮವ ಗೈದು ವ್ರತ ನಿಯಮ ನಡೆಸೆ ಆ ನರೇಂದ್ರಗೆ ಕೊನೆಗೆ ಮಗನೊಬ್ಬನು ದಿಸೆ ಬಾಲಲೀಲೆಯ ನೋಡೆ ಭಾಗ್ಯವಿರಲಿಲ್ಲ ಕಾಲನೊಯ್ದನು ನೃಪನ ಕರುಣೆ ಇನಿತಿಲ್ಲ ಪತಿಯ ಮರಣದ ದುಃಖ ಸತಿಗೆ ಸಹಿಸುವುದೇ ಚಿತೆಯೇರಿದಳು ರಾಣಿ ಸುತಗೆ ಗದಿರದೆ ಪನ್ನೆ ಎನ್ನುವ ದಾಸಿ ಸ್ವಾಮಿ ಭಕ್ತಿಯಲಿ ತನ್ನ ಮಗನಂತೆ ಸಲಹಿದಳು ಪ್ರೀತಿಯಲಿ ಪಟ್ಟವೇರಿದ ನಾಗರಾಜ ಸೋದರನು ದುಷ್ಟಾತ್ಮನಾದವನ ವೀರನೆಂಬವನು ಅರಸುಕುವರನ ಕೊಲಲು ಮೇವಾಡವೆನಗೆ ಸ್ಥಿರವಾಗಿ ಇರುದೆಂದು ಮನ ಮಾಡಿದನು ಕೊಲೆಗೆ ದಾಸಿ ಪನ್ನೆಗೆ ಚರರು ಪೇಳ್ದರಿ ಸುದ್ದಿ ಗಾಸಿಗೈಯಲು ಬಗೆದನ್ರಪನ ದುರ್ಬುದ್ಧಿ ಹಾ ರಾಜವಂಶದೀ ಚಿಗುರಚಿ ಹುಟ್ಟುವನೆ ಈ ರಾಜ ಲೋಲುಪನು ಪಾಪ ಕೆಳಸಿದನೆ ಇಂದು ರಾತ್ರಿಯೊಳ ಕಟ ಕಾಳ ಭೈರವನು ಬಂದು ವಧಿಸುವನಂತೆ ಮುದ್ದು ಹಸುಳೆಯನು ಏನು ಮಾಡಲಿ ಎಂದು ಚಿಂತಿಸಿದಳಂದು ಹಾನಿ ತಪ್ಪಿಸಬೇಕು ಸ್ವಾಮಿ ಸುತಗೆಂದು ತನ್ನ ಹೊಟ್ಟೆಯ ಮಗನ ತಂದು ಮಂಚದೊಳು ಪನ್ನೆ ಮಲಗಿಸಿ ಹರಸಿ ಮುತ್ತನಿಕ್ಕಿದಳು ಕ್ರೂರವನ ವೀರ ಬಂದನು ನರಾಧಮನು ತೋರದೆಯದೆಯಗಿನಿತು ಶಿಶುವ ವಧಿಸಿದನು ಹೆತ್ತೊಡಲ ಮರುಕವನು ಹೇಳಲಳ ಉಂಟೆ ಮತ್ತೆ ಹೊರಟಳು ಪನ್ನೆ ಸುತನ ಚಿತೆಗಿಟ್ಟೆ ರಾಜ್ಯವನು ಬಿಟ್ಟು ಪರ ರಾಜ್ಯವನು ಸೇರಿ ಸ್ವಾಮಿ ಸುತನನು ಸಲಹುತ್ತಿದ್ದಳ ನಾರಿ ಭೂಮಿಯೊಳಗಾರುಂಟು ಪನ್ನೆಯಂಥವರು ಸ್ವಾಮಿ ಸೇವೆಗೆ ಸುತನ ಬಲಿಯ ನಿತ್ತವರು ಪನ್ನೆ ಗುಣ ಸಂಪನ್ನೆ ನಿನ್ನ ಕತೆ ಬರೆದು ಎನ್ನೊಡಲು ಮರುಗುತ್ತಿದೆ ವ್ಯಥೆ ಇನಿತು ಹಿರಿದು.
1: ಬಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಪನ್ನದಾಸಿದು ಕತೆ, ನಾವು ಹಿಂದೆಲ್ಲೆಲ್ಲ ಓದಿತ್ತು ಕ್ಲಾಸ್ ಅಲ್ಲೆಲ್ಲ, ಆದ್ರೆ ಇವತ್ ನೀವು ನನಗೆ ಮತ್ತದ ನೆನಪು ಮಾಡಿಸಿದ್ರಿ.
0: ಕನ್ನಡದೊಳಗೆ ಅಂತಂತ ಕವಿ ಇದ್ದಿದ್ರು, ನಮ್ ಕಣ್ ಯಾರು ಬರುದ ನಂಗೆ ಅದೀಗ ಮರ್ತೋಯ್ತು ಮರ ಅದೇ ಹೇಳುದು. ಇನ್ ನೀವು ಗೂಗಲ್ ಗಲ್ಲಿ ಹುಡುಕಿ ಸಿಕ್ಕತ್ತೇನ
1: ಸಿಕ್ಕತ್ತ. ಆದ್ರೆ ಎಷ್ಟು ಚಂದ ಆ ಕತೆ, ಆ ಪನ್ನದಾಸಿ ತನ್ನ ಮಗುನ ಆ ರಾಜ ಮಗುನ ಪ್ಲೇಸ್ ಅಲ್ಲಿ ಇಟ್ಟು
0: ಅದನ್ನೇ ನಾಟಕ ಮಾಡಿದ್ರು ನಮ್ ಶಾಲೆಯಲ್ಲಿ. ನಂಗೆ ಪನ್ನದಾಸಿ ಪಾರ್ಟ್ ಕೊಟ್ಟಿದ್ರು. ಆ ಮಗಿನ ಕೊಂದಗತಿ ಹಾ ಕಂದ ಅಂತೇಳಿ ಹೇಳಿ ಈ ಪ್ರಜ್ಞೆ ತಪ್ಪಿ ಬಿದ್ದು ಬಿಡುದವಳು.
1: ಓ
0: ಅದನ್ನು ಮಾಡಿದ್ದೆ ನಾನು.
1: ಎಂತ ತ್ಯಾಗ ಅಲ್ಲ ಅದು. ಯಾರು ಇದ್ದಾರೆ ಅವಳ ತರ ತಾಯಿ?
0: ನಂಗೆ ಮರ್ತೋತಿಲ್ಲ ಅಷ್ಟು ಒಂದು ಮನ್ಸಿ ಹುಗ್ಗಿ ಹೋಯ್ತದ.
1: ನಿಮ್ಗೆ ಹಾರ್ಟ್ ಗೆ ಟಚ್ ಆಗಿರೋ ಹಾಡದು ಅಲ್ಲ. ನೀವ್ ಹೇಳಿದ ಮೇಲೆ ನನ್ಗೂ ಕೂಡ ಕರಳು ಸಂಕಟ ಅನಿಸ್ತು. ಯಾರಿಗೆ ಆ ತರದೊಂದು ಮನಸ್ಥಿತಿ ಇರುತ್ತೆ ಹೇಳಿ. ಶೇ ಸ್ವಾಮಿ ಭಕ್ತಿ
0: ಅಂತ ಒಂದು ಇರುತ್ತ ಹನುಮಂತ, ಅವರೆಲ್ಲ ಸ್ವಾಮಿ ಭಕ್ತಿಗೆ ಅಷ್ಟೇ ಹೆಸರಾದವರು.
1: ನಿಜ ಹೌದು.
0: ಅವ್ರನ್ನೆಲ್ಲ ಕಂಡು ಕಲೀಕ್ ನಮ್
1: ಅಲ್ಲ,
0: ಬರೀ ನಮ್ದೇ ಸ್ವಾರ್ಥ ಕಂಬುದಕ್ಕಿಂತ ಇನ್ನೊಬ್ರು ಕಂಡು ನಾವು ಕಲಿಯೋದು ತುಂಬಾ ಇತ್ತು. ಮಕ್ಕಳ ಹತ್ರ ಕಲಿಯೋದಿತ್ತು ಸುಮಾರು
1: ಅಲ್ಲ.
0: ಮಕ್ಕಳ ನಮ್ಮ ಮಕ್ಕಳ ಹತ್ರ ನಾವು ಸುಮಾರು ಕಲಿಯೋದಿತ್ತು.
1: ಸತ್ಯ ದಿನ ಕಲಿತಾ ಇತ್ತು.
0: ತಾಯಿ ತಂದೆ ಅಜ್ಜ ಅಜ್ಜಿಯರ ಹತ್ರ ಆಯ್ತಲ್ಲ. ಈಗ ಮನುಷ್ಯ ಕಲಿಯೋದು ಮುಗಿಯುದಂತಿಲ್ಲ, ಸಾಯಲರಿಗೆ ಕಲಿಕಯ್ಯ. ಆದ್ರೆ ನಮ್ಮ ಮಕ್ಕಳ ಹತ್ರ ನಾವು ಸುಮಾರು ಕಲಿಯೋದಿತ್ತು ಅನ್ಸುತ್ತೆ ನಂಗೆ.
1: ನಿಜ ನಿಜ. ಪನ್ನದಾಸಿನ ಒಂದ್ಸಲ ನೆನಪು ಮಾಡಿಕೊಟ್ರಿ ನೀವು ಹಾಡಿನ ಮೂಲಕ. ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ನೀವು ಚಿಕ್ಕು ಅಕ್ಕು ಹತ್ರ ಕಲ್ತಿರೋ ಭತ್ತ ಕೊಟ್ಟು ಹಾಡು ಒಂಚೂರು ಹೇಳಿ ಕಂಬ.
0: ಹಿಂಡೆಮ್ಮಿ ಕರಿಯಲೇ ತೊಂಡಿಕಾಯಾಗಲೇ ದಿಂಡಿನ ಬಾಳಿ ಗನಿ ಬಿಡಲಿ

ಬಡವರು ಸತ್ತರೇ ಸುಡಲಿಕ್ಕೆ ಸೌದಿಲ್ಲೇ ಒಡಲ ಕಿಚ್ಚಿನಲೇ ಹೆಣಬೆಂದು ಒಡಲ ಕಿಚ್ಚಿನಲೇ ಹೆಣಬೆಂದು ನಾರಾಯಣ ಸ್ವಾಮಿ ಬಡವರಿಗೂ ಸಾವ ಕೊಡಬೇಡ. ಹ್ಞೂ ಹ್ಞೂ ಹ್ಯಾ.

0: ಸೂಪರ್ ವಾ. ಈಗ ನೀವು ಮಗಿನ ತೂಗೊತ್ತಿಗೆ ನಾವು ಹಾಡ್ತಲ್ಲ ಜೋಗುಳದ ಹಾಡ ಅದೊಂಚೂರು ಹಾಡಿ.
1: ಬಾಬೋ ಮಗಿನ್ ಬಾ

0: ನೀವು ಹಿಂಗೆ ಹಾರ್ತಿದ್ರೆ ನಂಗೆ ಜೋಗುಳ ಹರಿದಂಗಿತ್ತು. ನಾನೇ ಮನ್ಕಂತೆ ಕಡೆ ನೀವು ಎಬ್ಸ್ಕತ್ ನನ್ನನ್ನ. ಬಟ್ ತುಂಬಾ ಲೈಕ್ ಇತ್ತು. ಇದನ್ನ ನೀವು ಕೇಂಡ್ ಬರ್ಕೊಂಡದ್ದ ಅಥವಾ ಕೇಂಡ ಹಾಂಗೆ
1: ಅಮ್ಮ
0: ಅಮ್ಮ ಹೇಳ್ತಿದ್ರೆ
2: ಅಮ್ಮ ಯಾವಾಗ್ಲೂ ನಮ್ಮ ನಾವು ತುಂಬಾ ಜನ 10 ಮಕ್ಕಳು, ಆರು ಜನ ಗಂಡು ಮಕ್ಕಳು, 4 ಜನ ಹೆಣ್ಮಕ್ಳು. ನಾವು ಶಾಲೆ ಬೇಗ ಬಿಟ್ಟು ಬಪ್ಪದು ಮಕ್ಕಳನ್ನ ತೊಟ್ಲಿಗೆ ಹಾಕಿ ನಿದ್ರೆ ಮಾಡಿಸೋದು, ನಾವು ಶಾಲೆ ಕಲ್ತದ್ದು ಹೇಳೋದು, ಈ ಅಮ್ಮ ಹೇಳು ಹಾಡನ್ನ ಹೇಳೋದು. ಹಂಗಾಗಿ ಹಾಡು ಹೇಳೋಕೆ ಅಭ್ಯಾಸ ಅದ್ ನನಗೆ ಮೊದಲಿಂದು. ಅದ್ರೊಳಗೆ ಬೆಳೆದ್ದು ಅದ್ರೊಳಗೆ ಇದು. ನನ್ನ ಅಮ್ಮ ಅಜ್ಜಿ ಎಲ್ಲರೂ ಹಾಡು ಹೇಳುವವರೇ. ಅಜ್ಜಿ ಬಾಯಿರಿಯಲ್ಲಿ ಬೆಂಕಿ ಬಡ್ತಾ ಬಡ್ತಾ ಹಾಡು ಹೇಳೋದು. ಅಮ್ಮ ಚೌತಿ ಹಬ್ಬಕ್ಕೆಲ್ಲ ಮಸ್ತ್ ಉದ್ದಾರಿಕಲ್ಲ, ಉದ್ದಾರಿಗೆ ಅವಳು ಹಾಡು ಹೇಳ್ತಾ ಉದ್ದಾರೋದು. ಅವಳಿ ಕೆಲ್ಸಕ್ಕೂ ಕಷ್ಟ ಮರ್ತೋತ್ ನಮ್ಗೆ ಹಾಡು ಕಲಿಸಲ್ಬಾರ್ದು. ಹಂಗೆ
0: ನೀವೆಲ್ಲ ಹಾಡನ್ನೆಲ್ಲ ಮಂಡಿಗೆ ಹಾಕಂತಿದ್ರೆ
2: ನಮ್ಮ ಅಜ್ಜಿಗೂ ನಾವೇನಾದ್ರು ಮೌನವಾಗಿ ಓದಿರೋಳಿ ಸಿಟ್ಟು ಬಾಬೋದು. ಬಾಯ್ ಬಿಟ್ಟು ಓದಿರಿ ನಾವೆಲ್ಲ ಕೇಮ್ ಕಾಗನ್ನತ್ತ ಎಂತ ಕಾ ನಮ್ಮ ಕೂಕೊಂಡು ಗುಮ್ಮನ್ಕೊಂಡು ಓದುದೆ ಅಂತ ಬಾಯ್ ಬಿಟ್ಟು ಓದಿರೆ ಎಂತ ಇದ್ರು ಓದಿ ಕೇಂತಿದ್ಲು ಅವಳು. ಅಷ್ಟು ಆಸಕ್ತಿ ಇದ್ದೀತ ಕಂದಗಳು. ಅಮ್ಮ ಹಂಗೆ 4 ಕ್ಲಾಸ್ ಕಲ್ತರು ಈ ಹಾಡೆಲ್ಲ ಹೇಳುವಷ್ಟೊತ್ತಿಗೆ ಬಾಯಿನ ಬಾಯಿ ಕೋಪಡ್ತಿ ಸ್ವಲ್ಪ ತಪ್ಪತ್ತಲ್ಲ ಆ ಸಂದರ್ಭಕ್ಕೆ ಬಿಟ್ಟು ಬೇರೆ ಬರುತ್ತದ್ರು. ಅದಕ್ಕೆ ಆ ಸಂದರ್ಭ ಸರಿಯಾಗಿ ಅದನ್ನ ತಿದ್ದಿ ಹೇಳ್ತಿದ್ಲು. ಅಪ್ಪ ಅವಳು 10 ಮಗು ಇದ್ದಾಗಲಿಗೆ ಹೋದಂಬ್ರು. ಅವರು ಒಂಥರ ಈ ಯಕ್ಷಗಾನದ ಪ್ರಸಂಗ ಎಲ್ಲ ಬರೀತಿದ್ರು ಅವರು. ನರಸಿಂಹ ಉಡುಪ ಅಂತೇಳಿ ಕನ್ಯಾಣ ಅಪ್ಪನ ಕಾಣೇ ಇಲ್ಲ ಅವಳು. ಆದ್ರೂ ರಕ್ತದೊಳಗೆ ಬಂದಿತ್ತೇನೋ ಗೊತ್ತಿಲ್ಲ ನಂಗೆ, ಯಕ್ಷಗಾನ ಪದ್ಯ ಎಲ್ಲ ಇಷ್ಟು ಲಾಯ್ಕ್ ಹೇಳ್ತಿದ್ಲು ಗೊತ್ತಿತ್ತು ಅವಳು. ನಳ ಚರಿತ್ರೆ ಯಕ್ಷಗಾನ ಇಡೀ ಬಾಯ್ಪಟ್ಟ ನಾನು ಅಬ್ಬೆ ಮಗಳು ಹೇಳ್ತಿದ್ದೆ ತಾಯಿ ಮಗಳು.
0: ನಿಮ್ ಬತ್ತ ಈಗ ನೆನ್ಪಿದ್ಯಾ?
2: ಕೆಲವು ಪದ್ಯ ಇರುತ್ತೆ ನೆನ್ಪಿದ್ ಇಡೀ ಬತ್ತಿಲ್ಲ. ಈಗ
0: ಒಂದ್ ಚೂರ್ ಬಂದದ ಹೇಳಿ ಕವನಿ ಒಂದ್ ಸುರುಳಿ. ಈಗ ನಳ ಚರಿತ್ರೆ ಯಕ್ಷಗಾನ ಒಂದ್ ಸುರುಳಿ ನೆನ್ಪ್ ಮಾಡ್ಕೊಂಬಾತ.
2: ಇಲ್ಲಿ ಧರ ದೀಪಲಾಲಿ ಸಿತ್ತಲೋ ನಳನ ವಿಧಿಯನು ವರೆವೆ ಸತಿಯಳ ನಿರದೆ ಅಗಲಿದ ವ್ಯಥೆಗೆ ಸುಯುತ ಮುಂದೆ ಬರುತ್ತಿರಲು. ನಳ ಬಿಟ್ಟೋದ್ರ ಮೇಲೆ ಅವಳು ತುಂಬಾ ಕೊರ್ಗಿ ಕೊರ್ಗಿ ಮರ್ತ್ಲ
0: ದಮಯಂತಿ
2: ದಮಯಂತಿ ಹಾಡಿ ಹಾಡಿ ಮರ್ತ್ಲ ಮರ್ತ ಮರ್ತ ಮರ್ತ ಅವಳಿಗೆ ಒಂದು ಹೆಬ್ಬ ಬಂದು ಅವಳನ್ನ ಅಲ್ಲ ಅವಳು ಪ್ರಜ್ಞೆ ತಪ್ಪಿ ಹೊತ್ತು ಅವಳಿಗೆ ಪ್ರಜ್ಞೆ ತಪ್ಪಿ ಹೋಗಿ ಬಿದ್ದಾಗ್ಲಿಗೆ ಒಂದು ಹೆಬ್ಬಾವ ಬಂದು ಅವಳ ಪಾದ ಹಿಡ್ಕೊಂಡು ಶುರು ಮಾಡತ್ತೆ. ದೊಡ್ಡ ಹೆಬ್ಬ ಕಾಡಿನೊಳಗಿರುತ್ತಲ್ಲ, ಕಾಡೊಳಗಿದ್ದಿಲ್ಲ. ಅವಳ ಪ್ರಜ್ಞೆ ತಪ್ಪಿ ಬಿದ್ದಾಗ್ಲಿಗೆ ಒಂದು ಹಾವು ಹೆಬ್ಬ ಬಂದು ಕಾಲಿಟ್ಟು ನುಂಗು ಶುರು ಮಾಡತ್ತೆ.
0: ನೀವು ಸ್ವರಚಿತ ಮಕ್ಕಳು ತೂಗು ಹಾಡು ಮಗಿನ ಹಾಡನ್ನು ಬರ್ದಿರಿ, ನೀವೇ ಬರದ್ದು ಅದನ್ನ ಹೇಳಿ ಕಂಬ.
2: ಜೋ ಜೋ ದಶರಥ ಕೌಸಲ್ಯ ಕಂದ ಜೋ ಜೋ ನಸುನಗೆಯ ಮುಖಾರವಿಂದ

0: ಜೋ ಮನುಜ ಸಂಕುಲಕ ಭಯ ನಾಮ ಜೋ ಜೋ ಹನುಮಂತ ಸಹೃದಯ ಧಾಮ ಜೋ ಜೋ ಜೋ ಜೋ ಸಾಕೇತ ವಾಸ ನಿರ್ಭೀತ ಜೋ ಜೋ ಲೋಕ ಮುರರಲಿ ವಿಖ್ಯಾತ ಜೋ ಜೋ ಕಾಕುತ್ಸ ವಂಶ ಸಂಜಾತ ಜೋ ಜೋ ರಘುಕುಲ ತಿಲಕ ಸುಪ್ರೀತ ಜೋ ಜೋ ಜೋ ಜೋ ದಶರಥ ಕೌಸಲ್ಯ ಕಂದ ಜೋ ಜೋ ದಶ ಮನಿತ್ಲೆ ಬರ್ದದ ಹಂಗೆ ಪೂರ ನೆನ್ಪಿಲ್ಲ ಈಗ
1: ಅಡ್ಡಿಲ್ಲ ತೊಂದರೆ ಇಲ್ಲ
0: ಹಾಗೆ ಸೀತೆನ ಕರೆದನ್ನು ಬರೆದಿದೆ ಸೀತೆನ ಆಚೆ ಕರೆದು ಮುಗು ಪಟತಿಗೆ ಅದು ಬರೆದಿದೆ
1: ಓಕೆ ನೀವು ಅದ್ರ ಲಾಗ ಒಂದು ಹೇಳಿದ್ರೆ ಸೀತೆನ ಸೀತೆ ವಾಪಸ್ ಭೂತಾಯಿ ಮಡಿಲಿಗೆ ವಾಪತಿಗೆ ಆ ಸನ್ನಿವೇಶ ಅದು ನಂತರ ಹೇಳಿಕಮ್ಮ
0: ಈಗ ಹೇಳಕ
1: ಹಾಡ್ಬೇಡ ನನ್ಗೆ ಆ ಸನ್ನಿವೇಶ ನಂತರ ಎಕ್ಸ್ಪ್ಲೇನ್ ಮಾಡಿ
0: ಸನ್ನಿವೇಶ ಬೇಕಾ ಅಲ್ಲಿ ಲವಕುಶರ ಯುದ್ಧಕ್ಕೆ ಅವರೆಲ್ಲ ಸೋತದ್ರ ಮೇಲೆ ಶ್ರೀರಾಮನೇ ಬತ್ತ ಯುದ್ಧ ಮಾಡೋಕೆ ನಾನಿದೆ ಹಿಂಗೆ ಹೇಳುದು ಇದೇ ಭಾಷೆ ಒಳಗೆ ಹೇಳುದು
1: ಅಡ್ಡಿಲ್ಲ
0: ನಾನು ಅಲ್ಲೆಲ್ಲ ಮಾತಾಡೋದಾದ್ರೆ ಹಿಂಗೆ ಇದೇ ಭಾಷೆಗೆ
1: ನಮ್ಮ ಭಾಷೆ ಅದು ಮಾತಾಡುವ
0: ಶ್ರೀರಾಮ ಯುದ್ಧಕ್ಕೆ ಬತ್ತ ಒಂದು ಕಂಡವನಿಗೆ ಲವಕುಶನ್ ಕಂಡಗತಿಗೆ ಅವನಿಗೆ ಏನೋ ಒಂಥರ ಅಭಿಮಾನ ಉಕ್ಕಿ ಬರುತ್ತೆ ಯಾರ ಕಂದ್ರೆ ನೀವು ಯಾರು ಯಾರ ಮಕ್ಕಳು ಅಂತ ಕೇಂದ್ರೆ ಅವು ತಟ್ಟಿ ಹರಿಸ್ತಾವ ಹೇಳುದೇ ಇಲ್ಲ ತೊಟ್ಟಿ ಹರ್ಸ್ತೈ ಪಟ್ಟೊತ್ತಿಗೆ ಮತ್ತೆ ಮತ್ತೆ ಕೇಂತ ನಿನ್ ಕಂಡ್ರೆ ನಂಗಷ್ಟು ಇದಾಗಿ ಕಾಣತ್ತ ನಿಮ್ ತಾಯಿ ತಂದೆ ಯಾರು ಅಂತ ಎಷ್ಟು ಹೇಳ್ರು ಹೇಳುದೇ ಇಲ್ಲ ಈಗ ಯುದ್ಧಕ್ಕೆ ಬಂದಿದೆಯಲ್ಲ ಯುದ್ಧ ಮಾಡಂತ ಯುದ್ಧ ಬಾಲ ಬಾಣನೆ ಕುರಂಬಗಳು ಎಳ್ಸು ಚೂರು ಮಾಡ್ತು ಅಷ್ಟೊತ್ತಿಗೆ ವಾಲ್ಮೀಕಿ ಸೀತೆನ್ ಕರ್ಕೊಂಡ್ ಬರ್ತಾರಲ್ಲಿ ಸೀತೆನ್ ಕರ್ಕೊಂಬಂದು ಹೇಳತ್ರು ನೀನು ರಾಮ ಇವ್ರು ಬೇರೆ ಯಾರಲ್ಲ ನಿನ್ನ ಆತ್ಮಜರು ಜನಕನಂದನೆ ಸೀತೆಯ ಮಕ್ಕಳಿವರು ಇನ್ನೀಗ ನೀನು ಇದನ್ನೆಲ್ಲ ಬಿಟ್ಟು ಅವ್ರನ್ನೆಲ್ಲ ಮನೆ ಕರ್ಕೊಂಡೋಗಿ ಸುಖವಾಗಿ ರಾಜ್ಯ

0: ವಿರಹ ಜೀವನವೇ ನಮ್ಮ ಗುರಿಯ ಸೀತಾ, ಯಾಕೆ ಹಿಂಗೆ ಮಾಡ್ತಿಕೇನ್ರು? ಆಗ್ಲಿಗೆ ಅವಳು ಹೇಳತ್ಲ, ಮರೆಯದಿರಿ ಎನ್ನೊಡೆಯ ಯಾರು ನೀವೆಂಬುದನ್ನು, ದಾರಿ ಕಾಯುತ್ತಲಿರುವೆ ನಿಮಗಾಗಿ ನಾನು, ಸುತರಿನು ನಿಮ್ಮವರು, ಮತಿವಂತ ನೀ ಕಳುಹು, ಮಾತೆ ಕರೆಯುತ್ತಲಿಗಳು ನಾ ಹೋಗಿ ಬರುವೆ, ಸಿಡಿಲು ಗುಡುಗು ಮಿಂಚು ಎಲ್ಲ ಬರುತ್ತೋ, ಗಾಳಿ ಅಂದ್ರೇನು ಆನ ಮನೆ ಬೋರ್ ಕರೆಯಿತ್ತು, ಒಡನೆ ಭೂಮಿ ಕಂಪಿಸಿತ್ತು, ಭೂಮಿ ನಡುತ್ತಾ ಇಪ್ಪಷ್ಟೊತ್ತಿಗೆ ಒಡೆದತ್ತು, ಭೂಮಿ ಒಡೆದೋದಾಗ್ಲಿಗೆ ಒಂದು ಸೀತೆ ಭೂಮಿ ತಾಯಿ ಕರ ಅದು ಅದು ಇದು ಅದೃಶ್ಯದೊಳಗೆ ಅವಳು ಕೈ ಚಾಚಿ ಸೀತೆನ ಹಿಂಗೆ ಹೇಳ್ಕೊಂಡು ತನ್ನ ಮಡಿಲೊಳಗೆ ಕೂರಿಸ್ಕಂತು. ಹಂಗೆ ಬರ್ತದೆ, ನಾನು ಬರೆದದ್ದು ಹಂಗೆಯ. ಆಗ್ಲಿಗೆ ಮಕ್ಕಳೆಲ್ಲ ಮರೆತರು, ರಾಮ ಬಲು ದುಃಖದಿಂದ ಶ್ರೀರಾಮನೊಡುಗೆ, ಅವಳು ತಲೀರೆ ಬಾಲಕರು, ಬಲು ದುಃಖದಿಂದ ಶ್ರೀರಾಮನೊಡುಗೆ, ಒಲವಿನಲ್ಲಿ ಸಂತೈಸಿ ಸುಲಲಿತ ಮಾತುಗಳಲ್ಲಿ ಹಲವು ಮಾತುಗಳಲ್ಲಿ ಅನುನಯಿಸಿ ಮುನಿಪ, ಅಂದರೆ ವಾಲ್ಮೀಕಿರು ಅವನಿಗೆ ಸಂಧಾನ ಮಾಡಿ ಹೇಳ್ತಾರೆ, ಪಾಲಿಸುತ್ತ ಸುತರನ್ನು ಓಲೈಸಿ ಪ್ರಜೆಗಳನ್ನು, ನೀಲಮೇಘ ಶ್ಯಾಮ ನಿನ್ನಿರವು ಇನ್ನು, ಕಾಲ ಬರುವ ತನಕ ವಿಶಾಲ ಕೋಸಲ ದೇಶ ಆಳುತ್ತಿರೆ ಶ್ರೀರಾಮ ರಾಜ್ಯವಂತಲ್ಲಿ, ತ್ರೇತಾಯುಗಕ್ಕಂತಲ್ಲ ಸೀತಾರಾಮರ ಚರಿತೆ, ತ್ರೇತಾಯುಗಕ್ಕಂತಲ್ಲ ಸೀತಾರಾಮರ ಚರಿತೆ, ಪ್ರೀತಿಗೆ ತ್ಯಾಗದನ ಮನ ನೀ ದೀವಂಗಿರಣ, ತ್ರೇತಾಯುಗಕ್ಕಂತಲ್ಲ ಸೀತಾರಾಮರ ಚರಿತೆ, ಪ್ರೀತಿಗೆ ತ್ಯಾಗದ ನಮನ ನೀತಿ ಹೊಂಗಿರಣ, ಮಾತೆಯರ ಮನದೊಳಗೆ ಭಾವ ಸ್ಪಂದನವಿದು, ಮಾತು ಮರೆಸುವ ಭಾವ ಚಿಂತನೆಯ ಹದನ, ರವಿಚಂದ್ರರಿರುವನಕ ಭುವಿ ಭಾನು ಮೆರೆವನಕ ಅವನಿಜೆಯ ಚರಿತೆ ಇದು ಪ್ರಚಲಿತಬಹುದು, ಯಾವ ಪಂಡಿತೆಯಲ್ಲ ಕೋವಿದಳು ನಾನಲ್ಲ, ದೈವ ಪ್ರೇರಣೆಯೊಂದು ಬರೆಸಿ ತೀ ಕರದಿ. ಕೊನೆಗೆ ನಾನು ಬರ್ದದ್ರಿಗೆ ಅಷ್ಟೇ, ಕಡೆಗೆ ಮಂಗಲ ಹಾಡಿದ್ದು.
1: ಓಕೆ, ಬಾರಿ ಲೈಕ್ ಇತ್ತು ಕೇಂಬುಕಿದ. ಸೊ ಅದ್ರೊಟ್ಟಿಗೆ ನೀವು ತುಂಬಾನೇ ಹಾಡುಗಳೆಲ್ಲ ಹಾಡ್ತಾರಲ್ಲ ಕಮನೆ, ಅದು ಹೆಂಗೆ
0: ಹಾಡುಗಳು? ಈಗೆಲ್ಲ ಹಾಡು ಹೇಳಕ್ ಆಗಂತಿರಲ್ಲ, ಆದ್ರೆ ನನ್ಗದು ಯಾಕೋ ಶುಭ ಸಂದರ್ಭದಲ್ಲಿ ಅದು ಹೇಳು, ನಮ್ಮ ಅಮ್ಮ ಹೇಳುದು, ಮದ್ಮಕ್ಳಿಗೆ ಒಳ್ಳೇದಾಗಲಿ ಅಂತೇಳಿ ಹಾರೈಸಿ ಅರ್ಥಿಕ್ ಹೇಳುದು ಅಮ್ರ ಹಾಡು. ಅರ್ಥಿ ಅಂದ್ರೆ ಹೇಳೋದು ಅರ್ಥಿಕ್ ಹೇಳುದು ಹಾಡು, ಅದು ಶೋಭಾನೆ ಹಾಡು. ವೈದಿಕರ ಮಂತ್ರಗಳಿಗೆ ಎಷ್ಟು ಪ್ರಾಶಸ್ತಿ ಇತ್ತೋ ಆ ಕಾಲದಾಗ ಹಾಡುಗಳಿಗೆ ಅಷ್ಟೇ ಪ್ರಾಶಸ್ತಿ ಇದ್ದಿತ್ತು, ಹಾಡುಗಾರನು ಅಷ್ಟು ಗೌರವದಿಂದ ಕಾಣ್ತಿದ್ರು ಅವರು. ಈಗ ಅದೆಲ್ಲ ಬ್ಯಾಡ ಐತೆ ಎಲ್ಲರಿಗೂ ಅಂತ ಹೇಳ್ತಿಲ್ಲ ಅಮ್ಮ.
1: ಹಾಡಿ ಕಂಬನಿ ಅದ.

ರಾಜಮಂಟಪದಲ್ಲಿ ರಾಜಾಂಗಣದಲ್ಲಿ ರಾಜಾಂಬರನಿಗೆ ರಾಜ ಸಂಭ್ರಮದಿಂದ ತಾರೆಯೇರಿದ ಜನಕ ಪುಣ್ಯ ಕಾಲವಾಗಿ

0: ಮಗಳ.
1: ವಾವ್, ಭಾರಿ ಲೈಕ್ ಐತೆ. ನೀವು ಮೊದಲೆಲ್ಲ ಗೆದ್ದು ಕೆಲಸ ಎಲ್ಲ ಮಾಡ್ತಾ ಇದ್ದವ್ರ, ಎಂತೆಲ್ಲ ಕೆಲಸ ಮಾಡ್ತಾ ಇದ್ರಿ?
0: ನಾವು ನಮ್ಮಲ್ಲೆಲ್ಲ ಬೇಸಾಯ ಜಾಸ್ತಿ, ಗಿಡ ನೆಡು, ನೆಲಗಡಲೆ, ನಮ್ಮಲ್ಲೆಲ್ಲ ನೆಲಗಡಲೆ ಹಾಕೋದು. ನೆಲಗಡಲೆ ಕೀಳೋಕೆ ಆಳುಗಳೊಟ್ಟಿ ನಾವು ಹೋಗ್ತೈತಿ, ಮುದ್ದು ಕೀಳೋಕೆ, ಹೆಸರು ಕೀಳೋಕೆ, ಹುರುಳಿ ಕೀಳೋಕೆ, ನೆಲಗಡಲೆ ಕೀಳೋಕೆ ಎಲ್ಲ ನಾವು ಹೋಗ್ತೈತಿ ಅವರೊಟ್ಟಿಗೆ. ಅವರ ಕಳಿ ಕಡೆಗೆ ಗದ್ದೆ ಬೈಲ ಭತ್ತ ಹಾಕಿದ ಮೇಲೆ ಕಳಿ ಅಷ್ಟೊತ್ತಿಗೆ, ಕಳಿ ಕೀಳೋಷ್ಟೊತ್ತಿಗೆ ನಾನು ಹೋಗ್ತಿದ್ದೆ ಅವರೊಟ್ಟಿಗೆ. ಅಂದರೆ ಅವರು ಈ ಸಮಯ ಸಂದರ್ಭ 12 ಗಂಟೆ ಹತ್ತು, 12:30 ಹತ್ತೊಂದಲ್ಲಿ ಹೋಗ್ತಾರಲ್ಲ, ಅದಕ್ಕೆ ನಾನು ಹೋಗ್ತಿದ್ದೆ ಅವರೊಟ್ಟಿಗೆ. ಆಗ್ಲಿಗೆ ಅವರೆಲ್ಲ ಏನೇನೋ ಮಾತಾಡ್ತಿರ್ತಾರೆ, ನಾನು ನನ್ನ ಮಂಡಿ ಇದರೊಳಗೆ ಇಪ್ಪದು ಹಾಡು ಹೇಳ್ತೇ ಕಂಬ್ದು, ಯಾವ ಹಾಡು ಹೇಳೋದು, ಯಾವ ಹೇಳ್ಬಿಡ್ದು ಅಂತೇಳಿ ನಾನೇ ಬೇರೆ ಐಕಂಡು ಅವರೊಟ್ಟಿಗೆ ಇರ್ತಿಲ್ಲ, ಅಲ್ಲಿ ಬೇರೆ ಒಂದು ಬದಿ ತೆಗಿತಾ ತೆಗಿತಾ ಹಾಡು ಹೇಳ್ತೇ ಕಂಬ್ದು ನಾನು.
1: ಇದೆಲ್ಲ ಕೆಲಸ ಮಾಡಿ ಗೊತ್ತಿದ್ದಾರೆ ನೀವು?
0: ಹೌದು, ಎಲ್ಲ ಕೆಲಸ ಮಾಡಿ ಗೊತ್ತಿದ್ದೆ. ನಾನು ಹೇಳ್ತೀನಲ್ಲ, ನಾನು ರೈತ ಮಹಿಳೆ, ಅದ್ರ ಬಗ್ಗೆ ಒಂದು ಪದ್ಯ ಸಹ ಬರೆದಿದ್ದೆ.
1: ಎಂತ ಪದ್ಯ?
0: ಮಣ್ಣಿನ ಮಕ್ಕಳು ಧನ್ಯರು ನಾವು,
1: ಮಣ್ಣಿನ ಮಕ್ಕಳು ಧನ್ಯರು ನಾವು.
0: ರೈತ ಗೀತೆ. ಮಣ್ಣಿನ ಮಕ್ಕಳು ಧನ್ಯರು ನಾವು, ಅನ್ನವ ನೀಡುವ ರೈತ ಜನ. ಪುಣ್ಯ ಭೂಮಿಯ ಉತ್ತುವ ಬೀತುವ ಉನ್ನತ ಕಾಯಕ ದಿವ್ಯ ಘನ. ರೈತ ಜನ ದಿವ್ಯ ಘನ.

ನೀಡುವ ರೈತ ಜನ ಪುಣ್ಯ ಭೂಮಿಯ ಉತ್ತುವ ಬೇತುವ ಉನ್ನತ ಕಾಯಕ ದಿವ್ಯ ಘನ ಬಡವ ಬಲ್ಲಿದರೆನ್ನದೆ ಅನುದಿನ ದುಡಿತದೆ ಬೆವರನ್ನು ಹರಿಸೋಣ ಬಡವ ಬಲ್ಲಿದರೆನ್ನದೆ ಅನುದಿನ ದುಡಿತದೆ ಬೆವರನ್ನು ಹರಿಸೋಣ ಹಡೆದೌವನ ತೆರ ನಮ್ಮಯ ಭೂಮಿಯ ಹಡೆದೌವ

0: ಮಣ್ಣಿನ ಮಕ್ಕಳು ಧನ್ಯರು ನಾವು, ಅನ್ನವ ನೀಡುವ ರೈತ ಜನ. ಪುಣ್ಯ ಭೂಮಿಯ ಉತ್ತುವ ಬೀತುವ ಉನ್ನತ ಕಾಯಕ ದಿವ್ಯ ಗಣ. ಪಾಳು ಭೂಮಿಯ ಬೀಳುಗಡೆಯದೆ, ಪಾಳು ಭೂಮಿಯ ಬೀಳುಗಡೆಯದೆ.
1: ಸೊ ನೀವು ಇಷ್ಟೆಲ್ಲ ಬರೆಯುವ, ನೀವು ಬಹುಭಾಷಾ ಕವಿಗೋಷ್ಠಿ ಅಧ್ಯಕ್ಷರು ಆಯ್ದ್ರಿ.
2: ಹೌದೌದು.
1: ಓಕೆ,
2: ಕೆಲ ವರ್ಷದ ಹಿಂದೆ
1: ಮರವಂತೆಯಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನಕ್ಕೂ ನೀವು ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ರಿ.
2: ಉಡುಪಿಗೂ ಹೋಗಿದ್ರೆ ಸಾಹಿತ್ಯ ಸಮ್ಮೇಳನಕ್ಕೆ ಮೂರು ಕಡೆ ಹೋಗಿದ್ದೆ ನಾನು.
1: ಓಕೆ, ಮತ್ತೆ ನಿಮ್ಗೆ ಎಂತೆಲ್ಲ ಗೌರವ ಎಲ್ಲ ಸಿಕ್ಕಿತ್ತು ಪ್ರಶಸ್ತಿ?
2: ನೆನಪಿಲ್ಲ ನಂಗೆ, ಸುಮಾರೆಲ್ಲ ತಟ್ಬಿಟ್ಟಿನಲ್ಲಿ.
1: ಸುಮಾರೆಲ್ಲ ಇದ್ದಿತ್ತು, ಸುಮಾರೆಲ್ಲ ಸಿಕ್ಕಿತ್ತು ಅಲ್ವಾ. ಆಮೇಲೆ ಮಂಗಳೂರು ಆಕಾಶವಾಣಿಯ ಬಿ ಗ್ರೇಡ್ ಕಲಾವಿದೆ ಕೂಡ.
2: ಹೌದು,
1: ಇದೆಲ್ಲ ಆಯ್ದಾರ್ ನೀವು. ಈಗ ನಿಮ್ಗೆ 79 ವರ್ಷ. ಈಗಲೂ ನೀವು ಬರೀತ್ರಿಯಾ?
2: ಹೌದು, ಈಗಲೂ ಬರೀತ್ರಿಯಾ? ಅದು ಒಂದು ನನ್ನ ದುಃಖಗಳನ್ನು ಮರೆಯೋಕೆ ನಂಗದೊಂದು ಸಾಧನ. ಈಗ 3 ವರ್ಷದ ಕೆಳಗೆ ನನ್ನವರು ನನ್ನ ಬಿಟ್ಟು ಹೋದಾಗ ಖಿನ್ನತೆ ನನ್ನನ್ನು ಆವರಿಸಿತ್ತು.
1: ಓಕೆ,
2: ಅಷ್ಟು ಬೆಳಗಾದ್ರೆ ರಾತ್ರಿ ಹತ್ತೋ ಇಲ್ಲಿಯೋ, ರಾತ್ರಿ ಆದ ಬೆಳಗಾತೋ ಇಲ್ಲಿಯೋ ಅಂತ ಅಷ್ಟು ಒಂದು ಖಿನ್ನತೆ ನನ್ನನ್ನು ಆವರಿಸಿತ್ತು. ಆದ್ರೆ ನನ್ನ ಸ್ನೇಹಿತೆ, ನನ್ನ ಹಿತೈಷಿ ಒಬ್ರು ನನಗೆ ಹೇಳಿದ್ರು, ಶಾಂತಕ್ಕ ನೀವು ಯಾಕೆ ಹಿಂಗಾದ್ರಿ, ನೀವು ಹಿಂಗಾಪ ಸಾಧ್ಯವೇ ಇಲ್ಲ, ನಿಮ್ಮ ಹತ್ರ ಇಷ್ಟು ಒಳ್ಳೆ ಹವ್ಯಾಸ ಇತ್ತು, ಒಳ್ಳೆ ಓದಾಡ್ತಿ ನೀವು, ಎಷ್ಟೊತ್ತಿಗೂ ನಿಮ್ಗೆ ಓದೋದಂದ್ರೆ ತುಂಬ ಇಷ್ಟ, ಹಾಗೆ ಹಾಡು ಹೇಳ್ತೀರಿ, ಹಾಡು ಬರೀತಿರಿ, ಅಷ್ಟೆಲ್ಲ ಇದ್ದುಕೊಂಡು ನೀವು ಅಡುಗೆ ಮಾಡ್ತಿ ಅಂತೀರಿ, ಮನೆ ಕೆಲಸ ಮಾಡ್ತಿ ಅಂತೀರಿ, ದನ ಕರಿತೆ ಅಂತೀರಿ, ಇಷ್ಟೆಲ್ಲ ಮಾಡೋರು ನೀವು ಈಗ ಹಿಂಗಪ್ಪ ಸಾಧ್ಯ ಇಲ್ಲ, ನೀನು ಯಾವತ್ತೂ ನೀವು ಹಿಂಗಿಪ್ಪಕ್ಕಾಗ, ಮುಂದುವರ್ಕ್. ಎಲ್ಲರಿಗೂ ಜೀವನದೊಳಗೆ ಕಷ್ಟ ಬಂದೇ ಬರುತ್ತೆ, ಅದರೊಳಗೆ ನಾವು ಸಾಯೋಕತ್ತಿಲ್ಲ ಅಂತ ನೀವು ಇದರಿಂದ ಎದ್ದು ಬನ್ನಿ, ಮುಂದೆ ಬನ್ನಿ. ನಿಮ್ಗೆ ಎಷ್ಟೊಂದು ಒಳ್ಳೆ ಅವಕಾಶ ಇತ್ತು, ಈಗ ನಾಮೇಲೆ ಇದಾಗಲೇ ವೇದಿಕೆ ಬರ್ಲಕ್ಕು, ಬೇರೆ ಬೇರೆ ಕಡೆಯೆಲ್ಲ ತಿರುಗಾಟಕ್ಕೆ ಹೋಯ್ಲಕ್ಕು, ನಿಮ್ಮವ್ರನ್ನೇ ನೀವು ಮಾತಾಡ್ಸ್ಲಿಕ್ಕೆ ಎಷ್ಟು ಒಳ್ಳೆ ಅವಕಾಶ ಇತ್ತು. ಮನೆಗೆ ಮೊಮ್ಮಕ್ಕಳಿದ್ರು ಏನೂ ತಲೆ ಇದಿತ್ತು ಮಾರಿ, ಅವಕಾಶ ಇದ್ಕೊಂಡು ನೀವು ಈಗಲೇ ಯಾಕೆ ಹಿಂಗೆ ಮಾಡ್ತೀರಿ ಅಂತ ತುಂಬ ಹೇಳಿಳವಳು. ಹೇಳಿದ್ಮೇಲೆ ನನಗೂ ಅನಿಸ್ತು, ಹೌದಲ್ಲ, ನಾನು ಈಗಲೇ ಇದು ಮಾಡ್ಕೊಂಡು ನಂಗಿನ ದೇವರು ಎಷ್ಟು ವರ್ಷ ಆಯುಷ ಕೊಟ್ಟಿದ್ದೆ, ಹೋದರ್ಸ್ ಅಂತ ಪೋಪ್ ಕಾತಿಲ್ಲ, ಅವ್ರು ನೆನಪಂದು ನಮ್ಗೆ ಸಾಯಲವರಿಗೆ ಇರುತ್ತೆ ನಿಜ. ಆದರೆ ನಮ್ಮ ಇದನ್ನು ನಾವು ಯಾಕೆ ಕಳ್ಕೊಂಡು ಅಂದ ನಾನು ಅದ್ರ ಮೇಲೆ ಕಡಿಗೆ ಒಂದೊಂದಿ ಒಂದೊಂದಿ ಆ ದುಃಖದೊಳಗೆ 2 ಪದ್ಯ ಬರೆದಿದೆ. ಆ ದುಃಖದ ಒಳಗೆ ಆ ಸಂದರ್ಭಕ್ಕೆ ಸರಿಯಾಗಿ 2 ಪದ್ಯ ಬರೆದಿದ್ದೆ ನಾನು.
1: ಓಕೆ, ಕೇಳುಗ್ರೆ, ಬದುಕಿನ ಮುಸ್ಸಂಜೆ ಹೊತ್ತಲ್ಲೂ ನಮ್ಮನ್ನು ನಾವು ಎಷ್ಟು ಕ್ರಿಯಾಶೀಲವಾಗಿ ಇಟ್ಕೊಳ್ಳಕ್ಕಂಬುದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾವೀಗ ಮಾತಾಡ್ಸಿರೋ ಶಾಂತ ಐತಲ್ರ. ಎಷ್ಟು ಖುಷಿ ಆಯ್ತು ಅವ್ರನ್ನ ಕಂಡ್ರೆ, ಆಳು ಸಣ್ಣ ಆಳು ಆದರೆ ಪ್ರತಿಭೆ ಮಾತ್ರ ಬಹಳ ದೊಡ್ಡದು ಅಲ್ಲ. ಇವತ್ತಿಗೂ ಅವ್ರು ಓದ್ರು, ಬರೀತ್ರು, ಸಭೆ ಸಮಾರಂಭಗಳಿಗೋಗಿ ಹಾಡ್ತ್ರು ಅಲ್ದ, ನಿಜವಾಗ್ಲೂ ಮೆಚ್ಚಬೇಕಾದ್ದು ಶಾಂತ ಐತಲ್ರೆ. ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋವರೆಗೆ ಬಂದ ಇಷ್ಟು ತನಕ ಹಾಡು ಹೇಳ್ರಿ, ಮಾತಾಡ್ರಿ, ನೆನಪುಗಳನ್ನ ಹಂಚ್ಕೊಂಡ್ರಿ, ನಿಮ್ಮ ಪನ್ನದಾಸಿ ಅಂತೂ ನನ್ನ ಹೃದಯದಲ್ಲಿ ಉಳಿದೇ ಹೋಯ್ತು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್.
2: ನಮಸ್ಕಾರ, ನಿಮ್ಗೂ ನಮಸ್ಕಾರ.
1: ಓಕೆ,
2: ಇನ್ನೊಂದು ಅವಕಾಶ ಕೊಟ್ಟಿದ್ದಕ್ಕೆ ಯಾವಾಗಲೂ ನಿಮ್ಮನ್ನ ನೆನಿತೀನಿ ನಾನು.
1: ನೀವು ಬಂದದಕ್ಕೆ ನಾವು ನಿಮ್ಮನ್ನ ನೆನೆಸ್ಕೊಳ್ಳೋ, ಸದಾ ನೆನೆಸ್ಕೊಳ್ಳೋ ಹಾಗಾಗಿದೆ.
2: ನಿಮಗೆ ಇನ್ನೂ ಇಲ್ಲಿ ಬರಬೇಕಂತ ಆಸೆ ಇದೆ, ಯಾಕಂದರೆ ನನ್ನೊಟ್ಟಿಗೆ ಯಾವುದು ನನ್ನ ಇದು ಹೋಗಬಾರ್ದು, ಸ್ವಲ್ಪ 4 ಜನರಿಗಾದರೂ ಗೊತ್ತಾಗಬೇಕು ಅದು. ಇನ್ನೂ ಬರಬೇಕಂತ ಮಂಗಳೂರು ಆಕಾಶವಾಣಿಗೆ ಹೋಗಿದ್ದೆ ನಾನು, ಆದರೆ ಅಲ್ಲಿ ಕೊರೋನಾ ಬಂದದ್ರಿಂದ ನನಗೆ ವಯಸ್ಸಾಯ್ತಲ್ಲ, ಬರೋದು ಬೇಡಮ್ಮ ಇನ್ನು ಅಂತೇಳಿ ಹೇಳಿದರು. ಅದಕ್ಕೊಯ್ದಾಗೇ ಹೋಯ್ತು ಕಡೆಗೆ. ಇದೀಗ ನಂಗೊಂದು ಅವಕಾಶ ಸಿಕ್ಕಿತ್ತು, ನಮ್ಮ ಜ್ಯೋತಿ ಸಾಲಿಗ್ರಾಮ ನಮಗೊಂದು ಅವಕಾಶ ಕೊಟ್ಟಿದ್ರು, ದೇವರು ಅವರಿಗೆ ಒಳ್ಳೇದು ಮಾಡಲಿ.
1: ಅಲ್ಲಿ ನೀವು ಬರ್ತಾ ಇರಿಯಮ್ಮ. ಥ್ಯಾಂಕ್ ಯು ಸೋ ಮಚ್.
2: ನಮಸ್ಕಾರ
1: ಪ್ರಿಯ ಕೇಳುಗ್ರೆ, ಕುಂದಾಪುರ ಮಾತುಕತೆ ಮುಗಿಸಿ ನಾವೀಗ ಹೊರಡ್ತಾ ಇತ್ತು. ಇಷ್ಟು ತರ ಮಾತಾಡೋದು ನಾವು ಕೋಟದ ಶಾಂತ ಐತಾಳ್ರ ಒಟ್ಟಿಗೆ. ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಇನ್ನೊಂದು ಕುಂದಾಪುರ ಮಾತುಕತೆಯಲ್ಲಿ ಮತ್ತೆ ಸಿಕ್ಕುತ್ತೆ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಕ ಸಾರ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ ಸಿಕ್ಕೋಕಾ.

ಪ್ರತಿ ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.